392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳು, ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಮತ್ತು FM 103 MHz ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇಂದು ಶುಕ್ರವಾರ, ರಾಷ್ಟ್ರೀಯ ಪಂಚಾಂಗ 1948 ಶಾಲಿವಾಹನ ಶಕವರ್ಷ, ವೈಶಾಖ ಮಾಸದ 18ನೇ ದಿನ ಅಂದರೆ 2026ನೇ ಇಸ್ವಿ ಮೇ ತಿಂಗಳಿನ 8ನೆಯ ತಾರೀಖು. ಈಗ ಸಮಯ ಸರಿಯಾಗಿ ಬೆಳಗಿನ 5:58:50 ಸೆಕೆಂಡುಗಳು. ನಿಲಯದ ಈ ದಿನದ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಮಿತ್ರ ಅಶೋಕ್ ಲೋಡೆ ಮಾಡುವ ನಮಸ್ಕಾರ, ಶುಭೋದಯ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ईगा नारायण बाद्री अवरिंद चिंतना।
2: ಸೃಜನಶೀಲತೆ ಸಂತೆಯ ಸರಕಲ್ಲ, ಅದು ಹೊಸ ಆಲೋಚನೆಗಳ ಅನಂತ ಪಯಣ. ಹಾಗೆ ನೋಡಿದರೆ ಅದು ಕಲೆ ಅಥವಾ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದಲ್ಲ. ಇದು ಹಳೆಯ ವಿಚಾರಗಳಿಗೆ ಹೊಸ ಆಯಾಮ ನೀಡುವ, ಸಮಸ್ಯೆಗಳಿಗೆ ವಿಭಿನ್ನ ಪರಿಹಾರ ಹುಡುಕುವ ಮತ್ತು ಅಸ್ತಿತ್ವದಲ್ಲಿಲ್ಲದ ಹೊಸ ಸಾಧ್ಯತೆಗಳನ್ನು ಸೃಷ್ಟಿಸುವ ಒಂದು ಅದ್ಭುತ ಪ್ರಕ್ರಿಯೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಜನ್ಮಜಾತ ಶಕ್ತಿಯಾಗಿರುವ ಇದನ್ನು ನಿರಂತರ ಅಭ್ಯಾಸ ಹಾಗೂ ಕುತೂಹಲದಿಂದ ಬೆಳೆಸಿಕೊಳ್ಳಬಹುದು. ಸೃಜನಶೀಲತೆ, ಕ್ರಿಯೇಟಿವಿಟಿ

0: ಎಂದರೆ ಕಲ್ಪನಾ ಶಕ್ತಿಯನ್ನು ಬಳಸಿ ಅಸ್ತಿತ್ವದಲ್ಲಿರುವ ವಿಚಾರಗಳನ್ನು ಹೊಸ ರೀತಿಯಲ್ಲಿ ಜೋಡಿಸಿ ಅದಕ್ಕಿಷ್ಟು ಹೊಸ ಆಲೋಚನೆಗಳನ್ನು ಮೂಡಿಸಿ ನವನವೀನವಾದ ಪರಿಹಾರ ಹಾಗೂ ಕೃತಿಗಳನ್ನು ಕೂಡಿಸಿ ಹೊಸದಾದ ಉತ್ಪನ್ನಗಳನ್ನು ಸೃಷ್ಟಿಸುವ ಸಾಮರ್ಥ್ಯ. ಕೇವಲ ವಿವಿಧ ಕಲೆಗಳಿಗೆ ಸೀಮಿತವಾಗಿರದೆ ಸೃಜನಶೀಲತೆ ವಿಜ್ಞಾನ ವ್ಯವಹಾರ ಹಾಗೂ ದೈನಂದಿನ ಸಮಸ್ಯೆಗಳಿಗೆ ತಕ್ಕುದಾದ ಪರಿಹಾರ ಕಂಡುಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸೃಜನಶೀಲತೆ ಎಂದರೆ ಶೂನ್ಯದಿಂದ ಏನನ್ನೋ ಹುಟ್ಟಿಸುವುದಲ್ಲ, ಬದಲಿಗೆ ಇರುವ ವಿಷಯಗಳನ್ನೇ ಹೊಸ ದೃಷ್ಟಿಕೋನದಿಂದ ನೋಡಿ ಅವುಗಳ ನಡುವೆ ಹೊಸ ಸಂಬಂಧಗಳನ್ನು ಕಲ್ಪಿಸುವುದು. ವಿಶಿಷ್ಟವಾದ ಹಾಗೂ ಅರ್ಥಪೂರ್ಣ ಪ್ರಾಯೋಗಿಕ ವಿಭಿನ್ನ ಚಿಂತನೆಗಳಿಂದ ಒಂದೇ ಸಮಸ್ಯೆಗೆ ಅನೇಕ ಸಾಧ್ಯತೆಗಳನ್ನು ಹುಡುಕುವುದು ಸೃಜನಶೀಲತೆ ಎಂದೆನಿಸಿಕೊಳ್ಳುತ್ತದೆ. ಇದು ನಾಟಕ ಮತ್ತಿತರ ಕಲೆಗಳು ಬರಹಗಳಿಗೆ ಅಷ್ಟೇ ಸಂಬಂಧಪಡದೆ ಅಡುಗೆ ಮನೆಯ ಹೊಸ ರುಚಿ ಪ್ರಯೋಗವಿರಲಿ, ಸಂಕೀರ್ಣವಾದ ಕಚೇರಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದಾಗಿರಲಿ, ಕಡಿಮೆ ಆದಾಯದಲ್ಲಿ ಹೆಂಡತಿ ಮಕ್ಕಳೊಡನೆ ಸುಖಿ ಸಂಸಾರ ನಡೆಸುವುದಿರಲಿ, ಅಷ್ಟೇ ಏಕೆ ಅಳುವ ಪುಟ್ಟ ಕಂದಮ್ಮನನ್ನು ಶಾಂತಗೊಳಿಸುವ ವಿಧಾನವೂ ಸೃಜನಶೀಲತೆಯೇ. ಇಲ್ಲಿ ಅಂತಿಮ ಫಲಿತಾಂಶಕ್ಕಿಂತ ಆ ದಾರಿಯಲ್ಲಿ ಸರಿಯಾಗಿ ಸಾಗುವುದೇ ಸರಳ ಸೂತ್ರ ಹೆಚ್ಚು ಮುಖ್ಯ. ತಪ್ಪುಗಳನ್ನು ಮಾಡುವುದಕ್ಕೆ ಹೆದರದೆ ಕುತೂಹಲದಿಂದ ಹೊಸತನ್ನು ಅನ್ವೇಷಿಸುವುದೇ ಸೃಜನಶೀಲ ಮನಸ್ಸಿನ ಲಕ್ಷಣ ಹೆಚ್ಚುಗಾರಿಕೆ. ರಂಗನಾಟಕಗಳಲ್ಲಿ ಪರಕಾಯ ಪ್ರವೇಶ ಮಾಡಿ ಲೀಲಾಜಾಲವಾಗಿ ನಟಿಸಿ ತಮ್ಮ ಪಾತ್ರಗಳಿಗೆ ಜೀವ ತುಂಬುವ ಕಲಾವಿದರೆಲ್ಲ ಉತ್ತಮ ನಟನಟಿಯರೆನಿಸಿಕೊಂಡರೆ, ತುಂಬಿದ ಸಭೆಯಲ್ಲಿ ನಿರರ್ಗಳವಾಗಿ ಮಾತನಾಡಬಲ್ಲವ ಒಳ್ಳೆಯ ವಾಕ್ಪಟುವಾದರೆ, ನಿಯಮಿತ ಸಂಬಳದಲ್ಲಿ ಸಂಸಾರ ನಡೆಸುವವ ಚಾಣಾಕ್ಷ ಸಂಸಾರಿ ಎನಿಸಿಕೊಳ್ಳುತ್ತಾನೆ. ನಿಜ ಅರ್ಥದಲ್ಲಿ ಇವೆಲ್ಲ ಸೃಜನಶೀಲತೆಯೇ. ಸುತ್ತಲಿನ ಜಗತ್ತನ್ನು ಗಮನಿಸುತ್ತಾ ಏನು ಯಾಕೆ ಹೇಗೆ ಎಂದು ಪ್ರಶ್ನಿಸುತ್ತಲೇ ಸೃಜನಶೀಲತೆಯನ್ನು ಎಷ್ಟು ಹೆಚ್ಚು ಬಳಸುತ್ತೇವೆಯೋ ಅಷ್ಟು ಬಲಗೊಳ್ಳುತ್ತದೆ. ಸರಿತಪ್ಪಿನ ಭಯವನ್ನು ಬದಿಗೊತ್ತಿ ಪ್ರತಿದಿನ ಚಿಕ್ಕದಾದರೂ ಹೊಸತನ್ನು ಆಲೋಚಿಸುವ ಅಭ್ಯಾಸವಿಟ್ಟುಕೊಂಡರೆ ನಮ್ಮೆಲ್ಲ ಅನನ್ಯ ಕಲ್ಪನೆಗಳಿಗೆ ಅಭಿವ್ಯಕ್ತಿ ತನ್ನಿಂದ ತಾನೇ ದೊರಕುವುದರಲ್ಲಿ ಸ್ವಲ್ಪವೂ ಸಂಶಯವಿಲ್ಲ. ಸೃಜನಶೀಲತೆ ಎಂಬುದು ಜಗತ್ತನ್ನು ನೋಡುವ ಒಂದು ಸುಂದರ ಕಣ್ಣೋಟ. ನೋಟವೆಂದರೆ ಅದು ಬರೀ ನೋಡುವುದಲ್ಲ, ನೋಡಿದ್ದರಲ್ಲಿ ಹೊಸತನ ಕಾಣುವುದು, ಅನಿಸಿದ್ದನ್ನು ಹೊರಹಾಕುವುದು. ಅದು ಬದಲಾವಣೆಯ ಹರಿಕಾರ. ನಮ್ಮೊಳಗೆ ಇರುವ ಸೃಜನಶೀಲ ಕಿಡಿಯನ್ನು ಹಾರಲು ಬಿಡದೆ ಅದಕ್ಕೆ ಆಲೋಚನೆ ಎಂಬ ರೆಕ್ಕೆಗಳನ್ನು ನೀಡಿ ಹಾರಲು ಬಿಡೋಣ.
1: ಇದುವರೆಗೆ ನಾರಾಯಣ್ ಬಾದ್ರಿ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ರೈತರಿಗೆ ಸಲಹೆಗಳು.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: नमस्कार रैत बांधवरे, ಕರಿಕೆ ನಿಯಂತ್ರಣ. ಕರಿಕೆಯು ಸಮಸ್ಯಾತ್ಮಕ ಬಹುವಾರ್ಷಿಕ ಕಳೆಯಾಗಿದೆ. ಈ ಕಳೆಯು ಬೀಜಗಳಿಂದ ಹಾಗೂ ನೆಲದೊಳಗಿನ ಕಾಂಡದ ತುಂಡುಗಳಿಂದಲೂ ಸಹ ವೃದ್ಧಿಸುವುದು. ಆದುದರಿಂದ ಭೌತಿಕ ಹಾಗೂ ಬೇಸಾಯ ಕ್ರಮಗಳಿಂದ ಪರಿಣಾಮಕಾರಿ ಹತೋಟಿ ಕಷ್ಟ. ಗ್ಲೈಫೋಸೈಟ್ ಎಂಬ ಕಳೆನಾಶಕವನ್ನು ಸರಿಯಾದ ಪ್ರಮಾಣದಲ್ಲಿ ಕರಿಕೆ ಹಚ್ಚ ಹಸಿರಾಗಿದ್ದಾಗ ಸಿಂಪಡಿಸಿದರೆ ಕರಿಕೆ ನಿಯಂತ್ರಣವನ್ನು ಪರಿಣಾಮಕಾರಿಯಾಗಿ ಮಾಡಬಹುದು. ಇದರ ನಿರ್ವಹಣೆ ಹೇಗಪ್ಪ ಅಂದ್ರೆ, ಪ್ರತಿ ಲೀಟರ್ ನೀರಿಗೆ 12-15 ಮಿಲಿಲೀಟರ್ ಗ್ಲೈಫೋಸೈಟ್ 41 SL ಹಾಗೂ 20 ಗ್ರಾಂ ಯೂರಿಯಾ ಅಥವಾ 6 ಗ್ರಾಂ ಅಮೋನಿಯಂ ಸಲ್ಫೇಟ್ ಅನ್ನ ಬೆರೆಸಿ 3 ಬಾರಿ ಸಿಂಪರಣೆ ಮಾಡಬೇಕು. ಮೊದಲನೆಯ ಸಿಂಪರಣೆಯನ್ನ ಮುಂಗಾರು ಮಳೆಯಾದ ನಂತರ ಕರಿಕೆಯು 10-15 cm ಎತ್ತರವಾಗಿ ಬೆಳೆದು ಹಚ್ಚು ಹಸಿರಾಗಿದ್ದಾಗ ಕರಿಕೆ ಮಾತ್ರ ತೊಯ್ಯುವಂತೆ ಚೆನ್ನಾಗಿ ಸಿಂಪರಣೆ ಮಾಡಬೇಕು. ಎರಡನೆಯ ಸಿಂಪರಣೆಯನ್ನ ಮೊದಲನೆಯ ಸಿಂಪರಣೆಯ 90 ದಿನಗಳ ನಂತರ ಪುನಃ ಚಿಗುರಿ ಹುಲುಸಾಗಿ ಬೆಳೆದ ಕರಿಕೆಯ ಮೇಲೆ ಮಾತ್ರ ಸಿಂಪರಣೆ ಮಾಡಬೇಕು. ಮೂರನೆಯ ಹಾಗೂ ಕೊನೆಯ ಸಿಂಪರಣೆಯನ್ನ ಎಲ್ಲೆಲ್ಲಿ ಕರಿಕೆ ಚಿಗುರಿ ಹುಲುಸಾಗಿ ಬೆಳೆದಿದೆಯೋ ಅಲ್ಲಷ್ಟೇ ಮಾತ್ರ ಈ ಕಳೆನಾಶಕವನ್ನ ಈಗಾಗಲೇ ತಿಳಿಸಿದ ಪ್ರಮಾಣದಂತೆ ಸಿಂಪರಣೆ ಮಾಡಬೇಕು. ಗ್ಲೈಫೋಸೈಟ್ 41 SL ಬದಲಾಗಿ ಗ್ಲೈಫೋಸೈಟ್ ಶೇ 71 SG ಸಿಂಪರಣೆ ಮಾಡಿ ಕರಿಕೆಯನ್ನ ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದಾಗಿದೆ. ಸಿಂಪರಣೆ ಮಾಡಿದ 15-20 ದಿನಗಳ ನಂತರ ಬೇಕಾದ ಯಾವುದೇ ಬೆಳೆಗಳನ್ನ ಬೆಳೆಯಬಹುದು. ಈ ಕಳೆ

0: ನಾಶಕವನ್ನು ಕರಿಕೆಗೆ ಮಾತ್ರ ಸಿಂಪಡಿಸುವುದರಿಂದ ಭೂಮಿಯಲ್ಲಿ ಇದರ ಅಂಶವಿರಲಿಕ್ಕೆ ಅವಕಾಶವಿಲ್ಲ. ವಿಶೇಷವಾಗಿ ಗಮನಿಸಬೇಕಾದ ಅಂಶಗಳು ಏನಪ್ಪಾ ಅಂದ್ರೆ, ಗ್ಲೈಫೋಸೇಟ್ ಕಳೆನಾಶಕ ಕೇವಲ ಹಸಿರು ಎಲೆಗಳ ಮುಖಾಂತರ ಚಲಿಸಿ ನಂತರ ಪರಿಣಾಮವಾಗುವುದರಿಂದ ಇದನ್ನು ಕರಿಕೆ ಹಚ್ಚು ಹಸಿರಾಗಿ 10-15 cm ಬೆಳೆದಾಗ ಮಾತ್ರ ಸಿಂಪರಣೆ ಮಾಡಬೇಕು. ಈ ಕಳೆನಾಶಕವನ್ನು ಬಳಸುವಾಗ WFN-40 ಅಥವಾ VLV-200 ನಾಜಲ್ ಅನ್ನು ಕೈಚಲಿತ ಸಿಂಪರಣೆ ಪಂಪಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಗ್ಲೈಫೋಸೇಟ್ ಸಿಂಪರಣೆಯು ಯಾವುದೇ ಬೆಳೆಗಳಿಗೆ ತಗುಲದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ರಾಸಾಯನಿಕ ಗೊಬ್ಬರಗಳ ಬಳಕೆ. ವಿವಿಧ ಬೆಳೆಗಳಿಗೆ ಕೊಡಬೇಕಾದ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಎರಡು ಅಂಶಗಳನ್ನು ಮುಖ್ಯವಾಗಿ ಗಮನಿಸಬೇಕು. ಬೆಳೆ ಉಪಯೋಗಿಸಿಕೊಳ್ಳುವ ಸಸ್ಯ ಪೋಷಕಾಂಶಗಳ ಪ್ರಮಾಣ, ಮಣ್ಣಿನಲ್ಲಿರುವ ಸಸ್ಯ ಪೋಷಕಾಂಶಗಳ ಮಟ್ಟ ಅಥವಾ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ರಾಸಾಯನಿಕ ಗೊಬ್ಬರಗಳ ಬಳಕೆ. ವಿವಿಧ ಬೆಳೆಗಳಿಗೆ ಕೊಡಬೇಕಾದ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಕೆಲವು ಅಂಶಗಳನ್ನು ಅವಲಂಬಿಸಿರುತ್ತವೆ. ಬೆಳೆ ಉಪಯೋಗಿಸಿಕೊಳ್ಳುವ ಸಸ್ಯ ಪೋಷಕಾಂಶಗಳ ಪ್ರಮಾಣ, ಹಾಗೆಯೇ ಮಣ್ಣಿನಲ್ಲಿರುವ ಸಸ್ಯ ಪೋಷಕಾಂಶಗಳ ಮಟ್ಟ ಅಥವಾ ಮಣ್ಣಿನ ಫಲವತ್ತತೆ. ಹೈಬ್ರಿಡ್ ಮತ್ತು ಅಧಿಕ ಇಳುವರಿ ಕೊಡುವ ಸುಧಾರಿತ ತಳಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯ ಪೋಷಕಾಂಶಗಳನ್ನು ಬಳಸಿಕೊಳ್ಳುವ ಸಾಮರ್ಥ್ಯವಿದೆ. ಸಂಶೋಧನೆಯ ಆಧಾರದ ಮೇಲೆ ವಿವಿಧ ಬೆಳೆಗಳಿಗೆ ಸಾಧಾರಣ ಫಲವತ್ತತೆಯ ಸನ್ನಿವೇಶದಲ್ಲಿ ಕೊಡಬೇಕಾದ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ನಿರ್ಧರಿಸಿ ಶಿಫಾರಸು ಮಾಡಲಾಗಿದೆ. ಆದರೆ ಈ ಶಿಫಾರಸುಗಳನ್ನು ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಬದಲಾವಣೆ ಮಾಡಿಕೊಳ್ಳುವುದು ಅವಶ್ಯಕವಾಗಿರುತ್ತದೆ. ಮಣ್ಣಿನ ಪರೀಕ್ಷೆ ಮಾಡಿಸದೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕುವುದರಿಂದ ಅವಶ್ಯಕತೆಗಿಂತ ಹೆಚ್ಚಿಗೆ ಖರ್ಚು ಮಾಡುವುದರಿಂದ ಭೂಮಿಯ ಗುಣಮಟ್ಟವನ್ನು ಹಾಳು ಮಾಡಲಾಗುತ್ತಾ ಇದ್ದು ರಾಸಾಯನಿಕ ಗೊಬ್ಬರಗಳ ಬೆಲೆ ಅಧಿಕವಾಗಿರುವುದರಿಂದ ಈ ದಿನಗಳಲ್ಲಿ ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಅವಶ್ಯವಿದ್ದಷ್ಟು ಗೊಬ್ಬರವನ್ನು ಕೊಡುವುದು, ಇಳುವರಿ ಹಾಗೂ ಆರ್ಥಿಕ ದೃಷ್ಟಿಯಿಂದ ಸೂಕ್ತ ಪದ್ಧತಿ ಮಣ್ಣು ಪರೀಕ್ಷೆಯಿಂದ ಮಣ್ಣಿನಲ್ಲಿ ಲಘು ಪೋಷಕಾಂಶಗಳ ಕಬ್ಬಿಣ, ಮ್ಯಾಗ್ನೀಸ್, ತಾಮ್ರ, ಸತು, ಮಾಲ್ಬಿಡನಮ್ ಮತ್ತು ಬೋರಾನ್ ಇವುಗಳ ಕೊರತೆ ಇದ್ದರೆ ಅವುಗಳನ್ನು ನೀಗಿಸುವ ಕ್ರಮ ತೆಗೆದುಕೊಳ್ಳಬಹುದು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
2: ಆಕಾಶವಾಣಿ ಧಾರವಾಡ, ಸ್ವರಾಂಜಲಿ. ಸಂಗೀತ ದಿಗ್ಗಜರ ಗಾಯನ ಜೀವನ ಕುರಿತ ಮಾಲಿಕೆಯಲ್ಲಿ ಕೇಳಿ ಮನ್ಸೂರ ಸ್ವರಯಾತ್ರೆ.
3: ಮನಸೂರೋ ಸ್ವರಯಾತ್ರೆ
2: ಸಂಗೀತ ಸರಣಿ. ದೇಶಿಕೋತ್ತಮ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಸ್ಮೃತಿ ಚಿತ್ರ. ಪೂರಕ ಸಾಹಿತ್ಯ ರವೀಂದ್ರ ಕೌಠೇಕರ್. ಪ್ರಸ್ತುತಿ ಮಾಯಾ ರಾಮನ್. ಕೇಳಿ ಮನ್ಸೂರ ಸ್ವರಯಾತ್ರೆ.
3: ಮನಸೂರೋ ಸ್ವರಯಾತ್ರೆ.
4: ಅಭಿಮಾನಿ ಶ್ರೋತೃಗಳೇ, ನಮಸ್ಕಾರ. 1975 ಕರ್ನಾಟಕ ವಿಶ್ವವಿದ್ಯಾಲಯ ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರರಿಗೆ ಗೌರವ ಡಾಕ್ಟರೇಟ್ ಪ್ರದಾನಿಸಿದ್ದು, ಇದೇ ಸಂದರ್ಭದೊಳಗ ನಮ್ಮ ವಿಶ್ವವಿದ್ಯಾಲಯದೊಳಗೂ ಕೂಡ ಸ್ನಾತಕೋತ್ತರ ಸಂಗೀತ ವಿಭಾಗವನ್ನ ಶುರು ಮಾಡಬೇಕು ಅನ್ನೋ ಪಂಡಿತ್ ಮನ್ಸೂರರ ಇಚ್ಛೆ. ಅದಕ್ಕಾಗಿ ಸರ್ಕಾರಿ ಅಧಿಕಾರಿಗಳು, ಹಿರಿಯ ಕಲಾವಿದರು, ಸಂಗೀತಜ್ಞರ ಜೊತೆಗೆ ನಡೆಸ್ತಾ ಇದ್ದ ಚರ್ಚೆ ಮನ್ಸೂರರ ಒತ್ತಾಸೆ ಹಂಗ 1976 ಶುರುವಾದ ಸ್ನಾತಕೋತ್ತರ ಸಂಗೀತ ವ�ವಿಭಾಗ. ಮೊದಲ ಗೌರವ ನಿರ್ದೇಶಕರಾಗಿಯೂ ಪಂಡಿತ್ ಮನ್ಸೂರರೇ ನೇಮಕಗೊಂಡಿದ್ದು, ವಿವಿಧ ಹಿರಿಯ ಕಲಾವಿದರನ್ನ ಪ್ರಾಧ್ಯಾಪಕರನ್ನಾಗಿ ಆಯ್ಕೆ ಮಾಡಿ ಪಠ್ಯಕ್ರಮ ಮತ್ತು ಪರೀಕ್ಷಾ ವಿಧಾನಗಳನ್ನು ತಯಾರಿಸಿದ್ದು, ಈ ಎಲ್ಲಾ ವಿಷಯಗಳನ್ನು ಕಳೆದ ಸಂಚಿಕೆ ಒಳಗೆ ತಿಳ್ಕೊಂಡ್ವಿ. ಇದು ರಾಗ್ ನಾಯ್ಕಿ ಕನ್ನಡ.

ಅದು ಸುಮಾರು 1978-79 ಸಮಯ. ಮುಂಬೈನ ದಾದರ್ ಮಾತುಂಗಾ ಸಂಗೀತ ಮಂಡಳಿ ಪ್ರತಿ ವರ್ಷ ಅಹೋರಾತ್ರಿ ಸಂಗೀತೋತ್ಸವವನ್ನು ಹಮ್ಮಿಕೊಳ್ತಾ ಇತ್ತು. ಪಂಡಿತ್ ಮನ್ಸೂರರಿಗೂ ಅಲ್ಲೇ ಆಮಂತ್ರಣ ಬಂದಿತ್ತು. ಅದು ಬೆಳಗಿನ ಸಮಯದ ಸಂಗೀತ ಕಚೇರಿ, ಛಬೀಲ್ ದಾಸ್ ಶಾಲೆಯ ಸಭಾಗೃಹದೊಳಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆವಾಗ ಆಕಾಶನ ಕಳಚಿ ಬೀಳುತ್ತದೇನೋ ಅನ್ನುವಂತಹ ಮಳೆಯ ಅಬ್ಬರ, ಇಂತಹದ್ರೊಳಗೆ ಶ್ರೋತೃಗಳು ಬರ್ತಾರೋ ಇಲ್ಲೋ ಅನ್ನೋ ಆತಂಕದ ಛಾಯೆ ಸಂಘಟಕರೊಳಗ ಮೂಡಿತ್ತು. ಆದ್ರೆ ಶ್ರೋತೃಗಳು ತೊಯ್ದು ತೊಪ್ಪಡಿಯಾಗಿ ತಮ್ಮ ಒದ್ದಿ ಬಟ್ಟಿ ಹಿಂಡ್ಕೋತನ ಒಳಗ್ ಬರ್ಲಿಕ್ಕೆ ಹತ್ತಿದ್ರು. ಒಟ್ಟಾರೆ ಸಭಾಗೃಹ ಹೌಸ್ಫುಲ್ ಆಗಿ ಸಂಘಟಕರ ಮನಗಳೊಳಗ ಸಂತಸ ಮನೆ ಮಾಡಿತ್ತು. ಅವಾಗಲೇ ಪಂಡಿತ್ ಮನ್ಸೂರರು ಬಂದಾಗಿತ್ತು. ತಮ್ಮ ಗಾಯನ ಕೇಳಲಿಕ್ಕೆ ಜನ ಇಷ್ಟು ಉತ್ಸುಕತೆಯಿಂದ ಬಂದಿದ್ದನ್ನ ಕಂಡು ಪಂಡಿತ್ ಮನ್ಸೂರರ ಹೃದಯ ತುಂಬಿ ಬಂದಿತ್ತು. ತಕ್ಷಣನ ವೇದಿಕೆ ಕಡೆ ಧಾವಿಸಿದ ಪಂಡಿತ್ಜಿಯವರಿಂದ ವೈವಿಧ್ಯಮಯ ಗಮಕಗಳು ತಾನುಗಳೊಂದಿಗೆ ಹೃನ್ಮನ ಸೆಳೆಯುವಂತಹ ಗುಜರಿ ತೋಡಿ ರಾಗ ಪ್ರಸ್ತುತಗೊಂಡಿತು.

0: ಪಂಡಿತ್ ಮನ್ಸೂರರ ಈ ಗುಜರಿ ತೋಡಿ ರಾಗವನ್ನ ಕೇಳ್ಕೋತ ವೇದಿಕೆಯ ಮೂಲೆಯೊಳಗ ಒಬ್ಬ ಗಡ್ಡಧಾರಿ ವೃದ್ಧರು ಕೂತ್ಕೊಂಡಿದ್ರು. ಪಂಡಿತ್ಜಿ ಅವರ ಈ ತೋಡಿ ಆಲಿಸ್ತಾನ ವೃದ್ಧರ ಗಡ್ಡದ ಗುಂಟ ಕಣ್ಣೀರು ಇಳಿಲಿಕ್ಕತ್ತಿತ್ತು. ಇದನ್ನ ವೇದಿಕೆಯ ಮುಂದ ಗಾಯಕರು ಮತ್ತ ಖ್ಯಾತ ಸಂಗೀತಜ್ಞರಾದ ರಮೇಶ್ ನಾಡಕರ್ಣಿ ಸೂಕ್ಷ್ಮವಾಗಿ ಗಮನಿಸ್ಲಿಕ್ಕತ್ತಿದ್ರು. ಕಚೇರಿ ಮುಗಿದ್ಮೇಲೆ ಅವರ ಹತ್ರ ಹೋಗಿ,
1: ಏನಾತ್ರಿ ದಾದಾ,

0: ಪಂಡಿತ್ಜಿ ಗಾಯನ ಕೇಳ್ತಾ ಬಹಳ ಭಾವುಕರಾಗ್ಬಿಟ್ರಲ್ಲ, ನಿಮ್ಮ ಕಣ್ಣೊಳಗ ಒಂದೇ ಸವನೆ ನೀರ್ ಸುರಿಯಾಕತ್ತಿದ, ಯಾಕ ಏನಾಯ್ತು
1: ಅಂತ ಕೇಳಿದ್ರು. ಅವಾಗ ವೃದ್ಧ ರಸಿಕರು ತಮ್ಮ ಕಣ್ ಒರ್ಸ್ಕೋತ ಮಾತನಾಡಿ,
2: ನಾನು ಮಲ್ಲಿಕಾರ್ಜುನ ಮನ್ಸೂರ್ ಗಾಯನ ಅನೇಕ ಸಲ ಕೇಳಿನಿ. ಇದ ತೋಡಿ ರಾಗವನ್ನ 45 ವರ್ಷಗಳ ಹಿಂದೆ ಶಾಸ್ತ್ರೀಯ ಭವನದೊಳಗ ಕೇಳಿದ್ದೆ. ಅವತ್ತಿಗೂ ಇವತ್ತಿಗೂ ಅವರ ಧ್ವನಿಯೊಳಗ ಸ್ವಲ್ಪನೂ ಬದಲಾವಣೆ ಆಗಿಲ್ಲ. ಅವರ ಸ್ವರಗಳೊಳಗ ಅಧಿಕವಾದಂಥ ಮಾಧುರ್ಯ, ಅವರ ಗಾಯನದೊಳಗ ಅಧಿಕ ಪಕ್ವತೆ ಮತ್ತು ಶಕ್ತಿ ತುಂಬಿಕೊಂಡಾವ. ಆದರೆ ಸಮಯ ಸರಿಯೋದ್ರೊಳಗ ನಾನು ಮಾತ್ರ ವೃದ್ಧನಾಗಿಬಿಟ್ಟೆ
1: ಅಂತ ಉದ್ಗರಿಸಿದ್ದು ರಮೇಶ್ ನಾಡಕರ್ಣಿಯವರ ಹೃದಯ ತಟ್ಟಿ ಕೆಲವು ನಿಮಿಷಗಳ ತನಕ ಅವರು ಆ ವೃದ್ಧರ ಜೊತೆಗೆ ಮಾತಾಡ್ಕೋತ ಕೂತರು. ಮುಂದ ವೃದ್ಧರ ಸಿಕರು ನಾಡಕರ್ಣಿಯವರ ಬೆನ್ನು ಚಪ್ಪರಿಸಿ ಮಾತು ಮುಂದುವರಿಸ್ತಾರ.
2: ರಮೇಶ, ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರ್ ಗಾಯನದೊಳಗ ನೀವು ಎಷ್ಟು ಹುಡುಕಿದ್ರೂ ಕೂಡ ಎಳ್ಳಷ್ಟೂ ಶಿಥಿಲತೆ ನಿಮಗ್ ಕಾಣಿಸೋದಿಲ್ರೋ? ಅದು ಚಿನ್ನದ ಗಟ್ಟಿ, ಚಿನ್ನದ ಗಟ್ಟಿ. ನಾನು ಅವತ್ತ ಅವರ ಗಾಯನದ ಕುರಿತು ಅವರನ್ನು ಮಾತಾಡಿಸಿದ್ದೆ. ಆಗ ಅವರು ನನಗೆ ಹೇಳಿದ್ದಿಷ್ಟು, ಏನಪ್ಪಾ, ಸ್ವರ ಲಯಗಳು ಅದ್ವೈತವಾಗಿರಬೇಕು. ನಾನು ಆಲಾಪ ಮತ್ತು ಚೀಸ್ಗಳನ್ನ ಬೇರ್ಪಡಿಸಿ ಹಾಡೋದಿಲ್ಲ. ಗೊತ್ತಾತನು, ಆಲಾಪ ಮತ್ತು ಚೀಸ್ಗಳನ್ನ ನಾನು ಬೇರ್ಪಡಿಸಿ ಹಾಡೋದಿಲ್ಲ. ಹಂಗ ಹಾಡೋದ್ರಿಂದ ಪುನರುಕ್ತಿ ಸಂಭವ ಇರುತ್ತದೆ ಅಂತ ಪಂಡಿತ್ ಮನ್ಸೂರ್ರು ನನಗೆ ಹೇಳಿದ್ರು. ಅದ ಶೈಲಿ ಒಳಗನ ಇಂದು ಕೂಡ ಅವರು ಸಾದರಪಡಿಸಿದ್ರು ನನ್ನನ್ನ. ಅದು ಬಹಳ ಭಾವುಕನನ್ನಾಗಿ ಮಾಡ್ತವ್ ರಮೇಶ, ಬಹಳ ಭಾವುಕನನ್ನಾಗಿ ಮಾಡ್ತಪ್ಪ
1: ಅಂತ ಹೇಳಿದ್ರು ಆ ರಸಿಕರು. ಈ ಮಾತುಗಳನ್ನ ಕೇಳಿದ ರಮೇಶ್ ನಾಡಕರ್ಣಿ ಅವರು ಸಹಿತ ಆ ಹೊತ್ನ್ಯಾಗ ಭಾವುಕರಾಗ್ಬಿಟ್ರು. ರಾಗ್ ಮಿಯಾಕಿ ತೋಡಿ

ಆರಂಭದ ಷಡ್ಜದೊಂದಿಗೆನ ಚೀಜು ಶುರು ಮಾಡೋದು, ತಬ್ಲಾ ಟೇಕಾದೊಂದಿಗೆ ರಾಗದ ಚೌಕಟ್ಟಿನೊಳಗೆ ಆಲಾಪ ಮಾಡೋದು, ಬೋಲು ಉಪಜ ಲಯಾಕಾರಿ ತಾನುಗಳು ಗಮಕ ಕಟ್ಕ ಇವನ್ನೆಲ್ಲ ಹೆಣಿತಿದ್ರು. ಅವರ ವಿಲಕ್ಷಣ ಹಾಗೂ ಅನಿರೀಕ್ಷಿತ ಲಯವಿನ್ಯಾಸಗಳಿಗೆ ತಕ್ಕಂತೆ ತಾಳವನ್ನು ನಿಭಾಯಿಸಲು ತಬ್ಲಾವಾದಕರು ಅಷ್ಟೇ ಸಮರ್ಥರಾಗಿರಬೇಕು. ಅವರು ಪ್ರಸ್ತುತಪಡಿಸಿದಂಥ ಸಾವನಿ, ನಟ್, ಕಬೀರಿ ಭೈರವ, ಲಲಿತಾ ಗೌರಿ, 5 ರಾಗಗಳ ಸಂಯುಕ್ತದ ಪಟಮಂಜರಿ, 6 ರಾಗಗಳನ್ನು ಒಳಗೊಂಡಂಥ

0: ಪಂಡಿತ್ ಮನ್ಸೂರರ ಗಾನ ಶೈಲಿಯ ಚಿಂತನೆಗಳನ್ನ ಚರ್ಚಾಗೋಷ್ಠಿಯೊಳಗಿಟ್ಟಿದ್ರು ಖ್ಯಾತ ಸಂಗೀತಜ್ಞ ರಮೇಶ್ ನಾಡಕರ್ಣಿ ಅವರು. ಇವರು ನಮ್ಮ ಮನ್ಸೂರರು. ಹಿಂಗಾಗಿನ ಇವರು ಗಾಯಕರ ಗಾಯಕ. ಈ ಗಾಯಕರ ಗಾಯನದ ಮತ್ತಷ್ಟು ವಿಶೇಷತೆಗಳು ಮುಂದಿನ ಸಂಚಿಕೆಯೊಳಗ. ನಮಸ್ಕಾರ.
1: ಮನ್ಸೂರ ಸ್ವರಯಾತ್ರೆ ಸಂಗೀತ ಸರಣಿ ಕೇಳುತ್ತಿದ್ದೀರಿ. ಪೂರಕ ಸಾಹಿತ್ಯ ರವೀಂದ್ರ ಕೌಠೇಕರ್, ಪರಿಕಲ್ಪನೆ ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್, ಸಹಕಾರ ಕೆ ಶಿವರಾಜ್ ಮತ್ತು ನವೀನ್ ಮಹಾಲೆ,
0: ಧ್ವನಿಗಳು ಕುಮಾರ್ ಅಗಡಿ ಹಾಗೂ ಹರ್ಷವರ್ಧನ ಶೀಲ್ವಂತ್,
1: ನಿರ್ವಹಣೆ ಮಂಜುಳಾ ಪುರಾಣಿ. ಸ್ವರಾಂಜಲಿ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮನ್ಸೂರ ಸ್ವರಯಾತ್ರೆ.
0: ಮನಸೂರೋ ಸ್ವರಯಾತ್ರೆ.
2: ಇದೀಗ ಪ್ರಸಾರವಾದ ಸ್ವರಾಂಜಲಿ ಕಾರ್ಯಕ್ರಮದ ಮರು ಪ್ರಸಾರ ಇಂದು ರಾತ್ರಿ 8:15.
0: ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ACC ಬ್ಲಾಕುಗಳ ಉಪಯೋಗ, ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಸೀಮಾ ಬಿ.
3: ನಿರ್ಮಾಣ ಕ್ಷೇತ್ರದಲ್ಲಿ ಇತ್ತೀಚೆಗೆ ತೂಕ ಕಡಿಮೆ, ಶಕ್ತಿಶಾಲಿ ಹಾಗೂ ಪರಿಸರ ಸ್ನೇಹಿ ವಸ್ತುಗಳ ಬಳಕೆ ಹೆಚ್ಚುತ್ತಿದೆ. ಈ ಪೈಕಿ ACC ಬ್ಲಾಕ್ಗಳು, ಅಂದರೆ ಆಟೋಕ್ಲೇವ್ ಏರಿಯೇಟೆಡ್ ಕಾಂಕ್ರೀಟ್ ಬ್ಲಾಕ್ಗಳು ಪ್ರಮುಖ ಸ್ಥಾನವನ್ನು ಪಡೆದಿವೆ. ACC ಬ್ಲಾಕ್ ಅಂದರೆ ಆಟೋಕ್ಲೇವ್ ಏರಿಯೇಟೆಡ್ ಕಾಂಕ್ರೀಟ್ ಬ್ಲಾಕ್ಗಳು, ಇವುಗಳನ್ನು ಸಿಮೆಂಟ್, ಸುಣ್ಣ, ಮರಳು, ನೀರು ಮತ್ತು ಅಲ್ಯೂಮಿನಿಯಂ ಪುಡಿ ಬಳಸಿ ತಯಾರಿಸಲಾಗುತ್ತದೆ. ಅಲ್ಯೂಮಿನಿಯಂ ಪುಡಿ ರಾಸಾಯನಿಕ ಕ್ರಿಯೆಯಿಂದ ಗಾಳಿಯ ಗುಳ್ಳೆಗಳು ಉಂಟು ಮಾಡುತ್ತದೆ. ನಂತರ ಈ ಮಿಶ್ರಣವನ್ನು ಆಟೋಕ್ಲೇವ್ ಯಂತ್ರದಲ್ಲಿ ಹೆಚ್ಚಿನ ಒತ್ತಡ ಮತ್ತು ತಾಪಮಾನದಲ್ಲಿ ಪ್ರಕ್ರಿಯೆಗೊಳಿಸಿ ಗಟ್ಟಿಯಾಗುವಂತೆ ಮಾಡುತ್ತದೆ. ಆಟೋಕ್ಲೇವ್ ಏರಿಯೇಟೆಡ್ ಕಾಂಕ್ರೀಟ್ ಬ್ಲಾಕ್ಗಳ ಪ್ರಯೋಜನಗಳು. ಮೊದಲನೆಯದಾಗಿ ತೂಕ ಕಡಿಮೆ. ACC ಬ್ಲಾಕ್ಗಳ ಸಾಮಾನ್ಯ ಇಟ್ಟಿಗೆಗಳಿಂದ 3-4 ಪಟ್ಟು ತೂಕ ಕಡಿಮೆ ಇರುವುದರಿಂದ ಕಟ್ಟಡದ ಒಟ್ಟು ಭಾರ ಕಡಿಮೆಯಾಗುತ್ತದೆ. ಇದರ ಪರಿಣಾಮವಾಗಿ ಅಡಿಪಾಯದ ಮೇಲೆ ಬರುವ ಒತ್ತಡವು ಕಡಿಮೆಯಾಗುತ್ತದೆ ಮತ್ತು ಅಡಿಪಾಯದ ನಿರ್ಮಾಣದ ವೆಚ್ಚವನ್ನು ಕೂಡ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಎರಡನೆಯದಾಗಿ ತಾಪ ತಡೆ ಶಕ್ತಿ. ACC ಬ್ಲಾಕ್ಗಳಲ್ಲಿ ಇರುವ ಗಾಳಿಯ ರಂಧ್ರಗಳು ಉತ್ತಮ ತಾಪ ತಡೆ ಶಕ್ತಿಯನ್ನು ಒದಗಿಸುವುದರಿಂದ ಕಟ್ಟಡದ ಒಳಗಿನ ತಾಪಮಾನವನ್ನು ಸಮತೋಲನದಲ್ಲಿ ಇಡಲು ಸಹಾಯ ಮಾಡುತ್ತವೆ. ಇದರಿಂದ ಒಳಾಂಗಣವು ತಂಪಾಗಿರುತ್ತದೆ. ಮೂರನೆಯದಾಗಿ ಧ್ವನಿ ತಡೆಗುಣ. ACC ಬ್ಲಾಕ್ಗಳು ಉತ್ತಮ ಧ್ವನಿ ತಡೆಗುಣವನ್ನು ಹೊಂದಿರುವುದರಿಂದ ಹೊರಗಿನ ಶಬ್ದವನ್ನು ಕಡಿಮೆ ಮಾಡಿ ಒಳಾಂಗಣದಲ್ಲಿ ಶಾಂತ ವಾತಾವರಣವನ್ನು ಒದಗಿಸುತ್ತದೆ. ಅದರಿಂದ ಇವು ಅಪಾರ್ಟ್ಮೆಂಟ್ಗಳು, ಆಸ್ಪತ್ರೆಗಳು ಮತ್ತು ಶಾಲೆಗಳಂತಹ ಶಬ್ದ ನಿಯಂತ್ರಣ ಅಗತ್ಯವಿರುವ ಸ್ಥಳಗಳಿಗೆ ಬಹಳ ಸೂಕ್ತವಾಗಿವೆ. ಅಗ್ನಿ ನಿರೋಧಕತೆ. ACC ಬ್ಲಾಕ್ಗಳು ಉತ್ತಮ ಅಗ್ನಿ ಪ್ರತಿರೋಧಕತೆಯನ್ನು ಹೊಂದಿರುವುದರಿಂದ ಹೆಚ್ಚಿನ ತಾಪಮಾನವನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯವಿದೆ. ಇದರಿಂದ ಬೆಂಕಿ ಹಬ್ಬುವುದು ಅಪಾಯವನ್ನು ಕಡಿಮೆ ಮಾಡುತ್ತವೆ ಮತ್ತು ಕಟ್ಟಡದ ಒಟ್ಟಾರೆ ಅಗ್ನಿ ಸುರಕ್ಷತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಪರಿಸರ ಸ್ನೇಹಿ. ಇವುಗಳ ತಯಾರಿಕೆಯಲ್ಲಿ ಪ್ರಕೃತಿ ಸಂಪನ್ಮೂಲಕ ಬಳಕೆ ಕಡಿಮೆ ಆಗುತ್ತದೆ. ಸುಲಭ ಕಾರ್ಯಕ್ಷಮತೆ. ACC ಬ್ಲಾಕ್ಗಳು ಸುಲಭ ಕಾರ್ಯಕ್ಷಮತೆಯನ್ನು ಹೊಂದಿದ್ದು ಇವುಗಳನ್ನು ಸುಲಭವಾಗಿ ಡ್ರಿಲ್ ಮಾಡಲು ಸಾಧ್ಯವಾಗುತ್ತದೆ. ಇದರಿಂದ ನಿರ್ಮಾಣ ಕಾರ್ಯಗಳು ವೇಗವಾಗಿ ನಡೆಯುತ್ತವೆ ಹಾಗೂ ಕಾರ್ಮಿಕರ ಶ್ರಮವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ACC ಬ್ಲಾಕ್ಗಳು ಒಂದು ಆಧುನಿಕ ನಿರ್ಮಾಣ ವಸ್ತುವಾಗಿದ್ದು ತೂಕ ಕಡಿಮೆ, ಶಕ್ತಿಶಾಲಿ ಮತ್ತು ಪರಿಸರ ಸ್ನೇಹಿ ಗುಣಗಳನ್ನು ಹೊಂದಿದೆ. ಇವು ಸಾಂಪ್ರದಾಯಿಕ ಇಟ್ಟಿಗೆಗಳಿಂದ ಉತ್ತಮ ಪರ್ಯಾಯವಾಗಿವೆ. ACC ಬ್ಲಾಕ್ಗಳು ಬಳಕೆ, ನಿರ್ಮಾಣ ವೆಚ್ಚ ಮತ್ತು ಸಮಯವನ್ನು ಕಡಿಮೆ ಮಾಡುವುದರ ಜೊತೆಗೆ ಕಟ್ಟಡದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಭವಿಷ್ಯದಲ್ಲಿ ಪರಿಸರ ಸ್ನೇಹಿ ನಿರ್ಮಾಣಕ್ಕಾಗಿ ACC ಬ್ಲಾಕ್ಗಳು ಮಹತ್ವದ ಪಾತ್ರ ವಹಿಸುವ ಸಾಧ್ಯತೆ ಇದೆ.
0: ACC ಬ್ಲಾಕುಗಳ ಉಪಯೋಗ, ಈ ಬಗ್ಗೆ ಮಾತನಾಡಿದವರು ಸಹಾಯಕ ಪ್ರಾಧ್ಯಾಪಕರಾದ ಸೀಮಾ ಬಿ. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಆಟೋಕ್ಲೇವ್ ಕಾಂಕ್ರೀಟ್ ಬ್ಲಾಕ್ಗಳ ಮುಖ್ಯ ಲಕ್ಷಣ ಏನು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611363613.

0: 9611361637. ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: आत्मीय श्रोतृगणे, अगरवाल्स आई हॉस्पिटल प्रायोजित ಕಣ್ಣಿನ ಆರೋಗ್ಯ ಕುರಿತ ಕಾರ್ಯಕ್ರಮ ಸರಣಿ ಜೀವನ ಬೆಳಕು ಪ್ರತಿ ಶುಕ್ರವಾರ ಬೆಳಿಗ್ಗೆ 7:15 ನಿಮ್ಮ ನೆಚ್ಚಿನ ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ಮೂಡಿಬರುತ್ತದೆ. ತಪ್ಪದೆ ಕೇಳಿ ಜೀವನ ಬೆಳಕು ಸರಣಿ ಕಾರ್ಯಕ್ರಮ.
2: ಇನ್ನು ಮುಂದೆ ಕೆಲವು ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ, ನಂತರ 7:05 ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ. 7:15 ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಧಾರವಾಡ ಪ್ರಾಯೋಜಿತ ಕಾರ್ಯಕ್ರಮ ಜೀವನ ಬೆಳಕು.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರ್ ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
5: ಮಾತನ್ನು ಹೇಳೋದಿಲ್ಲ, ಅರೆ ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ.
6: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ

0: ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
2: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಎಂದು
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಗೋಧಿ ಮತ್ತು ಅಕ್ಕಿಯ ಸಮೃದ್ಧ ದಾಸ್ತಾನು, ದೇಶಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸುದೃಢ, ಪಶ್ಚಿಮ ಘಟ್ಟದಲ್ಲಿ 3 ಹೊಸ ಮರಕಲುಷಣ ಶಿಲೀಂಧ್ರ ಬೆಳಕಿಗೆ, ಧಾರವಾಡದಲ್ಲಿ ಇಂದು ಬೆಳಗ್ಗೆ 7:30 ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್, ಇಂದು ಆನುವಂಶಿಕ ರಕ್ತಕಾಯಿಲೆ ಥಲಸೇಮಿಯಾ ಜಾಗೃತಿ ದಿನ. ಈಗ ವಾರ್ತೆಗಳ ವಿವರ. ಆಹಾರ ಧಾನ್ಯಗಳ ದಾಸ್ತಾನು 604.02 ಲಕ್ಷ ಟನ್ಗಳ ಗಡಿ ತಲುಪಿದ್ದು ಕಡ್ಡಾಯ ಬಫರ್ ಅವಶ್ಯಕತೆಗಿಂತ 3 ಪಟ್ಟು ಹೆಚ್ಚಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಗೋಧಿ ಮತ್ತು ಅಕ್ಕಿಯ ಸಮೃದ್ಧ ದಾಸ್ತಾನು ದೇಶಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಹಾಗೂ ವಿವಿಧ ಜನಕಲ್ಯಾಣ ಯೋಜನೆಗಳಿಗೆ ನಿರಂತರ ಪೂರೈಕೆಯನ್ನು ಖಚಿತಪಡಿಸಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹೇಳಿದ್ದಾರೆ. ರೈತರಿಂದ ವ್ಯವಸ್ಥಿತ ಖರೀದಿ, ಸಮೃದ್ಧ ಫಸಲು ಮತ್ತು ಅನ್ನದಾತರಿಗೆ ನೀಡುತ್ತಿರುವ ನಿರಂತರ ಬೆಂಬಲ, ಆಹಾರ ಭದ್ರತೆ, ರೈತ ಕಲ್ಯಾಣ ಮತ್ತು ಸುಭದ್ರ ಭವಿಷ್ಯದ ಕಡೆಗಿನ ಭಾರತದ ಬದ್ಧತೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬಲಪಡಿಸುತ್ತಿದೆ ಎಂದಿದ್ದಾರೆ. ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆ ಅಡಿ ಯಾವುದೇ ರಾಜ್ಯದ ಫಲಾನುಭವಿಗಳು ಯಾವುದೇ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಪಡೆಯಲು ಕೇಂದ್ರ ಸರ್ಕಾರ ಅವಕಾಶ ಕಲ್ಪಿಸಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಡಿಮೆ ಪ್ರಮಾಣದ ಪಡಿತರ ವಿತರಣೆ, ಹಣ ವಸೂಲಿ ಅಥವಾ ಇತರೆ ಅಕ್ರಮಗಳ ಬಗ್ಗೆ ನಿಶುಲ್ಕ ಸಹಾಯವಾಣಿ 1967 ದೂರು ನೀಡಬಹುದು. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಮೇ ಹಾಗೂ ಜೂನ್ ತಿಂಗಳ ಆಹಾರ ಧಾನ್ಯವನ್ನು ಮೇ ತಿಂಗಳಲ್ಲೇ ಒಟ್ಟಿಗೆ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆ ಆಧಾರಿತ ಹವಾಮಾನ ಮುನ್ಸೂಚನೆ ಒದಗಿಸುವ ಕಲ್ಪ ಮತ್ತು ಸಂಕಲ್ಪ ಮೊಬೈಲ್ ಆಪ್ಗಳ ಮೂಲಕ ನೇರವಾಗಿ ರೈತರು ಅಗತ್ಯ ಮಾಹಿತಿಯನ್ನು ಪಡೆಯಬಹುದು ಎಂದು ಹೊಸದಿಲ್ಲಿಯ ಭಾರತೀಯ ಹವಾಮಾನ ಇಲಾಖೆಯ ಮಹಾನಿರ್ದೇಶಕ ಡಾ ಮೃತ್ಯುಂಜಯ್ ಮೊಹಪಾತ್ರ ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಡಾ ಎಸ್ವಿ ಪಾಟೀಲ್ ಫೌಂಡೇಶನ್ ಆಶ್ರಯದಲ್ಲಿ ಮುಂದಿನ ತಲೆಮಾರಿನ ಕೃಷಿ, ಎಐ, ಯಾಂತ್ರೀಕೃತ ಮತ್ತು ಡಿಜಿಟಲ್ ರೂಪಾಂತರ ಕುರಿತ 3 ದಿನಗಳ ರಾಷ್ಟೀಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಉಪಕುಲಪತಿ ಪಿಎಲ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು. 200 ಹೆಚ್ಚು ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ಬೀಜೋತ್ಸವ ಮತ್ತು ಪೂರ್ವ ಮುಂಗಾರು ಆಂದೋಲನ 2026 ಉಪಕುಲಪತಿ ನಾರಾಯಣಸ್ವಾಮಿ ಚಾಲನೆ ನೀಡಲಿದ್ದಾರೆ. ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲೆಗಳ ರೈತರು ಭಾಗವಹಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಬೀಜ ನಿಗಮ, ರಾಷ್ಟೀಯ ಬೀಜ ನಿಗಮ, ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳು, ದೇಶೀ ತಳಿಗಳ ಪೋಷಕರು ಮತ್ತು ಸಂರಕ್ಷಕರು, ರೈತ ಉತ್ಪಾದಕರ ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳು, ಬೀಜ ಉತ್ಪಾದಕರು, ಬೀಜ ಪರಿಕರ ಮಾರಾಟಗಾರರು ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳು ಈ ಪ್ರದರ್ಶಿನಿ ಆಯೋಜಿಸಿದ್ದಾರೆ. ಮೇಕ್ ಇನ್ ಇಂಡಿಯಾ ಹಾಗೂ ಮೇಡ್ ಇನ್ ಇಂಡಿಯಾ ಪ್ರಕಲ್ಪದ ಭಾಗವಾಗಿ

0: ಕೇಂದ್ರ ಸರ್ಕಾರದ ಸಬ್ಸಿಡಿ ಸಹಾಯದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಕೇಂದ್ರೀಯ ಅಡಕೆ ಹಾಗೂ ಕೊಕ್ಕೋ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ಲಿಮಿಟೆಡ್ ಕ್ಯಾಂಪ್ಕೋ ಸಂಸ್ಥೆ ರೈತರಿಂದ ರೈತರೇ ರೈತರಿಗಾಗಿ ನಡೆಸುತ್ತಿರುವ ಸಂಸ್ಥೆ ತನ್ನ ಅನೇಕ ಉತ್ಪನ್ನಗಳನ್ನು ವಿದೇಶಕ್ಕೂ ರಫ್ತು ಮಾಡುತ್ತಿದೆ. ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಕೊಕ್ಕೋ ಗಿಡಗಳನ್ನು ಬೆಳೆಸಲು ರೈತರಿಗೆ ಸೂಕ್ತ ಅನುದಾನ ಹಾಗೂ ಸಬ್ಸಿಡಿ ಪ್ರಾವಧಾನ ಕಲ್ಪಿಸಿದೆ. ಕ್ಯಾಂಪ್ಕೋ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸೆಂಟ್ರಲ್ ಅರಕನೈಟ್ ಅಂಡ್ ಕೊಕ್ಕೋ ಮಾರ್ಕೆಟಿಂಗ್ ಕೋಆಪರೇಟಿವ್ ಲಿಮಿಟೆಡ್ ಕ್ಯಾಂಪ್ಕೋ ಸುಮಾರು ವರ್ಷಕ್ಕೆ 5,000 ಮೆಟ್ರಿಕ್ ಟನ್ ಕೊಕ್ಕೋವನ್ನ ಫ್ಯಾಕ್ಟರಿಯಲ್ಲಿ ಉಪಯೋಗ ಮಾಡುತ್ತದೆ. ಸುಮಾರು 620 ಹೆಚ್ಚು ಜನ, ಅದರಲ್ಲಿ 100 ಜನಕ್ಕಿಂತ ಹೆಚ್ಚು ಮಹಿಳೆಯರಿದ್ದಾರೆ. ಕ್ಯಾಂಪ್ಕೋದ ವಿನ್ನರ್ ಅಂತ ಡ್ರಿಂಕಿಂಗ್ ಚಾಕ್ಲೇಟ್ ಇದೆ, ಅದನ್ನು ವೆಸ್ಟರ್ನ್ ಆಫ್ರಿಕನ್ ಕಂಟ್ರೀಸ್ಗಳಿಗೆ ವಿಶೇಷವಾಗಿ ಟೋಗೊ, ಲೂಮೆ, ನೈಜೀರಿಯಾ ಎಕ್ಸ್ಪೋರ್ಟ್ ಅನ್ನ ಮಾಡ್ತಾ ಇದ್ದೇವೆ. ಕ್ಯಾಂಪ್ಕೋ ಫ್ಯಾಕ್ಟರಿ ಬೀನ್ ಟು ಬಾರ್ ಅಂದ್ರೆ ರೈತನ ತೋಟದಿಂದ ಕೊಕ್ಕೋ ಬೀನ್ ಅನ್ನ ತಂದು ಇದಕ್ಕೆ ವ್ಯಾಲ್ಯೂಡೇಷನ್ ಮಾಡಿ, ಇದು ಭಾರತದಲ್ಲಿ ವಿಶೇಷವಾಗಿ ಕೋಆಪರೇಟಿವ್ ಸೆಕ್ಟರ್ ನಲ್ಲಿ ಇರತಕ್ಕಂತಹ ಒಂದು ಯುನಿಕ್ ಇಂಡಸ್ಟ್ರಿ. ಇದು ರೈತರು ರೈತರಿಗಾಗಿ ರೈತರು ಸೇರಿ ಮಾಡಿದಂತಹ ಒಂದು ಕೋಆಪರೇಟಿವ್ ಸೆಕ್ಟರ್ ನ ಇಂಡಸ್ಟ್ರಿ. ಇದು ಮಿಷನರಿಗಳನ್ನೆಲ್ಲ ತಂದಾಗ ನಮಗೆ ಸಬ್ಸಿಡಿಯನ್ನ ಕೇಂದ್ರ ಸರ್ಕಾರ ಇದಕ್ಕೆ ಕೊಡುತ್ತದೆ. ಈ ವರ್ಷ ಬಜೆಟ್ ನಲ್ಲಿ ಕೊಕ್ಕೋ ಗಿಡಗಳನ್ನ ಭಾರಿ ದೊಡ್ಡ ಪ್ರಮಾಣದಲ್ಲಿ ಕೊಕ್ಕೋ ಬೆಳವಣಿಗೆ ಮಾಡೋದಕ್ಕೋಸ್ಕರ, ಕೊಕ್ಕೋ ಉತ್ಪಾದನೆ ಮಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಇದಕ್ಕೆ ಸಬ್ಸಿಡಿಯನ್ನ ಇಟ್ಟಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರಿನ ಸೇಂಟ್ ಜೋಸೆಫ್ ವಿಶ್ವವಿದ್ಯಾಲಯದಲ್ಲಿ ಪಿಎಚ್ಡಿ ಅಧ್ಯಯನ ನಿರತ ಎಸ್ ಭರತ್ ಕುಮಾರ್, ಪ್ರೊಫೆಸರ್ ಎನ್ ಪ್ರವೀಣ್ ಕುಮಾರ್ ಮಾರ್ಗದರ್ಶನದಲ್ಲಿ ಪಶ್ಚಿಮಘಟ್ಟದ ಅರಣ್ಯದಲ್ಲಿ 3 ಹೊಸ ಮರಕಲುಷಣ ಉಡ್ ಡಿಕೆ ಶಿಲೀಂಧ್ರಗಳನ್ನು ಪತ್ತೆ ಹಚ್ಚಿ ವಿಶ್ವದ ಗಮನ ಸೆಳೆದಿದ್ದಾರೆ. ಸೇಂಟ್ ಜೋಸೆಫ್ ವಿಶ್ವವಿದ್ಯಾಲಯದ ನಿರ್ದೇಶಕ ಫಾದರ್ ರೋಷನ್ ಕ್ಯಾಸ್ಟಿಲಾನೋ ಹಾಗೂ ಉಪಕುಲಪತಿ ರೆವರೆಂಡ್ ಫಾದರ್ ವಿಕ್ಟರ್ ಲೋಬೊ ಎಸ್ಜೆ ವಿಜ್ಞಾನಿಗಳ ತಂಡವನ್ನು ಅಭಿನಂದಿಸಿದ್ದಾರೆ. 2025 ಸಾಲಿನ ಯುವ ಸಂಶೋಧನಾ ವಿದ್ವಾಂಸ ಪ್ರಶಸ್ತಿಗೆ ಭಾಜನರಾದ ಎಸ್ ಭರತ್ ಕುಮಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
5: ನನ್ನ ಪಿಎಚ್ಡಿ ಸಂಶೋಧನಾ ವಿಷಯವು ಕರ್ನಾಟಕ ಪಶ್ಚಿಮ ಘಟ್ಟಗಳಲ್ಲಿ ಮರಕುಲುಷಣ ಶಿಲೀಂಧ್ರಗಳ ವೈವಿಧ್ಯತೆ ಮತ್ತು ಅವುಗಳ ಜೈವ ನಿಯಂತ್ರಣ ಆಗಿದ್ದು, ಇದೇ ಸಂಶೋಧನಾ ಭಾಗವಾಗಿ ಈ ಹೊಸ ಜಾತಿಗಳ ಪತ್ತೆ ಸಾಧ್ಯವಾಗಿದೆ. ಡಾಕ್ಟರ್ ಎನ್ ಪ್ರವೀಣ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ಸಂಶೋಧನೆ ಶಿಲೀಂಧ್ರ ವಿಜ್ಞಾನ ಕ್ಷೇತ್ರಕ್ಕೆ ಒಂದು ಸಣ್ಣ ಆದರೆ ಮಹತ್ವದ ಕೊಡುಗೆಯಾಗಿದೆ. ನಾವು ಗುರುತಿಸಿದ ಹೊಸ ಜಾತಿಗಳಲ್ಲಿ ಗ್ಯಾನೋಡರ್ಮಸ್ಟೇನಿಯಂ ಮತ್ತು ಫಲ್ವಿಫೋಮ್ ಫಿಸಿಕೋಲಾ ಸೇರಿವೆ. ಈ ಎರಡು ಜಾತಿಗಳಿಗೆ ಅವುಗಳ ಅತಿಥಿಯ ಮರಗಳ ಆಧಾರದ ಮೇಲೆ ಹೆಸರು ನೀಡಲಾಗಿದೆ. ಮೂರನೇ ಜಾತಿಯಾದ ಲ್ಯಾಕ್ನೋಕ್ಲಾಡಿಯಂ ಸೇವೆ ಕೃಷ್ಣೇರಂ ನನ್ನ ತಂದೆಯ ಗೌರವಾರ್ಥಕವಾಗಿ ಸೇವೆ ಕೃಷ್ಣೇರಂ ಎಂಬ ಹೆಸರು ನೀಡಿದ್ದೇನೆ. ಈ ಎಲ್ಲಾ ಜಾತಿಗಳನ್ನು ವಿಶ್ಲೇಷಣಾತ್ಮಕವಾಗಿ ವರ್ಗೀಕರಣ ಮತ್ತು ವಂಶವೃಕ್ಷ ಅಧ್ಯಯನಗಳ ಮೂಲಕ ಜಾಗತಿಕ ವಿಜ್ಞಾನ ಸಮುದಾಯಕ್ಕೆ ಪರಿಚಯಿಸಲಾಗಿದೆ. ಪಶ್ಚಿಮ ಘಟ್ಟಗಳು ಜೈವ ವೈವಿಧ್ಯತೆಯ ಪ್ರಮುಖ ಹಾಟ್ಸ್ಪಾಟ್ ಆಗಿದ್ದು, ಇನ್ನು ಅನ್ವೇಷಿಸದ ಅನೇಕ ಶಿಲೀಂಧ್ರ ವೈವಿಧ್ಯತೆಯ ಸಾಧ್ಯತೆಗಳನ್ನು ಈ ಸಂಶೋಧನೆಯು ಸೂಚಿಸುತ್ತದೆ. ನಮ್ಮ ಸಂಶೋಧನಾ ಫಲಿತಾಂಶಗಳು ಅಂತಾರಾಷ್ಟ್ರೀಯ ಪೀರ್ ರಿವ್ಯೂ ಪತ್ರಿಕೆಗಳಾದ ಜರ್ನಲ್ ಆಫ್ ಸಸ್ಟೈನಬಲ್ ಫಾರೆಸ್ಟ್ರಿ ಮತ್ತು ಇಂಡಿಯನ್ ಫೈಟೋಪೆಥಾಲಜಿಗಳಲ್ಲಿ ಪ್ರಕಟವಾಗಿರುವುದು ಮತ್ತೊಂದು ಹೆಮ್ಮೆಯ ವಿಷಯವಾಗಿದೆ.
0: ಮೂಲತಃ ಧಾರವಾಡದವರಾದ ಪ್ರಸ್ತುತ ಅಮೆರಿಕೆಯಲ್ಲಿ ನೆಲೆಸಿರುವ ಡಾ ಕಟ್ಟೇಶ್ ಕಟ್ಟಿ ಅವರನ್ನು ಅಂತಾರಾಷ್ಟ್ರೀಯ ಉನ್ನತ ವೃತ್ತಿಪರರ ಸಂಘ ಆರೋಗ್ಯ ರಕ್ಷಣೆಯ 2026 ಸಾಲಿನ ಅತ್ಯುತ್ತಮ ನಾವೀನ್ಯಕಾರ ಎಂದು ಪುರಸ್ಕರಿಸಿದೆ. ನ್ಯಾನೋ ಆಯುರ್ವೇದಿಕ್ ಮೆಡಿಸಿನ್ ಎಂಬ ಹೊಸ ವೈದ್ಯಕೀಯ ಕ್ಷೇತ್ರದ ಪ್ರವರ್ತಕರಾಗಿ ಅವರನ್ನು ಗುರುತಿಸಲಾಗಿದೆ. ಅಮೆರಿಕದ ಮಿಸೌರಿ ವಿಶ್ವವಿದ್ಯಾಲಯದಲ್ಲಿ ವಿಕಿರಣಶಾಸ್ತ್ರದ ವಿಶಿಷ್ಟ ಕ್ಯೂರೇಟರ್ಗಳ ಪ್ರಾಧ್ಯಾಪಕರಾಗಿ ಮತ್ತು ಹಸಿರು ನ್ಯಾನೋ ತಂತ್ರಜ್ಞಾನ ಸಂಸ್ಥೆಯ ನಿರ್ದೇಶಕರಾಗಿ ಡಾ ಕಟ್ಟೇಶ್ ಕಟ್ಟಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ 1936 ಜೂನ್ 8 ಆಲ್ ಇಂಡಿಯಾ ರೇಡಿಯೋ AIR ಎಂದು ಮರುನಾಮಕರಣಗೊಂಡಿತು. ಬಹುಜನ ಹಿತಾಯ ಬಹು

0: ಜನಸುಖ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಬೆಳಿಗ್ಗೆ 7:30ಕ್ಕೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿದೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಅಭಿಯಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಆಕಾಶವಾಣಿ ಧಾರವಾಡ ಕೇಂದ್ರದ ಆವರಣದಲ್ಲಿ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ಗೆ ಚಾಲನೆ ನೀಡಲಿದ್ದಾರೆ. ವಿಶೇಷ ಆಹ್ವಾನಿತ ಶ್ರೋತೃಗಳು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಥಲಸೇಮಿಯಾ ಮರೆಯಾಗಿಲ್ಲ, ರೋಗ ನಿರ್ಣಯವಾಗದವರನ್ನು ಕಂಡುಹಿಡಿದು ಬೆಂಬಲಿಸುವುದು ಎಂಬ ಧ್ಯೇಯದೊಂದಿಗೆ ಆನುವಂಶಿಕ ರಕ್ತಕಾಯಿಲೆ ಥಲಸೇಮಿಯಾ ಜನಜಾಗೃತಿ ದಿನ ಇಂದು. 1994 ಪ್ರತಿ ವರ್ಷ ಥಲಸೇಮಿಯಾ ಇಂಟರ್ನ್ಯಾಷನಲ್ ಫೆಡರೇಷನ್ TIF ಈ ದಿನಾಚರಣೆಗೆ ಚಾಲನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗೋಧಿ ಮತ್ತು ಅಕ್ಕಿಯ ಸಮೃದ್ಧ ದಾಸ್ತಾನು, ದೇಶಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸುದೃಢ. ಪಶ್ಚಿಮಘಟ್ಟದಲ್ಲಿ 3 ಹೊಸ ಮರಕಲುಷಣ ಶಿಲೀಂಧ್ರ ಬೆಳಕಿಗೆ. ಧಾರವಾಡದಲ್ಲಿ ಇಂದು ಬೆಳಗ್ಗೆ 7:30ಕ್ಕೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್. ಇಂದು ಆನುವಂಶಿಕ ರಕ್ತಕಾಯಿಲೆ ಥಲಸೇಮಿಯಾ ಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಆಕಾಶವಾಣಿ ಧಾರವಾಡ. ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆಯ ಪ್ರಾಯೋಜಿತ ಜೀವನ ಬೆಳಕು ಸರಣಿಯ ಕಾರ್ಯಕ್ರಮ.

0: ಇಂದಿನ ಕಾರ್ಯಕ್ರಮದಲ್ಲಿ ಕಣ್ಣಿನ ಪೊರೆ ಹಾಗೂ ಪರಿಹಾರ ಕುರಿತು ಡಾಕ್ಟರ್ ಅಶೋಕ್ ಬಿ ಜಾದವ್ ಅವರೊಂದಿಗೆ ಸಂದರ್ಶಿಸುತ್ತಾರೆ ಡಾಕ್ಟರ್ ಬಸು ಬೇವಿನ ಗಿಡದ್ ಹಾಗೂ ಶರಣಬಸವ ಚೋಳಿನ್.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ.
2: ನಿಮಗೆ ಕಣ್ಣಿನ ತೊಂದರೆ ಇದೆಯೇ? ಇಂದೇ ಭೇಟಿ ನೀಡಿ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ, ದಾವಣಗೆರೆ.
1: 600 ಹೆಚ್ಚು ಅನುಭವಿ ವೈದ್ಯರು, 200 ಹೆಚ್ಚು ಶಾಖೆಗಳು, ಕ್ಲಿನಿಕಲ್ ಆವಿಷ್ಕಾರಗಳಿಗೆ ಸಾಟಿ ಇಲ್ಲದ ಗ್ರಾಹಕ ಅನುಭವಕ್ಕೆ ಹೆಸರುವಾಸಿಯಾಗಿದೆ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ.
2: ಕಣ್ಣಿನ ಪೊರೆ, ಗ್ಲೋಕೋಮಾ, ರೆಟಿನಾ, ಕಾರ್ನಿಯಾ, ಮೆಳ್ಳಗಣ್ಣು, ಡಯಾಬಿಟಿಕ್ ರೆಟಿನೋಪತಿ, ಹೈಪರ್ ಟೆನ್ಷನ್ ರೆಟಿನೋಪತಿ, ಇವೆಲ್ಲವುಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಚಿಕಿತ್ಸೆ ಲಭ್ಯ.
1: ಹಿರಿಯ ನಾಗರಿಕರಿಗೆ ಉಚಿತ ಕಣ್ಣಿನ ತಪಾಸಣೆ, ಇತರರಿಗೆ 50% ರಿಯಾಯಿತಿ.
2: ಸಂಪರ್ಕಿಸಿ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ ಹಾಗೂ ದಾವಣಗೆರೆ.
1: ಮೊಬೈಲ್ 9594924196.
0: ಕಾರ್ಯಕ್ರಮದ ಕೊನೆಯಲ್ಲಿ ರಸಪ್ರಶ್ನೆ ಕೇಳಲಾಗುವುದು. ಕಾರ್ಯಕ್ರಮವನ್ನು ಗಮನವಿಟ್ಟು ಕೇಳಲು ಕೋರಿಕೆ.
3: ಆತ್ಮೀಯ ಕೇಳುಗರೆ, ಜೀವನ ಬೆಳಕು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಒಂದು ಕಾರ್ಯಕ್ರಮವನ್ನು ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯವರು ಪ್ರಾಯೋಜನೆ ಮಾಡ್ತಾ ಇದ್ದಾರೆ. ಸರಳೆ ಬಗ್ಗೆ ಡಾಕ್ಟರ್ ಬಸುಬೇನ್ ಗಿಡದವರು ಒಂದೆರಡು ಮಾತು.
4: ಜೀವನ ಬೆಳಕು ಅನ್ನುವಂತಹ ಈ ಕಾರ್ಯಕ್ರಮ ನಮ್ಮ ಜೀವನದಲ್ಲಿ ಈ ಕಣ್ಣಿನ ಆರೋಗ್ಯ ಎಷ್ಟೆಲ್ಲ ಮುಖ್ಯ ಆಗಿರ್ತದೆ ಮತ್ತು ಕಣ್ಣುಗಳನ್ನು ಯಾವ ರೀತಿ ನಾವು ರಕ್ಷಣೆ ಮಾಡಿಕೊಳ್ಬೇಕು, ಕಣ್ಣಿನ ಕಾಯಿಲೆಗಳನ್ನು ಅದು ಯಾವ ರೀತಿ ಹೋಗಲಾಡಿಸಬೇಕು ಅನ್ನೋದರ ಕುರಿತಂಗೆ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಸರಣಿಯನ್ನು ಜೀವನ ಬೆಳಕು ಈ ಕಾರ್ಯಕ್ರಮವನ್ನು ಅವರ ಸಹಯೋಗದಲ್ಲಿ ಧಾರವಾಡ ಆಕಾಶವಾಣಿ ಮಾಡ್ತಾ ಇದೆ. ನಮ್ಮ ಕಾರ್ಯಕ್ರಮ ಅಧಿಕಾರಿ ಶರಣಬಸವ ಚೋಳಿನ್ ಅವರ ಒಂದು ಈ ಸಂಚಾಲಕತ್ವದಲ್ಲಿ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ.
3: ಡಾಕ್ಟರ್ ಬಸು, ಕಣ್ಣುಗಳಂದ್ರೆ ಬೆಳಕು ಅನ್ನೋ ತರ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಚಾರ ಮಾಡೋದು, ಯಾಕಂದ್ರೆ ಕಣ್ಣಿನ ಆರೋಗ್ಯನೇ ನಮ್ಮ ದೇಹದ ಆರೋಗ್ಯ. ನಾವು ಈ ಒಂದು ಜಗತ್ತನ್ನು ನೋಡಬೇಕು ಅಂದ್ರೆ ಕಣ್ಣಿನ ಒಂದು ಅವಶ್ಯಕತೆ ಬಹಳ ಅದ. ಇವತ್ತು ಕಣ್ಣಿನ ತೊಂದರೆಗಳು ಬಹಳ ಬರ್ತದೆ, ಅವುಗಳನ್ನು ನಾವು ನಿರ್ವಹಿಸೋದು ಹೇಗೆ? ಕೆಟ್ರಾಕ್ಟ್ ಇರಬಹುದು, ಆಮೇಲೆ ಸಕ್ಕರೆ ರೋಗದಿಂದ ಬರುವಂತಹ ತೊಂದರೆಗಳಿರಬಹುದು, ಅಂದ್ರೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಬರ್ತದೆ. ಆಮೇಲೆ ಮುಖ್ಯವಾಗಿ ಸಣ್ಣ ಮಕ್ಕಳು ಕೂಡ ಸಾಕಷ್ಟು ಕಣ್ಣಿನ ಒಂದು ನಿಷ್ಕಾಳಜಿಯಿಂದ ತೊಂದರೆಗಳನ್ನು ಅನುಭವಿಸ್ತಾರೆ. ಒಟ್ಟಾರೆ ಕಣ್ಣಿನ ಒಂದು ಎಲ್ಲ ವಿವಿಧ ಆಯಾಮಗಳನ್ನು ಪರಿಚಯ ಮಾಡುವಂತಹ ಈ ಒಂದು ಸರಣಿಗೆ ಇವತ್ತು ನಮಗೆ ಅತಿಥಿಗಳಾಗಿ ಬಂದಿದ್ದಾರೆ ಅಶೋಕ್ ಜಾಧವ್ ಅವರು. ಅಶೋಕ್ ಜಾಧವ್ ಅವರನ್ನ ಡಾಕ್ಟರ್ ಬಸುಬೇವನಗೌಡರೇ ನೀವೇ ಮಾತಾಡಿಸಿ.
4: ನಾನು ಮತ್ತು ಶರಣಬಸವ ಚೋಳಿನ್ ಇಬ್ಬರು ಕೂಡಿ ಡಾಕ್ಟರ್ ಅಶೋಕ್ ಅವ್ರನ್ನ ಮಾತಾಡಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟರ್ ಅಶೋಕ್ ಜಾಧವ್ ಅವರೇ.
5: ನಮಸ್ಕಾರ ಸರ್.

0: ನೀವು ನಮ್ಮ ಧಾರವಾಡ ಆಕಾಶವಾಣಿಯ ಈ ಮಾಧ್ಯಮದಲ್ಲಿ ಈ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ನಮಗೆ ಖುಷಿ. ಅಶೋಕ್ ಜಾಧವ್ ಅವರೇ, ನಿಮ್ಮ ಹಿನ್ನೆಲೆ, ನೀವು ಎಲ್ಲಿ ಸರ್ವಿಸ್ ಮಾಡಿದಿರಿ, ಊರು, ಇದ್ರ ಬಗ್ಗೆ ಒಂದು ಮಾತು.
1: ನಾನು ಮುಖ್ಯವಾಗಿ ಧಾರವಾಡದವನು. ನಾನು ಕೆಎಂಸಿಯಲ್ಲಿ ಕಲಿತು MBBS ಪಾಸ್ ಆಗಿದ್ದೇನೆ. ಅಲ್ಲಿ 1976 ಇಸ್ವಿಯಲ್ಲಿ, ಆಮೇಲೆ ನಾನು 1997 ನನ್ನ PG ಕೋರ್ಸ್ ಮಾಡಿದ್ದೇನೆ ಕಣ್ಣಿನಲ್ಲಿ.
0: 97
1: ಗವರ್ಮೆಂಟ್ ಸರ್ವಿಸ್ ಅಲ್ಲೇ ಆಸ್ ಎ ಮೆಡಿಕಲ್ ಆಫೀಸರ್ ಕೆಲಸ ಮಾಡಿದ್ದೇನೆ.
0: ಎಲ್ಲೆಲ್ಲ ಮಾಡಿದ್ರಿ ಸರ್?
1: ಮೊದಲು ಮಾಡಿದ್ದು ನಾನು ಸಿರಹಟ್ಟಿಯಲ್ಲಿ, ಲಕ್ಷ್ಮೇಶ್ವರದಲ್ಲಿ, ಆಮೇಲೆ ಉಪ್ಪಿನಬೆಟಗೇರಿಯಲ್ಲಿ, ಗರಗದಲ್ಲಿ, ಇನಾಮಂಗಲದಲ್ಲಿ, ಬಾಗಲಕೋಟದಲ್ಲಿ, ಕಡೆಗೆ ಹಾವೇರಿಯಲ್ಲಿ.
0: ನೋಡ್ರಿ ಈ ಶರಣ ಬಸವ ಚೋಳಿನ್ ಅಂದ್ರೆ ಇವರು ಉತ್ತರ ಕರ್ನಾಟಕದ ಅನೇಕ ಊರುಗಳಲ್ಲಿ ತಮ್ಮ ಸರ್ವಿಸ್ ಅನ್ನು ಮಾಡ್ತಾ ಆಮೇಲೆ ಬೇರೆ ಬೇರೆ ಈ ವೃತ್ತಿ ಅನುಭವ ಆಗ್ತಿರ್ತಾವ ಅಲ್ವಾ?
2: ಹೌದು ಹೌದು. ಡಾಕ್ಟರ್ ಜಾಧವ್ ಅವರೇ, ವಿಸ್ತೃತವಾದ ಅನುಭವ ತಮಗಿದೆ. ಕಣ್ಣಿನ ಆರೋಗ್ಯ ಕುರಿತಂತೆ ಸಾಕಷ್ಟು ವಿಸ್ತೃತವಾದ ಅನುಭವ ಇದೆ ತಮಗೆ. ಆ ಹಿನ್ನೆಲೆಯೊಳಗೆ ಕಣ್ಣಿನ ಬಗ್ಗೆ ಜಾಗೃತಿ ಅವಶ್ಯಕತೆ ಬಗ್ಗೆ ಏನು ತಾ ಹೇಳ್ತೀರಿ?
1: ಕಣ್ಣು ನಮ್ಮ ದೇಹದ ಮುಖ್ಯವಾದ ಪಂಚೇಂದ್ರಿಯಗಳಲ್ಲಿ ಒಂದು. ನಮ್ಮಲ್ಲಿ ಪಂಚೇಂದ್ರಿಯ ಅಂತಿದೆ, ಸ್ಪೆಷಲ್ ಕೆಲಸ ಮಾಡ್ತಿರ್ತಾವ ಪಂಚೇಂದ್ರಿಯ.
0: ಕಣ್ಣು,
1: ಚರ್ಮ, ಇವು ಐದು ಇದರಲ್ಲಿ ನಮ್ಮ ಕಣ್ಣು ಒಂದು ಅದರಲ್ಲಿ ಮುಖ್ಯ. ಇದು ದೃಷ್ಟಿಯನ್ನು ನಮಗೆ ಸ್ಪೆಷಲ್ ಆಗಿ ಕೊಡ್ತೇವೆ. ಇದರ ಬಗ್ಗೆ ನಾವು ಯಾಕೆ ಕಾಳಜಿ ತಗೋಬೇಕಂತಾರೆ, ನಾವು ಕಣ್ಣು ಒಂದ್ಸರಿ ಮುಚ್ಚಿ ನೀವು ನೋಡ್ರಿ ಏನ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಅವಾಗ ನಿಮ್ಮ ಕಣ್ಣಿನ ಇಂಪಾರ್ಟೆನ್ಸ್ ಗುರುತಾಗ್ತದೆ. ಅದಕ್ಕೆ ನಾವು ಅದು ಎಷ್ಟು ಇಂಪಾರ್ಟೆಂಟ್ ಅದ ಕಣ್ಣು, ಅದನ್ನ ದೇವರು ಮೊದಲೇ ಪೆಟ್ಟಿಗೆಯಲ್ಲಿ ಇಟ್ಟಿದ್ದಾನೆ, ಎಲುವಿನ ಪೆಟ್ಟಿಗೆಯಲ್ಲಿ ನೋಡಿದ್ರಿ. ಅವನೇ ನಮಗೆ ಭದ್ರತೆಯನ್ನು ಮಾಡಿದಾನೆ. ಅಷ್ಟಾದ್ರೂ ನಮಗೆ ಕಣ್ಣುಗಳಿಗೆ ತ್ರಾಸ ಆಗ್ತದೆ, ನಾವು ಅದನ್ನು ಕಾಳಜಿ ಮಾಡಬೇಕು. ಸಾಧ್ಯದಷ್ಟು ಕಣ್ಣು ಮಕ್ಕಳಲ್ಲಿ ಹೆಚ್ಚಿಗೆ ಅದನ್ನು ಇಂಜರಿ ಮಾಡ್ಕೊಳ್ತಿರ್ತಾರೆ, ಗಾಯ ಮಾಡ್ಕೊತಿರ್ತಾರೆ. ಸೊ ಅಂತವಾಗ ನಾವು ಪೇರೆಂಟ್ಸ್ ಮಕ್ಕಳು ಕಾಳಜಿ ಮಾಡಬೇಕು. ಚೂಪನ್ ವಸ್ತು ಅಂತ ವಸ್ತುಗಳನ್ನು ಅವ್ರ ಕಡೆ ಕೊಡಬಾರದು. ಅವ್ರು ಕೊಟ್ಟರೆ ಅವ್ರು ತಮ್ಮ ಆಟ ಆಡ್ಲಿಕ್ಕೆ ಹೋಗಿ ನಿಮ್ಗಾರು ಚುಚ್ಚಬಹುದು, ಅವ್ರು ತಾವೇ ಚುಚ್ಚಬಹುದು.
0: ಮತ್ತೊಂದ್ಸಲ ಏನಾಗತ್ತೆ ಅಶೋಕ್ ಜಾಧವ್ ಅವರೇ, ಈಗ ಬಸ್ನಾಗ ಅಲ್ಲಿ ಹೋಗಿರ್ತೀವಿ ನೋಡ್ರಿ, ಕೆಲವರು ಈಗ ಛತ್ರಿ ಹಿಡ್ಕೊಂಡು ಒಂದು ಕೋಲ್ ಇಟ್ಕೊಂಡು ಈ ಟ್ರಾಕ್ಟರ್ದಲ್ಲಿ ಒಂದ್ಸಲ ಉದ್ದನ್ನ ಬಾರ್ ಹಾಕೊಂಡು ಹೋಗ್ತಿರ್ತಾರೆ ಅಂದ್ರೆ ಅಂತ ಟೈಮಲ್ಲಿ ಕೂಡ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು.
1: ಹೌದು, ಅವಾಗ ನಾವು ಆಘಾತಗಳಿದೀವಿ, ಆಕ್ಸಿಡೆಂಟ್ಸ್, ಅವ್ ನಮ್ಗೆ ಗುರುತೇ ಆಗುದಿಲ್ಲ. ಹಿಡ್ಕೊಂಡು ಬಂದಿರ್ತಾರೆ, ನಾವು ಹತ್ತಕ್ಕೆ ನಮ್ಗೆ ಅರ್ಕ ಹೋಗ್ತಿರ್ತೀವಿ ಬಸ್ ನಲ್ಲಿ, ಅದು ನಮ್ಗೆ ಚುಚ್ಚಿ ಬಿಡ್ತದೆ.
2: ಜಾಗೃತಿ,
1: ಅದಕ್ಕೆ ನಾವು ಜಾಗೃತಿ ಆಗಿರ್ಬೇಕು. ಏನ್
2: ಡಾಕ್ಟರ್ ಬಸ್ಸು, ಇವತ್ತು ಅಶೋಕ್ ಜಾಧವ್ ಅವರು ಕಣ್ಣಿನ ಪೊರೆ ಕುರಿತಂತೆ ಒಂದು ವಿಸ್ತೃತವಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಿದ್ದಾರೆ. ಅಂದ್ರೆ ಪೊರೆ ಯಾಕೆ ಬರ್ತದೆ, ಪೊರೆ ಬಂದ್ರೆ ಚಿಂತೆ ಮಾಡೋ ಕಾರಣ ಇಲ್ಲ, ಸಾಕಷ್ಟು ಈಗ ವೈಜ್ಞಾನಿಕ ಬೆಳವಣಿಗೆ ಆಗಿರೋದ್ರಿಂದ ಏನೇನು ಹೊಸ ಹೊಸ ಅನುಕೂಲತೆಗಳಿದೆ ಅನ್ನೋದ್ರ ಬಗ್ಗೆ ಚರ್ಚೆ.
0: ಅಶೋಕ್ ಜಾಧವ್, ಇದು ಈ ಪೊರೆ ಅನ್ನೋದು ಯಾಕೆ ಆಗ್ತದೆ ಮನುಷ್ಯರಿಗೆ?
1: ಪೊರೆ ಅನ್ನೋದು ಇದು ಒಂದು ರೋಗ ಅಂತ ಅನ್ನೋಕ್ಕಿಂತ ಇದು ನ್ಯಾಚುರಲಿ ನಮ್ಮಲ್ಲಿ ಕಣ್ಣಲ್ಲಿ ಆಗುವಂತ ಶರೀರದ ಸೆಲ್ಗಳು ಇರ್ತಾವಲ್ಲ, ಕೋಶಗಳು ಬದಲಿ ಹಾಕೊಂತ ಹೋಗ್ತಾವ. ಸೊ ಅದಕ್ಕೆ ಇದಕ್ಕೆ ಏಜ್ ರಿಲೇಟೆಡ್ ಅಂತ ನಾವು, ವಯಸ್ಸು ಆಗ್ತದೆ ನಮಗೆ ಈ ಪೊರೆ ಬರ್ಲಿಕ್ಕೆ ಶುರು ಮಾಡ್ತದೆ. ಬದಲಾವಣೆಗಳು ವಯಸ್ಸಿನ ತಕ್ಕ ಚೇಂಜ್ ಹಾಕೊಂತಕ್ಕ ನಮ್ಮ ಶರೀರದೊಳಗೆ. ಸೊ ಹಂಗೆ ಇದು ಒಂದು ಕಾಯಿಲೆ. ವಯಸ್ಸು ಅಲ್ಲದೇ ಬೇರೆ ಕಾರಣಗಳು ಅದಾವ ಇದಕ್ಕೆ ಪೊರೆ ಬರ್ಲಿಕ್ಕೆ. ಅವು ಅಂತಂದ್ರೆ ಒಂದು ಕಂಜನೈಟಲ್ ಅಂದ್ರೆ ಹುಟ್ಟಿದ ಸುಟ್ಟ ಬರ್ತೈತೆ ಅಲ್ಲ ಸರಿ, ತಾಯಿ ಗರ್ಭದೊಳಗೆ ಇರ್ತದ ಅಲ್ಲಿ ಹಂಗೆ ಆಗ್ತದೆ ಅಂತಾರೆ. ಅಲ್ಲಿ ಮೂರು ಕಾರಣದ, ಒಂದು ಫ್ಯಾಮಿಲಿಯಲ್ ಆನುವಂಶಿಯಾಗಿ ಬರ್ತದ, ತಾಯಿ ಮನೆಯಲ್ಲಿ ಯಾರಿಗೂ ಇರ್ತದ ಅದು ಅವಳಿಂದ ಬರಬಹುದು. ಎರಡನೇದ್ದು ಯಾವರ ಸೋಂಕು ಆದಸ್ಯಕ ಅದು ಬರ್ತಾ ಇದೆ. ಮೂರನೇದ್ದು ಅಂತಂತಂದ್ರೆ ಆ ಹೆಣ್ಮಗಳು ಯಾವರ ಔಷಧಿ ಸೇವಿಸಿದ್ರೆ ಗರ್ಭ ಇದ್ದಾಗ ಅವಾಸ ಅದಕ್ಕೆ ಈ ಕ್ಯಾಟ್ರಾಕ್ಟ್ ಬರೋ ಚಾನ್ಸ್ ಇದೆ. ಅದಕ್ಕೆ ನಾವು ಕಂಜನೈಟಲ್ ಕ್ಯಾಟ್ರಾಕ್ಟ್ ಅಂತೇವೆ. ಅದು ಒಂದು ಕಾರಣ.
2: ಕನ್ನಡದೊಳಗೆ ಮೋತಿ ಬಿಂದು ಅಂತ,
1: ಮೋತಿ ಬಿಂದು ಅಂತ ಅದಕ್ಕೆ ಕನ್ನಡದಲ್ಲಿ, ಅಥವಾ ನೀವು ಪೊರೆ ಅಂತೇವೆ. ಇದಲ್ಲದೆ ಕೆಲವೊಂದಷ್ಟು ಜೀವ ರಾಸಾಯನಿಕ ಚೇಂಜ್ಗಳು ಅಥವಾ ಮೆಟಬಾಲಿಕ್ ಅಥವಾ ಮೆಟಬಾಲಿಸಮ್ ಅಂತ, ಇದರಿಂದ ಸಹ ನಮ್ಗೆ ಕ್ಯಾಟ್ರಾಕ್ಟ್ ಬರಬಹುದು. ಉದಾಹರಣೆ ಅಂತಂದ್ರೆ ಸಕ್ಕರೆ ಕಾಯಿಲೆ, ಸಕ್ಕರೆ ಕಾಯಿಲೆ ಮೆಟಬಾಲಿಂದ ಬರುವಂತದ್ದು. ಇನ್ನೊಂದು ಹೈಪೋಕ್ಯಾಲ್ಸಿಯಂ ಅಂತಾರೆ, ಇನ್ನೊಂದು ಗ್ಯಾಲಕ್ಟಿಸಿಮಿ ಅಂತಾರೆ. ಇವೆಲ್ಲ ಮೆಟಬಾಲಿಕ್ ಕಾಯಿಲೆಯಿಂದ ಕ್ಯಾಟ್ರಾಕ್ಟ್ ಬರಬಹುದು. ಪರ್ಸೆಂಟೇಜ್ ಬಹಳ ಕಡಿಮೆ, 96% ವಯಸ್ಸಿನಿಂದ ಬರ್ತದೆ.
0: ಒಂದ್ ನಿಮಿಷ ಜಾಧವ್ ಅವರೇ
1: ಹೇಳಿ,
0: ಮನುಷ್ಯಾಗ 40-45 ವಯಸ್ಸು ಆದ್ಮೇಲೆ ಬರ್ತದೋ ಹೆಂಗೆ?
1: ನಾರ್ಮಲಿ ಇದು 50 ವರ್ಷ ಮೇಲೆ ಬರ್ತದೆ
0: ಸರ್. 50 ವರ್ಷಕ್ಕಿಂತ
1: ಕಡಿಮೆ ಈ ಕಾರಣದಿಂದ ಬರಬಹುದು.
0: ಈ ಕಾರಣದಿಂದ
1: ಈ ಕಾರಣದಿಂದ ಯಾವ ವಯಸ್ಸಿಗೂ ಬರಬಹುದು.
0: ಈ ಕ್ಯಾಟ್ರಾಕ್ಟ್ ಬಂದಿದೆ ಅಥವಾ ಪೊರೆ ಬಂದಿದೆ ಅಂತ ಹೆಂಗ್ ಗೊತ್ತಾಗ್ಬೇಕು ನಮಗೆ?
1: ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂತಾರೆ. ನಮ್ಮ ರೋಗ ಲಕ್ಷಣಗಳು ಏನಿರ್ತಾವ ಅಂತಂದ್ರೆ, ಕ್ಯಾಟ್ರಾಕ್ಟ್ ಬಂದ ಮೇಲೆ ಅವರಿಗೆ ದೂರಿಂದ ಆತು ಸಮೀಪದ ಆತು ದೃಷ್ಟಿ ಕಡಿಮೆ ಹಾಕೊಂತ ಹೋಗ್ತದೆ. ಅದು ಕ್ರಮೇಣ ಮಂಜಾಕೊಂತ ಹೋಗತಿ. ಅದು ಪೇನ್ಲೆಸ್, 100 ಸೆಕ್ ನಮ್ಗೆ ಕೊಡುದಿಲ್ಲ. ದೂರಿಂದ ನಮ್ಗೆ ಸರಿ ಕಾಣ್ತದಲ್ಲ ಮತ್ತು ಸಮೀಪದ ನಮ್ಗೆ ಸರಿ ಕಾಣುದಿಲ್ಲ. ಸೊ ಇದ್ರ ಮೇಲಿಂದ ನಾವು ಕಣ್ಣನ್ನು ತಪಾಸ್ ಮಾಡ್ತೀವಿ. ಕೆಟ್ಟ ಬರುತ್ತೆ ನಮ್ಗೆ ಗುರ್ತಾಗಬೇಕಂತಾರೆ. ನಾವು ಕಣ್ಣನ್ನ ಆ ಪಾಪೆ ಅಂತ ಇರ್ತದೆ, ಅದಕ್ಕೆ ಪೀಪಲ್ ಅಂತಾರೆ. ಆ ಪಾಪೆಯನ್ನು ನಾವು ಹಿಗ್ಗಿಸಿ ನೋಡ್ತೀವಿ ಅಂದ್ರೆ ಅಗಲ ಮಾಡಿ ನೋಡ್ತೀವಿ. ಅದಕ್ಕೊಂದು ಔಷಧಿ ಇರ್ತೈತಿ. ಆ ಔಷಧಿ ಹಾಕಿ ನೋಡಿದ ಮೇಲೆ ನಮಗೆ ಕಣ್ಣಿನಲ್ಲಿ ಪೊರೆ ಬಂದಿದೆ ಅನ್ನೋದು ಗುರ್ತ.
0: ನಾವು ತೋರಿಸ್ಲಿಕ್ಕೆ ಹೋದಾಗ ಹಂಗ ಅದನ್ನ ಔಷಧ ಹಾಕಿ ಪಾಪೆಯನ್ನು ಹಿಗ್ಗಿಸಿ
1: ನೋಡ್ತೇವೆ.
0: ಅವಾಗ ಏನ್ ಗೊತ್ತಾಗುತ್ತೆ
1: ನಮ್ಗೆ? ಒಂದು ಪೊರೆ ಯಾವ ಸ್ಟೇಜ್ ನಾಗಿದೆ ಅನ್ನೋದು ಗೊತ್ತಾಗ್ತದೆ. ಎರಡನೇದ್ದು ಅದ್ರ ಹಿಂದೆ ನಮ್ಗೆ ಅಕ್ಷಿಪಟಲ್ ಅಂತ ಇರ್ತದೆ ರೆಟಿನಾ. ಆ ಅಕ್ಷಿಪಟದಲ್ಲಿ ಏನಾದ್ರು ತೊಂದಿದ್ರೆ ಅದು ಸರಿ ನಮ್ಗೆ ಗೊತ್ತಾಗ್ತದೆ. ಅದಕ್ಕೆ ನಾವು ಕಣ್ಣನ್ನು ಹಿಗ್ಗಿಸಿ ನೋಡ್ತಾ ಇದ್ದೀವಿ.
0: ಮತ್ತೆ ಅವಾಗ ಏನಾದ್ರು ಈ ನರದ ಏನೋ ತೊಂದರೆ ಅದು ಏನೋ
1: ಗೊತ್ತಾಗ್ತದೆ. ಸೊ ಅಲ್ಲಿ ನಮಗೆ ಏನಾದ್ರು ರೆಟಿನಾಲಿ ಏನೋ ಬಾವ್ ಇರ್ಬೋದು ಅಥವಾ ಡಯಾಬಿಟಿಕ್ ರೆಟಿನೋಪತಿ ಇರ್ಬೋದು, ವಯಸ್ಸಿನಿಂದ ಬರುವಂತಹ ಕೆಲವೊಂದು ರೋಗ ಇರ್ತಾವ ಅದು ಇರ್ಬೋದು. ಅಲ್ಲಿ ರೆಟಿನಾಲಿ ಯಾವ್ದಾರ ಬಾವ್ ಇರ್ಬೋದು, ರೆಟಿನಾಲಿ ಯಾವ್ದಾರ ಟ್ಯೂಮರ್ ಇರ್ಬೋದು, ಇವೆಲ್ಲ ಅದರಿಂದ ನಮ್ಗೆ ಗೊತ್ತಾಗ್ತದೆ.

0: ಕೆಲವೊಂದು ಬೇರೆ ರೋಗಗಳಿಂದ ಮೂತಿಬಿಂದು
1: ಆಗಲು ಸಾಧ್ಯ, ಕೆಲವೊಂದು ರೋಗಗಳಿಂದ ಅವ್ರ ಕಾಯಿಲೆ ಬರಲಿಕ್ಕೆ ಸಾಧ್ಯತೆ ಆಯ್ತು. ನಾಯಿನಲ್ಲಿ ಡಯಾಬಿಟಿಸ್ ಇಂದ ಬರ್ತಿರ್ಬೋದು, ಹೈಪರ್ ಟೆನ್ಷನ್ ಇಂದ ಬರಬಹುದು ನಮಗೆ, ಪ್ಲಸ್ ಇದೆಲ್ಲ ಎಕ್ಸ್ರೇ ತೋರ್ತಿರ್ತೇವೆ ಅದರಿಂದ ನಮಗೆ ಬರಬಹುದು.
2: ಜಾದವ್ ಅವರೇ
1: ಹೇಳಿ ಸರ್,
2: ಈಗ ಈ ಕಣ್ಣಿನ ಪೊರೆ ಬಂದ ತಕ್ಷಣ ಅಂದ್ರೆ ಒಮ್ಮೆ ಗೊತ್ತಾಗದೆ ಇರಬಹುದು, ಒಬ್ಬರು ಅಲಕ್ಷ್ಯ ಮಾಡ್ತೇವೆ, ಅವಾಗ ಪೂರ ಕಣ್ಣಿನ ದೃಷ್ಟಿ ಹೋಗುವಂತ ಸಂಭವ.
1: ಕಣ್ಣಿನ ದೃಷ್ಟಿ ಅಂದ್ರೆ ಅವ್ರಿಗೆ ಗುರುತಾಗಲ್ಲ, ಕಣ್ಣು ಪೂರ್ಣ ಕಾಣದಲ್ಲ ಅವ್ರಿಗೆ, ಏನು ಕಾಣದಲ್ಲ, ಅದಕ್ಕೆ ನಾವು ಟೆಂಪರರಿ ಬ್ಲೈಂಡ್ನೆಸ್ ಅಂತೇವೆ. ತಾತ್ಪೂರ್ತಿಕವಾಗಿ ಅಂದ ತರ್ಬತ್ತವ್ರಿಗೆ ಅಂತ ಹೊತ್ತಿನೊಳಗ ಅವರು ನಮ್ ಕಡೆ ಬಂದ್ರೆ ಅವ್ರಿಗೆ ಗುರುತಾಗ್ತದೆ, ಯಾಕಂದ್ರೆ ಅವ್ರು ಎದ್ಕೊಂಡ್ಬಿಟ್ಟಿರ್ತಾರೆ ನನ್ನ ಕಣ್ಣು ಹೋತ ಅಂತಕೊಂಡ್ಬಿಟ್ಟಿರ್ತಾರ. ಸೊ ಅಂತ ಹೊತ್ತಿನೊಳಗೆ ನಾವು ಅವ್ರಿಗೆ ತಿಳುವಳಿಕೆ ಹೇಳಿ ನಿಮ್ ಕಣ್ಣು ಪೂರ್ಣ ಪರಿ ಬಂದದ, ಇದು ತಾತ್ಪೂರ್ತಿಕವಾಗಿರ್ತೇತಿ, ಇದು ನೀವು ಆಪರೇಷನ್ ಮಾಡಿಸಿದ್ರೆ ನಿಮ್ ಕಣ್ಣು ಬರ್ತಾ ಅಂತ ಹೇಳಿ ಧೈರ್ಯ ಮಾಡಿ
2: ಅದನ್ನ ಆಪರೇಷನ್
1: ಮಾಡ್ತಾರೆ. ಎಷ್ಟು ಬೇಗ ಅವ್ರು ಆಪರೇಷನ್ ಮಾಡ್ತಾರೆ ಅಷ್ಟು ಅವ್ರಿಗೆ ಅನುಕೂಲ.
2: ಅಂದ್ರೆ ಸ್ವಲ್ಪ ತೊಂದರೆ ಆದ್ರೂ ಕೂಡ ಆಗಿಂದಾಗೆ ತೋರಿಸೋದು ಬಹಳ ಉತ್ತಮ,
1: ಬಹಳ ಉತ್ತಮ ಸರ್. ಅದಕ್ಕೆ ನಾವು ಇಮ್ಮೆಚೂರ್ ಕ್ಯಾಟ್ ಇರ್ತೀವಿ, ಅದು ಅಪಕ್ವಾದಂತದ. ಈಗಿನ ಪರಿಸ್ಥಿತಿ ಒಳಗೆ ಅಂತ ಪೇಷಂಟ್ ಬೇಗ ಆಪರೇಷನ್ ಮಾಡ್ತೇವೆ, ಯಾಕಂತಂದ್ರೆ ಆಪರೇಷನ್ ಚಲೋ ಆಗ್ತದೆ, ಅದರಲ್ಲಿ ಇರುವಂತಹ ಎಲ್ಲಾ ಅಂಗಗಳು ಸ್ಟ್ರಾಂಗ್ ಇರ್ತಾವ. ನಾವೇನು ಆಪರೇಷನ್ ಮಾಡೋಕೆ ಯಾವಕ್ಕೂ ಏನು ಡ್ಯಾಮೇಜ್ ಆಗುದಿಲ್ಲ, ವಯಸ್ಸಾದಂಗ ಅದಕ್ಕೆ ಡ್ಯಾಮೇಜ್ ಹೆಚ್ಚಿಗೆ ಆಗ್ತದೆ.
0: ಒಂದು ಮಾತು ಹೇಳ್ತಾರೆ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್.
1: ಎಸ್, ಆ ತರ
0: ಅದಕ್ಕೆ ಆದಷ್ಟು ಬೇಗನೆ ಪೊರೆ ಶುರುವಾದ ತಕ್ಷಣ ಈ ತರ ಒಂದು ಅರ್ಧ ಪೊರೆ ಆದ್ಕೊಳ್ಳೇನ ನಾವು ಹೋಗ್ಲಿಕ್ಕೆ ಸಾಧ್ಯ ಆದ್ರೆ ಎರಡು ಕಣ್ಣು ಆಗಿರ್ತದೆ, ಒಂದು ಕಣ್ಣು ಮೊದಲು ಇನ್ನೊಂದು ಕಣ್ಣು
1: ಆಮೇಲೆ ಮಾಡ್ತದೆ.
0: ಶಸ್ತ್ರಚಿಕಿತ್ಸೆ ಮಾಡೋದು ವಿಧಾನ ಹೇಗೆ, ಎರಡು ಕಣ್ಣು ಒಮ್ಮೆಗೆ ಮಾಡ್ತಾರೋ ಹೇಗೆ, ಒಂದು ಬೇರೆ ಮಾಡ್ತಾರೋ?
1: ನಾರ್ಮಲಿ ಒಂದೊಂದು ಕಣ್ಣು ಬೇರೆ ಬೇರೆ ಮಾಡ್ತೇವೆ, ಎರಡು ಕಣ್ಣೇ ನಾವು ಮಾಡೋದಿಲ್ಲ ಸರ್. ಒಂದು ಕಣ್ಣು ಮೊದಲು ಮಾಡ್ತೇವೆ, ಆಮೇಲೆ ಒಂದ್ ಎರಡು ದಿವಸ ಬಿಟ್ಟು ಮತ್ತೊಂದು ಕಣ್ಣು ಮಾಡೋದು, ಇವನ್ ನೆಕ್ಸ್ಟ್ ಏನು ಮಾಡಬಹುದು. ಏನಾಗುದಿಲ್ಲ,
0: ಈಗ ಸಾಕಷ್ಟು ಬದಲಾವಣೆ
1: ಆಗಿದೆ, ಈಗ ಬೇರೆ ಬೇರೆ ರೀತಿಯ ಲೆನ್ಸ್ ಗಳು ಬಂದಾವೆ, ಈಗ ಇಂಪೋರ್ಟೆಡ್ ಲೆನ್ಸ್, ಇಂಡಿಯನ್ ಲೆನ್ಸ್ ಇನ್ನು ನಮ್ಮ ಭಾರತದಲ್ಲಿ ಬೇಕಾದಷ್ಟು ಲೆನ್ಸ್ ಚೆನ್ನಾಗಿ ಬರ್ತಾ ಇದಾವೆ. ಅವ್ನ ಹಾಕಿದ್ರೆ ಆಲ್ಮೋಸ್ಟ್ 6x6 ಅಂದ್ರೆ ಪೂರ್ಣ ಮೊದ್ಲು ಹಂಗೆ ಓದ್ತಾರೆ ಹಂಗೆ ಓದ್ತಾರೆ, ಈಗ ದೂರಿಂದ ಆಯ್ತು ಸಮೀಪದ ಆಯ್ತು.
0: ಆಮೇಲೆ ಈಗ ಶಸ್ತ್ರಚಿಕಿತ್ಸೆ ಕೂಡ ಸರಳವಾಗಿ
1: ಬಹಳ ಸರಳ,
0: ಒಂದು 15 ನಿಮಿಷ ಮುಗಿಸ್ಬಿಡುತ್ತೆ,
1: 15 ನಿಮಿಷ ಮುಗಿದೋಗ್ಬಿಡುತ್ತೆ ಸರ್. ಅಷ್ಟು ಸರಳ, ಈಗ ಮೊದಲು ನಾವೆಲ್ಲ ಇಂಜೆಕ್ಷನ್ ಮಾಡ್ತಿದ್ವಿ, ಕೊಯ್ತಿದ್ವಿ, ಆಮೇಲೆ ಹೊಲಿಗೆ ಹಾಕ್ತಿದ್ವಿ, ಐದು ಹೊಲಿಗೆ, ಅದೆಲ್ಲ ಇಲ್ಲಿಗ
0: ಕಣ್ಣಿಗೆ ಯಾವ ತೊಂದರೆ,
1: ಯಾವ ತೊಂದರೆ ಕಣ್ಣಲ್ಲಿ ನಮಗೆ ಇಂಜೆಕ್ಷನ್ ಸೇಕೆ ಮಾಡೋದಿಲ್ಲ, ಅನಸ್ತೀಶಿಯಾ ಡ್ರಾಪ್ಸ್ ಹಾಕ್ತೇವೆ.
0: ಓಕೆ,
1: ಅನಸ್ತೀಶಿಯಾ ಡ್ರಾಪ್ಸ್ ಕೇವಲ 1.2 mm ಒಂದು ರಂಧ್ರದಿಂದ ಆ ಕಣ್ಣಿನ ಪೊರೆಯನ್ನು ತೆಗೆದು ಮತ್ತೆ ಅದೇ ಜಾಗದಿಂದ
0: ಮೊಸರು ಹಾಕ್ತೇವೆ,
1: ಆ ಫೋರ್ಡೇಬಲ್ ಲೆನ್ಸ್ ಅಂತ ಹೇಳಕ್ಕೆ, ಅಷ್ಟು ಅದನ್ನ ಸುದ್ದಿ ಮಾಡಿ ಅದರಲ್ಲಿ ಹಾಕ್ತಾರೆ ಒಳಗಡೆ, ಅದಕ್ಕೆ ಫೋರ್ಡೇಬಲ್ ಲೆನ್ಸ್ ಅಂತಾರೆ. ಆ ರೀತಿ ಅಂತ ಅಡ್ವಾನ್ಸ್ ಟೆಕ್ನಿಕ್ ಬಂದದೀಗ. ಸೊ ಹಿಂಗೆ 15 ನಿಮಿಷ ಆಪರೇಷನ್ ಮುಗಿದೋಗ್ತದೆ, ಅದನ್ನು ಈ ಆಪರೇಷನ್ ನಮ್ಮ ದವಾಖಾನೆಯಲ್ಲಿ ನಡೀತಾ ಇದೆ ಈಗ.
0: ಡಾಕ್ಟರ್ ಅಶೋಕ್ ಜಾಧವ್ ಅವರೇ, ಬಹಳ ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ, ಬಹಳ ಸಂತೋಷ ಆಯಿತು. ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯೊಳಗೆ ತಾವು ತಜ್ಞ ವೈದ್ಯರಿದ್ದೀರಿ, ಈ ಒಂದು ಕಣ್ಣಿನ ಪೊರೆ ಮೋತಿಬಿಂದು ಶಸ್ತ್ರಚಿಕಿತ್ಸೆ ಎಷ್ಟು ಅವಶ್ಯಕತೆ ಇದೆ, ಮತ್ತೆ ನಮ್ಮ ಇರುವಂತಹ ತಪ್ಪು ಕಲ್ಪನೆಗಳು ಹೇಗಿದೆ, ಆಮೇಲೆ ಮುಖ್ಯವಾಗಿ ಅದು ಮೊದಲೇ ಗೊತ್ತಾದ್ರೆ ಹೇಗೆ ನಾವು ಮುಂದೆ ಆಗುವಂತಹ ತೊಂದರೆಗಳಿಂದ ತಪ್ಪಿಸ್ಕೋಬಹುದು? ಆಮೇಲೆ ಕಣ್ಣು ಬಹಳ ಅಮೂಲ್ಯವಾಗಿರುವಂತಹದ್ದು, ಯಾಕಂದ್ರೆ ಇವತ್ತು ಓದದೇ ಇರುವಂತಹವ್ರು, ಟಿವಿ ನೋಡದೇ ಇರುವಂತವರು, ಎಲ್ಲರೂ ಏನರ ಒಂದು ಕೆಲಸದಲ್ಲಿ ಇದ್ದೇ ಇರ್ತಾರೆ, ಅವರಿಗೆ ಕಣ್ಣು ಬಹಳ ಒಂದು ಅಮೂಲ್ಯವಾದ ಅಂಗ, ಅದು ಬೆಳಕು ಅಷ್ಟೇ ಅಲ್ಲ ಮತ್ತು ಇನ್ನೊಬ್ಬರಿಗೆ ಬೆಳಕು ನೀಡುವಂತಹ ಒಂದು ಬೆಳಕು. ಆ ನಿಟ್ಟಿನೊಳಗೆ ಇವತ್ತು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಬಗ್ಗೆ ತಮ್ಮ ವಿಸ್ತೃತವಾದ ಅನುಭವ ದಿನೊಳಗೆ ಬಹಳ ಒಳ್ಳೆ ಮಾಹಿತಿ ನೀಡಿದಿರಿ. ನಮ್ಮೆಲ್ಲ ಆತ್ಮೀಯ ಬಾಂಧವರಿಗೆ ಹೇಳೋಣಂತೆ, ಕಣ್ಣು ಬಹಳ ಅದ್ಮೂಲ್ಯವಾದಂತದ್ದು, ಕಣ್ಣಿನ ಪೊರೆ ಏನಾದರೂ ಆದರೆ ತಜ್ಞ ವೈದ್ಯರನ್ನು ಆಗಾಗ ಸಂಪರ್ಕಿಸಿ, ಯಾಕಂದ್ರೆ ತಜ್ಞ ವೈದ್ಯರಿಗೆ ಸಾಕಷ್ಟು ಕೊರತೆ ಇಲ್ಲ, ಆಸ್ಪತ್ರೆಗಳು ಬಹಳ ಇದೆ, ತಜ್ಞ ವೈದ್ಯರು ಸಾಕಷ್ಟು ಇದ್ದಾರೆ, ಹಾಗೆ ತಜ್ಞ ವೈದ್ಯರು ಇರುವಂತಹ ಒಂದು ಆಸ್ಪತ್ರೆಗಳು ಕೂಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬಹಳ ಇದೆ. ಒಂದು ಆಸ್ಪತ್ರೆಯನ್ನು ಭೇಟಿಯಾಗಿ ತಮ್ಮ ಕಣ್ಣಿನ ತಪಾಸಣೆ ಮಾಡಿಸಿಕೊಳ್ಳಿ, ಕ್ಯಾಟ್ರಾಕ್ಟ್ ಇದ್ರೆ ಅಥವಾ ಮೋತಿಬಿಂದು ಇದ್ರೆ ಖಂಡಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಆರಾಮಾಗಿ ಕಣ್ಣಿನಲ್ಲಿ ಬೆಳಕು ತೆಗೆದುಕೊಳ್ಳಿ, ಜೀವನ ಬೆಳಕು ಮಾಡಿಕೊಳ್ಳಿ ಅಂತ ಹಾರೈಸುತ್ತೀವಿ. ನಮ್ಮ ಎಲ್ಲ ಆತ್ಮೀಯ ಕೇಳುವ ಪರವಾಗಿ ಋತುವರ್ಗ ಧನ್ಯವಾದಗಳು, ಅಭಿನಂದನೆಗಳು. ಡಾಕ್ಟರ್ ಅಶೋಕ್ ಜಾಧವ್ ಅವರೇ ನಮಸ್ಕಾರ.
1: ನಮಸ್ಕಾರ ಸರ್, ಧನ್ಯವಾದಗಳು.

0: ಇದುವರೆಗೆ ಜೀವನ ಬೆಳಕು ಕಣ್ಣಿನ ಆರೋಗ್ಯ ಕುರಿತು ಕಾರ್ಯಕ್ರಮ ಸರಣಿಯಲ್ಲಿ ಕಣ್ಣಿನ ಪೊರೆ ಹಾಗೂ ಚಿಕಿತ್ಸೆ ಕುರಿತು ಡಾ ಅಶೋಕ್ ಜಾಧವ್ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಸಂದರ್ಶನದಲ್ಲಿ ಭಾಗವಹಿಸಿದವರು ಡಾ ಬಸುಬೇವಿನ್ ಗಿಡದ್, ಶರಣಬಸವ ಚೋಳೇನ್. ಇದು ಇಂದಿನ ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಜೀವನ ಬೆಳಕು. ಕಾರ್ಯಕ್ರಮದ ನಿರ್ಮಾಣ ಶರಣಬಸವ ಚೋಳೇನ್, ಸಂಕಲನ ಸುಮಾ ಸುರೇಶ್. ಈ ವಾರದ ಪ್ರಶ್ನೆ: ಕಣ್ಣಿನ ಪೊರೆಗೆ ಸಾಮಾನ್ಯ ಕಾರಣಗಳು ಏನು? ಪ್ರಶ್ನೆ ಮತ್ತೊಮ್ಮೆ: ಕಣ್ಣಿನ ಪೊರೆಗೆ ಸಾಮಾನ್ಯ ಕಾರಣಗಳು ಏನು?
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ.
2: ನಿಮಗೆ

0: ಕಣ್ಣಿನ ತೊಂದರೆ ಇದೆಯೇ? ಇಂದೇ ಭೇಟಿ ನೀಡಿ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ, ದಾವಣಗೆರೆ.
1: 600 ಹೆಚ್ಚು ಅನುಭವಿ ವೈದ್ಯರು, 200 ಹೆಚ್ಚು ಶಾಖೆಗಳು, ಕ್ಲಿನಿಕಲ್ ಆವಿಷ್ಕಾರಗಳಿಗೆ ಸಾಟಿ ಇಲ್ಲದ ಗ್ರಾಹಕ ಅನುಭವಕ್ಕೆ ಹೆಸರುವಾಸಿಯಾಗಿದೆ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ.
0: ಕಣ್ಣಿನ ಪೊರೆ, ಗ್ಲೋಕೋಮಾ, ರೆಟಿನಾ, ಕಾರ್ನಿಯಾ, ಮೆಳ್ಳಗಣ್ಣು, ಡಯಾಬಿಟಿಕ್ ರೆಟಿನೋಪತಿ, ಹೈಪರ್ ಟೆನ್ಷನ್ ರೆಟಿನೋಪತಿ, ಇವೆಲ್ಲವುಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಚಿಕಿತ್ಸೆ ಲಭ್ಯ.
1: ಹಿರಿಯ ನಾಗರಿಕರಿಗೆ ಉಚಿತ ಕಣ್ಣಿನ ತಪಾಸಣೆ, ಇತರರಿಗೆ 50% ರಿಯಾಯಿತಿ.
0: ಸಂಪರ್ಕಿಸಿ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ ಹಾಗೂ ದಾವಣಗೆರೆ.
1: ಮೊಬೈಲ್ 9594924196.
2: ಆಕಾಶವಾಣಿ ಧಾರವಾಡ.
1: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
3: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ ನಿಂದ ಎ ಗ್ರೇಡ್ ಪಡೆದಿದೆ.
1: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
3: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 400,000 ರೂಪಾಯಿ ಶಿಷ್ಯ ವೇತನ.
1: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
3: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬಲ್ಇ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
1: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
3: ಸಂಪರ್ಕಿಸಿ
1: 8277583580 8277583612.
4: ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ.
5: ಬಾರಪ್ಪ,
4: ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟ್ ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶಕ್ಕೆ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ?
5: ನೋಡಪ್ಪ, RPL ಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೋ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರ್ದು ಅಂತ.
4: RPL ಯ ಗ್ರಾಮ ಸಂತೋಷ್ ಪಾಲಿಸಿ ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ.
6: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश.
7: जिंदगी परीक्षा के लिए नहीं है, हमारे जीवन को बनाने के लिए शिक्षा एक माध्यम है.
6: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
2: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
1: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ
2: ಇದೇ 11ರಂದು ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ 6:00.
1: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
2: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
1: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರ್ಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ.
2: ಇದೇ 11ರಂದು
1: ಸೋಮವಾರ
2: 6:00 ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
1: ಸಂಧ್ಯಾ ಸುಧೇ
2: ಕಾರ್ಯಕ್ರಮಕ್ಕೆ ಬನ್ನಿ,
1: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.
3: ಕೇಳುವರೇ, ಮುಂಜಾನೆ 7:50 ಕೆಎಲ್ಇ ರೇಡಿಯೋ ಡಾಕ್ಟರ್ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. ವಿಷಯ ಚರ್ಮದಾನ. ವಿಷಯ ತಜ್ಞರು ಡಾಕ್ಟರ್ ರಾಜೇಂದ್ರ ಪವಾರ್. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಗಾಯನವಿರುವುದು. 9:05 ಗಾಂಧಿ ಸ್ಮೃತಿ. 9:15 ವಿಶ್ವ ರೆಡ್ ಕ್ರಾಸ್ ದಿನದ ಸಂದರ್ಭದಲ್ಲಿ

0: ಧಾರವಾಡ ರೆಡ್ ಕ್ರಾಸ್ ಘಟಕದ ಚೇರ್ಮನ್ನರಾದ ಮಹಂತೇಶ್ ಬಿರಾಪೂರ್ ಅವರೊಂದಿಗೆ ಸಂದರ್ಶನವಿರುವುದು. ಸಂದರ್ಶಕರು ಮಂಜುಳಾ ಪುರಾಣಿಕ್.
1: ಗಂಟೆ 7:34 ಈಗ ಒಂದು ಪ್ರಕಟಣೆ ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
2: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
3: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
2: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ. ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
3: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
2: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೋಲ್ಕತ್ತಾಗೆ ಭೇಟಿ, ನೂತನ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ. ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತ ವಿಯೆಟ್ನಾಂಗೆ ವಿಪುಲ ಅವಕಾಶ, ಮುಂಬೈನಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ಅಭಿಮತ. 2020 ಭಾರತದ ಕಡಲ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಶೇಕಡ 340% ಹೆಚ್ಚಳ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರಿನಲ್ಲಿ ವಾಕಥಾನ್ 2026 ಆರಂಭ. ಹಾಗೂ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ 17 ವರ್ಷದೊಳಗಿನ ಬಾಲಕಿಯರಿಂದ 12 ಪದಕ ಖಚಿತ. ವಾರ್ತೆಗಳ ವಿವರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ಕೋಲ್ಕತ್ತಾಗೆ ಭೇಟಿ ನೀಡಲಿದ್ದು, ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪಕ್ಷದ ಶಾಸಕಾಂಗ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಖ್ಯಾತ ಕವಿ ರವೀಂದ್ರನಾಥ್ ಠಾಗೋರ್ ಅವರ ಜನ್ಮದಿನದ ಅಂಗವಾಗಿ ನಾಳೆ ರಾಜ್ಯದ ನೂತನ ಮುಖ್ಯಮಂತ್ರಿ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಸಮಾರಂಭಕ್ಕೆ ಸಕಲ ಸಿದ್ದತೆಗಳು ನಡೆಯುತ್ತಿದ್ದು, ಅಗತ್ಯ ಆಡಳಿತಾತ್ಮಕ ಸಭೆಗಳೊಂದಿಗೆ ಬಿಗಿ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಈ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿಯ ಹಿರಿಯ ನಾಯಕರು ಹಾಗೂ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಬದಲಾಗುತ್ತಿರುವ ಇಂದಿನ ಜಾಗತಿಕ ವ್ಯವಸ್ಥೆಯಲ್ಲಿ ಭಾರತ ಮತ್ತು ವಿಯೆಟ್ನಾಂ ರಾಷ್ಟಗಳಿಗೆ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಲು ಹೆಚ್ಚಿನ ಅವಕಾಶಗಳಿವೆ ಎಂದು ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ತಿಳಿಸಿದ್ದಾರೆ. ಮುಂಬೈನಲ್ಲಿ ನಡೆದ ಭಾರತ ವಿಯೆಟ್ನಾಂ ಉದ್ಯಮ ವೇದಿಕೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಜಾಗತಿಕ ಸನ್ನಿವೇಶ ಒಂದು ಸವಾಲಾಗಿದ್ದರೂ ಉಭಯ ದೇಶಗಳ ನಡುವಿನ ಸಹಕಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಒಂದು ಉತ್ತಮ ಅವಕಾಶವಾಗಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ತಂತ್ರಜ್ಞಾನ ಮತ್ತು ಉತ್ಪಾದನಾ ವಲಯದಲ್ಲಿನ ಉದ್ಯಮಿಗಳು ಹಾಗೂ ವೃತ್ತಿಪರರು ಏಷ್ಯಾದ ಭವಿಷ್ಯವನ್ನು ರೂಪಿಸುವಲ್ಲಿ ಭಾರತ ಮತ್ತು ವಿಯೆಟ್ನಾಂ ಪ್ರಮುಖ ಶಕ್ತಿಯಾಗಲಿವೆ ಎಂದು ಅಭಿಪ್ರಾಯಪಟ್ಟರು. ಭಾರತ ಮತ್ತು ವಿಯೆಟ್ನಾಂ ರಾಷ್ಟಗಳು ಉದಯೋನ್ಮುಖ ತಂತ್ರಜ್ಞಾನ, ಸಂಶೋಧನೆ ಮತ್ತು ನವೋದ್ಯಮ ಪರಿಸರ ವ್ಯವಸ್ಥೆಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹಾಗೂ ವಿಯೆಟ್ನಾಂನ ಸಚಿವ ಡಾ ವು ಹೈ ಕ್ವಾನ್ ಕೃತಕ ಬುದ್ದಿಮತ್ತೆ, ಸೈಬರ್ ಭದ್ರತೆ ಮತ್ತು ತಂತ್ರಜ್ಞಾನ ವರ್ಗಾವಣಾ ಉಪಕ್ರಮಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಕಳೆದ ಒಂದು ದಶಕದಲ್ಲಿ ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯು ಹೊಸ ವೇಗವನ್ನು ಪಡೆದುಕೊಂಡಿದೆ. ಭಾರತ ಆಸಿಯಾನ್ ಸಂಶೋಧನೆ ಮತ್ತು ತರಬೇತಿ ಫೆಲೋಶಿಪ್ ಕಾರ್ಯಕ್ರಮದಡಿಯಲ್ಲಿ ವಿಯೆಟ್ನಾಂನ 10 ಸಂಶೋಧಕರು ಈಗಾಗಲೇ ಪ್ರಯೋಜನ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದರು. ಬಿಹಾರ ಸರ್ಕಾರದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಎಲ್ಲರಿಗೂ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯ ಕಡೆಗೆ ಸಚಿವರ ಬದ್ಧತೆಯು ಬಿಹಾರವನ್ನು ಸಮೃದ್ಧಿಯ ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದರು. ಬಲಿಷ್ಠ ಬಿಹಾರ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವ ಸಂಕಲ್ಪವನ್ನು ಸಾಕಾರಗೊಳಿಸಲು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂತೆ ಅವರು ಕರೆ ನೀಡಿದರು. ಪಾಟ್ನಾ ಭೇಟಿಯ ಸಂದರ್ಭದಲ್ಲಿ ಬಿಹಾರದ ಜನರು ತೋರಿಸಿದ ಪ್ರೀತಿ ಮತ್ತು ಆಶೀರ್ವಾದಗಳಿಗೆ ಪ್ರಧಾನಿ ಕೃತಜ್ಞತೆ ಸಲ್ಲಿಸಿದರು. ತಮಗೆ ದೊರೆತ ಆತ್ಮೀಯ ಸ್ವಾಗತದಿಂದ ತಾವು ಭಾವುಕರಾಗಿರುವುದಾಗಿ ತಿಳಿಸಿದ ಪ್ರಧಾನಿ, ಜನರ ಬೆಂಬಲ ಮತ್ತು ಉತ್ಸಾಹಕ್ಕೆ ಧನ್ಯವಾದ ಅರ್ಪಿಸಿದರು. ಜನರಲ್ಲಿ ಕಂಡುಬಂದ ಅಭೂತಪೂರ್ವ

0: ಉತ್ಸಾಹವು ಅಭಿವೃದ್ಧಿ ಮತ್ತು ಸಾರ್ವಜನಿಕ ಸೇವೆಯ ಕಡೆಗೆ ಸರ್ಕಾರದ ಬದ್ಧತೆಗೆ ಬಲವಾದ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ತಿಳಿಸಿದರು. 2020ರಿಂದ ಭಾರತದ ಕಡಲ ವಲಯದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಶೇಕಡಾ 340ರಷ್ಟು ಹೆಚ್ಚಾಗಿದೆ ಎಂದು ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 10ನೇ ಹಿಂದೂ ಮಹಾಸಾಗರ ಸಂವಾದದಲ್ಲಿ ಮಾತನಾಡಿದ ಅವರು, ಸಾಗರ್ ಮೇ ಸಮ್ಮಾನ್ ನಂತಹ ಉಪಕ್ರಮಗಳು ಮೂಲಕ ಸರ್ಕಾರ ಕಡಲ ವಲಯದಲ್ಲಿ ಮಹಿಳೆಯರಿಗೆ ಘನತೆ ಮತ್ತು ನಾಯಕತ್ವದ ಅವಕಾಶಗಳನ್ನು ಹೆಚ್ಚಿಸುತ್ತಿದೆ ಎಂದು ಹೇಳಿದರು. ಆರ್ಥಿಕ ಬೆಳವಣಿಗೆಯನ್ನು ಸಾಮಾಜಿಕ ಸಬಲೀಕರಣದೊಂದಿಗೆ ಸಂಯೋಜಿಸುವ ಮೂಲಕ ಭಾರತದ ವಿಶಾಲ ಕಡಲ ದೃಷ್ಟಿಕೋನದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಗೆ ಅವಕಾಶ ಕಲ್ಪಿಸಿದೆ. ಸುರಕ್ಷಿತ, ಸುಭದ್ರ ಮತ್ತು ಸ್ಥಿರವಾದ ಹಿಂದೂ ಮಹಾಸಾಗರ ಪ್ರದೇಶವನ್ನು ಮುನ್ನಡೆಸಲು ಎಲ್ಲಾ ಪಾಲುದಾರರೊಂದಿಗೆ ಕೆಲಸ ಮಾಡಲು ದೇಶವು ಬದ್ಧವಾಗಿದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ ವೈಭವಯುತ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರ ಇಂದು ವಾಕಥಾನ್ 2026 ಎಂಬ ವಿಶೇಷ ಜಾಥಾವನ್ನು ಆಯೋಜಿಸಿದೆ. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಜಾಥಾ ಪ್ರಾರಂಭವಾಗಿದೆ. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿದೆ. ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಆಯೋಜಿಸಲಾಗಿರುವ ಈ ವಿಶೇಷ ನಡಿಗೆಯಲ್ಲಿ ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಹಾಗೂ ನಾಗರಿಕರು ಪಾಲ್ಗೊಂಡಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ನಿನ್ನೆ ಅಬುಧಾಬಿಯಲ್ಲಿ ಭಾರತ, ಫ್ರಾನ್ಸ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ತ್ರಿಪಕ್ಷೀಯ ಸಭೆಯಲ್ಲಿ ಭಾರತದ ರಾಜ್ಯ ಸಚಿವ ಮತ್ತು ವಿಶೇಷ ರಾಯಭಾರಿ ರೀಮ್ ಅಲ್ ಹಶೀಮಿ ಮತ್ತು ಫ್ರಾನ್ಸ್ನ ಯುರೋಪ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪ್ರಧಾನ ಕಾರ್ಯದರ್ಶಿ ಮಾರ್ಟಿನ್ ಬ್ರಿಯಾನ್ಸ್ ಅವರೊಂದಿಗೆ ಭಾಗವಹಿಸಿದರು. ಮೂರು ದೇಶಗಳು ತಮ್ಮ ಪಾಲುದಾರಿಕೆಯನ್ನು ಬಲಪಡಿಸಲು ಮತ್ತು ಸ್ಪಷ್ಟ ಸಮಯದ ಮಿತಿಯೊಂದಿಗೆ ಮಾರ್ಗಸೂಚಿಯಲ್ಲಿ ಕೆಲಸ ಮಾಡಲು ಒಪ್ಪಿಕೊಂಡಿವೆ ಎಂದು ಸಚಿವಾಲಯ ತಿಳಿಸಿದೆ. ವಿಕ್ರಮ್ ಮಿಸ್ರಿ ಅವರು ಮುಬದಲ ಹೂಡಿಕೆ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಖಲ್ಡೂನ್ ಅಲ್ ಮುಬಾರಕ್ ಅವರನ್ನು ಭೇಟಿಯಾಗಿ ಹೂಡಿಕೆ ಸಹಕಾರದ ಬಗ್ಗೆ ಚರ್ಚಿಸಿದರು. ಭಾರತದ ಕ್ರೀಡಾ ಭವಿಷ್ಯವು ಕ್ರೀಡಾಪಟುಗಳು, ಒಕ್ಕೂಟಗಳು ಮತ್ತು ಸರ್ಕಾರಗಳ ನಡುವಿನ ಸಮನ್ವಯವನ್ನು ಸಾಧಿಸಿದೆ ಎಂದು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ರಾಷ್ಟೀಯ ಕ್ರೀಡಾ ಒಕ್ಕೂಟ ಸಮಾವೇಶ 2026ನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಮನ್ವೆಲ್ತ್ ಕ್ರೀಡಾಕೂಟ 2026, ಏಷ್ಯನ್ ಕ್ರೀಡಾಕೂಟ 2026 ಮತ್ತು ಬೇಸಿಗೆ ಒಲಿಂಪಿಕ್ಸ್ 2028 ಸೇರಿದಂತೆ ಮುಂಬರುವ ಜಾಗತಿಕ ಕ್ರೀಡಾಕೂಟಗಳಿಗೆ ಭಾರತದ ಸಿದ್ದತೆಗೆ ಈ ಸಮಾವೇಶ ಒಂದು ಸಂಘಟಿತ ಹೆಜ್ಜೆಯಾಗಿದೆ ಎಂದು ಹೇಳಿದ್ದಾರೆ. ಶಿಕ್ಷಣ ಮತ್ತು ಕಠಿಣ ಕಾನೂನು ಕ್ರಮಗಳ ಮೂಲಕ ಭಾರತೀಯ ಕ್ರೀಡಾ ಪರಿಸರ ವ್ಯವಸ್ಥೆಯಿಂದ ಡೋಪಿಂಗ್ ಅನ್ನು ನಿರ್ಮೂಲನೆ ಮಾಡುವತ್ತ ಸರ್ಕಾರದ ಬದ್ದತೆಯನ್ನು ತಿಳಿಸಿದ ಅವರು, ದೇಶದಲ್ಲಿ ಸ್ವಚ್ಛ ಮತ್ತು ಪಾರದರ್ಶಕ ಕ್ರೀಡಾ ಸಂಸ್ಕೃತಿಯನ್ನು ನಿರ್ಮಿಸಲು ಒಕ್ಕೂಟಗಳು, ತರಬೇತುದಾರರು ಮತ್ತು ಬೆಂಬಲ ಸಿಬ್ಬಂದಿ ಸಕ್ರಿಯವಾಗಿ ಕೊಡುಗೆ ನೀಡಬೇಕೆಂದು ಸಚಿವರು ಒತ್ತಾಯಿಸಿದರು. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ 17 ವರ್ಷದೊಳಗಿನ ಬಾಲಕಿಯರು ಅಮೋಘ ಪ್ರದರ್ಶನ ನೀಡಿದ್ದು ಒಟ್ಟು 12 ಪದಕಗಳನ್ನು ಖಚಿತಪಡಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಪಂದ್ಯಗಳಲ್ಲಿ ಭಾರತದ ಬಾಕ್ಸರ್ಗಳು ಎದುರಾಳಿಗಳ ವಿರುದ್ದ ಸಂಪೂರ್ಣ ಪ್ರಾಬಲ್ಯ ಸಾಧಿಸಿದರು. ಪ್ರಮುಖವಾಗಿ 46 ಕೆಜಿ ವಿಭಾಗದಲ್ಲಿ ರಾಖಿ ಮತ್ತು 57 ಕೆಜಿ ವಿಭಾಗದಲ್ಲಿ ನವ್ಯ ಚೀನಾ ತೈಪೆ ಮತ್ತು ಚೀನಾ ವಿರುದ್ದ 5-0 ಅಂತರದ ಜಯ ಸಾಧಿಸಿದರು. 48 ಕೆಜಿ ವಿಭಾಗದಲ್ಲಿ ಖುಷಿ, 52 ಕೆಜಿ ವಿಭಾಗದಲ್ಲಿ ಮಮತಾ, 54 ಕೆಜಿ ವಿಭಾಗದಲ್ಲಿ ಲಕ್ಷ್ಮಿ, 60 ಕೆಜಿ ವಿಭಾಗದಲ್ಲಿ ಇಶಿಕಾ, 66 ಕೆಜಿ ವಿಭಾಗದಲ್ಲಿ ಹರ್ನೂರ್ ಮತ್ತು 70 ಕೆಜಿ ವಿಭಾಗದಲ್ಲಿ ಹಿಮಾಂಶಿ ತಮ್ಮ ಪಂದ್ಯಗಳನ್ನು ಗೆದ್ದು ಮೇಲುಗೈ ಸಾಧಿಸಿದರು.

0: 75 ಕೆಜಿ ವಿಭಾಗದಲ್ಲಿ ಜ್ಯೋತಿ ಮತ್ತು 80 ಕೆಜಿ ಮೇಲ್ಪಟ್ಟವರ ವಿಭಾಗದಲ್ಲಿ ಗುರ್ಸಿರತ್ ಕೂಡ ಗೆಲುವಿನ ನಗೆ ಬೀರಿದರು. ಬಾಲಕರ ವಿಭಾಗದಲ್ಲಿ ನರೇಂದ್ರ ಕುಮಾರ್ ನೆಲ್ಲಾ ಕೂಡ ಭರ್ಜರಿ ಜಯ ದಾಖಲಿಸಿ ಭಾರತದ ಪದಕದ ಪಟ್ಟಿಯನ್ನು ಹಿಗ್ಗಿಸಿದರು. ಲಕ್ನೋನಲ್ಲಿರುವ ಏಕನಾ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಮಳೆ ಬಾಧಿತ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ 9 ರನ್ಗಳ ಗೆಲುವು ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೋಲ್ಕತ್ತಾಗೆ ಭೇಟಿ, ನೂತನ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ. ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತ ವಿಯೆಟ್ನಾಂಗೆ ವಿಪುಲ ಅವಕಾಶ, ಮುಂಬೈನಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ಅಭಿಮತ. 2020 ಭಾರತದ ಕಡಲ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಶೇಕಡ 340% ಹೆಚ್ಚಳ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರಿನಲ್ಲಿ ವಾಕಥಾನ್ 2026 ಆರಂಭ. ಹಾಗೂ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ 17 ವರ್ಷದೊಳಗಿನ ಬಾಲಕಿಯರಿಂದ 12 ಪದಕ ಖಚಿತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ. ಈಗ ಚಿತ್ರಗೀತೆ.

0: ಇದುವರೆಗೆ ಚಿತ್ರಗೀತೆಯನ್ನ ಕೇಳಿದಿರಿ.
1: ಆಕಾಶವಾಣಿ ಧಾರವಾಡ, ಕೇಳಿ ರೇಡಿಯೋ ಡಾಕ್ಟರ್, ಕೇಳಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಬೆಳಗಾವಿ,
2: 2400 ಹಾಸಿಗೆಯುಳ್ಳ ಬೃಹತ್ ಆಸ್ಪತ್ರೆ,
1: ಉತ್ತರ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಭಾಗಗಳ ಆರೋಗ್ಯದ ಆಶಾಕಿರಣ,
2: ನ್ಯಾಕ್ ನಿಂದ ಎ ಗ್ರೇಡ್ ಮಾನ್ಯತೆ,
1: ಅಂಗಾಂಗ ಕಸಿಯಲ್ಲಿ ಹಿರಿದಾದ ಸಾಧನೆ,
2: ಕಾಳಜಿಯುತ ಉತ್ತಮ ಚಿಕಿತ್ಸೆ, ಅತ್ಯುತ್ತಮ ಆರೋಗ್ಯಕ್ಕಾಗಿ ದಿಟ್ಟ ಹೆಜ್ಜೆ.
1: ಸಂಪರ್ಕಿಸಿ ಕೇಳಿ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿ.
2: ಫೋನ್ ನಂಬರ್ 08312473777.
1: ಚರ್ಮದಾನ, ಈ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ರಾಜೇಶ್ ಪವಾರ್.
3: ನಾನು ಡಾಕ್ಟರ್ ರಾಜೇಶ್ ಎಸ್ ಪವಾರ್, ಪ್ಲಾಸ್ಟಿಕ್ ಸರ್ಜನ್, ಚೀಫ್ ಕನ್ಸಲ್ಟೆಂಟ್ ಕೆಎಲ್ಇಎಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಹಾಗೂ ಪ್ರೊಫೆಸರ್ ಪ್ಲಾಸ್ಟಿಕ್ ಸರ್ಜರಿ ಜವಾಹರಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಬೆಳಗಾವಿ ಮತ್ತು ಡೈರೆಕ್ಟರ್ ಕೆಎಲ್ಇಎಸ್ ರೋಟರಿ ಸ್ಕಿನ್ ಬ್ಯಾಂಕ್. ಆರ್ಗನ್ ಡೊನೇಷನ್ ಅಂತ ನಾವು ಯಾವಾಗ ವಿಚಾರ ಮಾಡ್ತೀವಿ ಆವಾಗ ಸಾಮಾನ್ಯವಾಗಿ ಲಿವರ್ ಟ್ರಾನ್ಸ್ಪ್ಲಾಂಟ್, ಹಾರ್ಟ್ ಟ್ರಾನ್ಸ್ಪ್ಲಾಂಟ್, ಲಂಗ್ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಜಾಸ್ತಿ ಮಾತಾಡಲಾಗುತ್ತೆ. ಆದರೆ ಇದನ್ನ ಬಿಟ್ಟು ಇದಕ್ಕಿಂತ ಮೀರಿ ಕೆಲವೊಂದು ಟಿಶ್ಯೂಸ್ ಡೊನೇಷನ್ನು ಇರುತ್ತೆ. ಉದಾಹರಣೆಗೆ ಐ ಡೊನೇಷನ್ ಬಗ್ಗೆನೂ ಬಹಳಷ್ಟು ಜನರಿಗೆ ಅದರ ಬಗ್ಗೆ ಮಾಹಿತಿ ಇದೆ. ದೇಹದ ಒಂದು ಅವ್ಯಯ ಚರ್ಮದ ಡೊನೇಷನ್, ಚರ್ಮದಾನ ಒಂದು ಮಹತ್ವವಾದದ್ದು ಆರ್ಗನ್ ಡೊನೇಷನ್ದಲ್ಲಿ ಅಂಶವಿದೆ. ಭಾರತದಲ್ಲೇ ಹಾಗೆ ನೋಡಲಿಕ್ಕೆ ಹೋದರೆ ಪ್ರತಿ ವರ್ಷ ಸುಮಾರು 7 million ಬರ್ನ್ಸ್ ಜನರಿಗೆ ಸುಟ್ಟ ಗಾಯಗಳಾಗುತ್ತವೆ. ಅದರಲ್ಲೇ 1 million ಜನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ತಾರೆ. ಅದರಲ್ಲಿ ಸುಟ್ಟ ಗಾಯದಿಂದ ಸುಮಾರು 90,000 100,000 ಜನವರೆಗೆ ಜನ ಸಹಾಯ ಹೊಂದುತ್ತವೆ. ಯಾಕೆಂದ್ರೆ ಬರ್ನ್ಸ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಆಗುತ್ತವೆ, ಹಾಗೆ ಟ್ರೀಟ್ಮೆಂಟ್ ಸರಿಯಾಗಿ ಸಿಗುತ್ತಿಲ್ಲ. ಆ ಕಾರಣದಿಂದ ಈ ಪೇಷಂಟ್ಸ್ ಡೆತ್ ಆಗುತ್ತೆ ಈ ಪೇಷಂಟ್ಸ್ ಅಲ್ಲಿ. ಇದ್ರ ಬಗ್ಗೆ ನಮ್ ಟ್ರೀಟ್ಮೆಂಟ್ ಇಂಪ್ರೂವ್ ಮಾಡೋದಿತ್ತು ಹಾಗೂ ಸರ್ವೈವಲ್ ರೇಟ್ ಇಂಪ್ರೂವ್ ಮಾಡ್ಬೇಕಂತಂದ್ರೆ ಡೊನೇಟೆಡ್ ಸ್ಕಿನ್ ಏನಿರುತ್ತೆ ಅದನ್ನ ಈ ಪೇಷಂಟ್ ಸಲುವಾಗಿ ಯೂಸ್ ಮಾಡಿ ಇವ್ರದ್ದು ಡೆತ್ ರೇಟ್, ನಾವು ಏನ್ ಮಾರ್ಟಲಿಟಿ ರೇಟ್ ಏನಂತೇವೆ ಆ ರೇಟ್ ಅನ್ನು ಕಡಿಮೆ ಮಾಡಬಹುದು. ಸುಟ್ಟಿದ್ದಾಗ ದೇಹದ ಚರ್ಮ ಸುಟ್ಟಿ ಹೋದ ಕಾರಣ ದೇಹದ ಒಳಗಡೆಯ ಎನ್ವೈರನ್ಮೆಂಟ್ ಹಾಗೂ ಹೊರಗಡೆ ಎನ್ವೈರನ್ಮೆಂಟ್ ನಡುವೆ ಏನ್ ಬ್ಯಾರಿಯರ್ ಪ್ರೊಟೆಕ್ಷನ್ ಇರುತ್ತೆ ಅದು ಹೋಗುತ್ತೆ. ಆ ಕಂಡೀಷನ್ ಅಲ್ಲಿ ಪೇಷಂಟ್ಸ್ ಗೆ ಇನ್ಫೆಕ್ಷನ್ ಆಗುವ ಚಾನ್ಸಸ್, ದೇಹದಲ್ಲಿದ್ದ ಫ್ಲೂಯಿಡ್ಸ್, ಮಿನರಲ್ಸ್ ಏನಂತೀವಿ ಎಲೆಕ್ಟ್ರೋಲೈಟ್ಸ್, ಅದೆಲ್ಲ ಲಾಸ್ ಆಗಿ ಪೇಷಂಟ್ ಎಂದು ಸಾವಾಗುತ್ತೆ. ಅದರ ಕಾರಣ ಆ ಕವರ್ ಮಾಡುವುದು ಅದರಿಂದ ಸ್ಕಿನ್ ಇಂದ ಕವರ್ ಮಾಡಬೇಕು. ಎಲ್ಲರಿಗಿಂತ ಮಹತ್ವ ಅಂದ್ರೆ ಬೆಸ್ಟ್ ಕವರ್ ಅಂದ್ರೆ ಪೇಷಂಟ್ ಇಂದ ಅವರದೇ ಸ್ಕಿನ್ ತಗೊಂಡು ಕವರ್ ಮಾಡೋದು ಇಸ್ ದ ಬೆಸ್ಟ್ ಆಪ್ಷನ್. ಆದ್ರೆ ಬಹಳಷ್ಟು ಸಲ ಪೇಷಂಟ್ಸ್ ಸುಟ್ಟಿದ ಗಾಯ ಆದಾಗ ದೇಹದ ಬಹಳಷ್ಟು ಸರ್ಫೇಸ್ ಏರಿಯಾ ಸುಟ್ಟಿರುತ್ತೆ, ಅದಕ್ಕೆ ಅವರದೇ ಸ್ಕಿನ್ ತಗೊಳ್ಳಿಕ್ಕೆ ನಮ್ಗೆ ಚಾನ್ಸ್ ಇರುವುದಿಲ್ಲ. ಅಂಥದ್ರಲ್ಲಿ ಈ ಡೊನೇಟೆಡ್ ಸ್ಕಿನ್ ಏನಿರುತ್ತೆ ಅದನ್ನು ಯೂಸ್ ಮಾಡಿ ಈ ಪೇಷಂಟ್ಸ್ ಅನ್ನ ನಾವು ಸೇವ್ ಮಾಡಬಹುದು. ಈಗ ಇದರ ಎರಡನೇ ಭಾಗ ಅಂದ್ರೆ ಇದು ಸ್ಕಿನ್ ಡೊನೇಷನ್ ಯಾರು ಮಾಡಬಹುದು. ಸ್ಕಿನ್ ಡೊನೇಷನ್ ಆಲ್ಮೋಸ್ಟ್ ಎಕ್ಸ್ಪೈರ್ ಆದ್ಮೇಲೆ ಅಂದ್ರೆ ಡೆತ್ ಆದ್ಮೇಲೆ ಯಾರು ಕೂಡ ಸ್ಕಿನ್ ಡೊನೇಷನ್ ಮಾಡಬಹುದು. ಬಹಳಷ್ಟು ಸಲ ಜನರಿಗೆ ಬಾಕಿ ಅವಯವ ಡೊನೇಷನ್ ಅಲ್ಲಿ ಏನಿದೆ ಅದರಲ್ಲೇ ನಾವು ಬ್ಲಡ್ ಗ್ರೂಪ್ ಮ್ಯಾಚ್ ಆಗಬೇಕು, HLA ಟೈಪಿಂಗ್ ಆಗಬೇಕು, ಮ್ಯಾಚಿಂಗ್ ಆಗಬೇಕು, ಆವಾಗಷ್ಟೇ ನಾವು ಆ ಡೋನರ್ ಇಂದು ಆರ್ಗನ್ ತಗೊಂಡು ನಾವು ರೆಸಿಪಿಯೆಂಟಿಗೆ ಕೊಡಬಹುದು. ಟೈಮಿಂಗ್ ಇರುತ್ತೆ, ಜೀವಿತ ಇದ್ದಾಗ ಅಂದ್ರೆ ಸಂಪೂರ್ಣವಾಗಿ ಡೆತ್ ಆಗೋಕ್ಕಿಂತ ಮುಂಚೆ ಬ್ರೈನ್ ಡೆತ್ ಆದಾಗ ಇದನ್ನ ತಗೋಬೇಕಾಗುತ್ತೆ ಬಾಕಿ ಅವಯವಲ್ಲಿ. ಆದ್ರೆ ಚರ್ಮದ ಡೊನೇಷನ್ ಅಲ್ಲಿ ಇದಿಲ್ಲ, ಡೆತ್ ಆದ 6-8 ಗಂಟೆವರೆಗೂ ನಾವು ಅದನ್ನ ಸ್ಕಿನ್ ಡೊನೇಷನ್ ಮಾಡಿಸ್ಕೋಬಹುದು. ಪೇಷಂಟ್ಸ್ ಬಹಳಷ್ಟು ಸಲ ಸಾವು ಆಗೋಕ್ಕಿಂತ ಮುಂಚೆನೆ ಪ್ಲೇಜ್ ಮಾಡಿರ್ತಾರೆ, ಡೊನೇಷನ್ ಮಾಡಿರ್ತಾರೆ, ಕಣ್ ಪ್ಲೇಜ್ ಮಾಡಿರ್ತಾರೆ, ದೇಹ ಪ್ಲೇಜ್ ಮಾಡಿರ್ತದೆ, ಹಾಗೆ ಚರ್ಮ ಕೂಡ ಪ್ಲೇಜ್ ಮಾಡಬಹುದು. ಅದು ಪ್ಲೇಜ್ ಮಾಡಿಲ್ಲ ಆದ್ರೂ ಕೂಡ ಅವ್ರ ನೆಕ್ಸ್ಟ್ ಆಫ್ ಕಿನ್ ಅಂದ್ರೆ ಅವ್ರ ರಿಲೇಟಿವ್ಸ್ ಗೆ ಅನ್ಸ್ತು ನಾವು ದಾನ ಮಾಡಬೇಕು, ಬೇರೆಯವ್ರ ಸಹಾಯ ಆಗ್ಬೇಕು ಅಂತ ಹೇಳಿದ್ರೆ ಅವರು ಕೂಡ ನಮ್ಗೆ ಅಪ್ರೋಚ್ ಮಾಡಬಹುದು. ಅಪ್ರೋಚ್ ಮಾಡಿದ್ರೆ ನಾವು ನಮ್ ಟೀಮ್ ಬಂದು ಎಲ್ಲಿ ಡೆತ್ ಆಗಿರುತ್ತೆ ಅಲ್ಲೇ ಬಂದು ನಾವು ಸ್ಕಿನ್ ಅದನ್ನ ಹಾರ್ವೆಸ್ಟ್ ಮಾಡಿ ನಾವು ಯೂಸ್ ಮಾಡಬಹುದು. ತ್ವಚಾ ದಾನ ಮಾಡುದಿದ್ರೆ ಇಲ್ಲದ್ರೆ ಯಾರದಾದ್ರೂ ಡೆತ್ ಆಗಿದ್ದಿತ್ತು ಮತ್ತು ಅವ್ರ ರಿಲೇಟಿವ್ಸ್ ಅವರಿಗೆ ಸ್ಕಿನ್ ಡೊನೇಷನ್ ಮಾಡುದಿತ್ತು ಅಂದ್ರೆ ನಾ ಹೇಳುವ ನಂಬರ್ಸ್ ಅಲ್ಲಿ ನೀವು ಸಂಪರ್ಕ ಮಾಡಬಹುದು. ಇವು ಟೋಲ್ ಫ್ರೀ ನಂಬರ್ಸ್ ಇದ್ದಾವೆ. ಮೊದಲನೇ ನಂಬರು 8147979877.

0: ಇನ್ನೊಂದು ನಂಬರ್ 8144719986. ಪುನಃ ಹೇಳ್ತೀನಿ, 8144719986.
1: ಚರ್ಮದಾನ ಈ ಬಗ್ಗೆ ಮಾತನಾಡಿದವರು ಡಾಕ್ಟರ್ ರಾಜೇಶ್ ಪವಾರ್. ಕೆಎಲ್ಇ ರೇಡಿಯೋ ಡಾಕ್ಟರ್ ಪ್ರಸಾರವಾಯಿತು.
2: ಆಕಾಶವಾಣಿ ಧಾರವಾಡ. ಈಗ ಚಿತ್ರಗೀತೆ.

0: And in IPL cricket, Lucknow Super Giants beat Royal Challengers Bengaluru by 9 runs using DLS method at the Ikana Stadium. And with that, we end the morning news. Have a nice day.
1: Akashavani Dharavada.
2: ಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.

ಇದುವರೆಗೆ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಗಾಯನದಲ್ಲಿ ರಾಗ್ ಪ್ರಭಾತ್ ಭೈರವ್ ಕೇಳಿದಿರಿ. ಸಹಕಲಾವಿದರಾಗಿ ಇವರೊಂದಿಗೆ ತಬಲಾದಲ್ಲಿ ಶೇಷಗಿರಿ ಹಾನಗಲ್, ವೈಲಿನ್ ಜಿಆರ್ ನಿಂಬರ್ಗಿ ಮತ್ತು ಹಾರ್ಮೋನಿಯಂನಲ್ಲಿ ವೆಂಕಟೇಶ್ ಗೋಡ್ಖಿಂಡಿಯವರಿದ್ದರು. ಆಕಾಶವಾಣಿ ಧಾರವಾಡ.

1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಶ್ರೋತೃ ಬಾಂಧವರೇ, ನಯನ ದೀಪ ಕಾರ್ಯಕ್ರಮ ರವಿವಾರ ಮುಂಜಾನೆ 7:15
2: ಇದೇ ದಿನ ರಾತ್ರಿ 9:15
1: ಕೇಳಲಿದ್ದೀರಿ. ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ನಯನ ದೀಪ.
3: ಕೇಳುವರೆ, ಇನ್ನು ಮುಂದೆ 9:05 ಗಾಂಧಿ ಸ್ಮೃತಿ ಪ್ರಸಾರವಾಗಲಿದೆ. 9:15 ವಿಶ್ವ ರೆಡ್ ಕ್ರಾಸ್ ದಿನದ ಸಂದರ್ಭದಲ್ಲಿ ಧಾರವಾಡ ರೆಡ್ ಕ್ರಾಸ್ ಘಟಕದ ಚೇರ್ಮನ್ನರಾದ ಮಹಾಂತೇಶ್ ಬೀರಾಪೂರ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್. 9:30 to 10:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂತರ ಪ್ರಸಾರವಾಗುವುದು. 10:30 ವಿವಿಧ ಕಲಾವಿದರಿಂದ ಭಾವಗೀತೆಗಳು. 10:45 ಜನಪದ ಸಂಗೀತ ಕಾರ್ಯಕ್ರಮ. 11:00 ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯೀದ್ ಖಾನ್ ಅವರಿಂದ ರುದ್ರವೀಣಾವಾದನ. 12:05 ವನಿತಾ ವಿಹಾರ. 12:35 ಆರೋಗ್ಯ ಸಂಚಿಕೆ, ಪಾರ್ಶ್ವವಾಯುವಿಗೆ ಕಾರಣಗಳು ಮತ್ತು ಚಿಕಿತ್ಸೆ. ಈ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ್ ಹೆಲ್ತ್ ಆಸ್ಪತ್ರೆಯ ನರರೋಗ ತಜ್ಞ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾರ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ದ್ಯಾಮಲಾಂಬಿಕಾ ಎಸ್. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಬಸಲ್ ಭೀಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಿಳಿಗೆಯ ನಾಗವ್ವ ಬಿ ಮಾದರ್ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದ ಕೇಳಲಿದ್ದೀರಿ. 1:30 ಚಿತ್ರಗೀತೆಗಳು. 2:40 ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು. 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ. 6:51 ಕೃಷಿ ರಂಗ. 7:45 ಸುಜಾತಾ ಹೆಬ್ಬಾಳ ಅವರಿಂದ ಕಾವ್ಯಧಾರೆ. 8:00 ಯುವವಾಣಿಯಲ್ಲಿ ಸೂಕ್ಷ್ಮಾಣುಜೀವಿಗಳು, ಈ ಕುರಿತು ಮಾತನಾಡುತ್ತಾರೆ ಪ್ರಿಯಾಂಕಾ ಅಂಗಡಿ. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:30 ಡಿನ್ನರ್ ಟೈಮ್ ಊಟದೊಂದಿಗೆ ಬದುಕಿನ ಮಾತು ಭಾಗವಹಿಸಿದ್ದಾರೆ ಕುಮಾರ್ ಅಗಡಿ, ಮಾಲಾ ಸಾಂಬ್ರಾನಿ ಮತ್ತು ರಾಖಿ ಹಾನ್ಕಲ್. 10:00 ಜನಪದ ವೈವಿಧ್ಯ ಕಾರ್ಯಕ್ರಮ, ಪ್ರಸ್ತುತಿ ಚನ್ನಪ್ಪ ಬೆಂಗೇರಿ. 10:30 ಹಲೋ ಅಭಿಲಾಷ ನೇರ ಫೋನಿನ್ ಕಾರ್ಯಕ್ರಮ.

8:15ಕ್ಕೆ ರಾತ್ರಿ ಸ್ವರಾಂಜಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಗೀತ ದಿಗ್ಗಜರ ಜೀವನ ಗಾಯನ ಕುರಿತ ಕಾರ್ಯಕ್ರಮದಲ್ಲಿ ಮನ್ಸೂರ ಸ್ವರಯಾತ್ರೆ, ದೇಶಿಕೋತ್ತಮ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಜೀವನ ಗಾಯನ ಕುರಿತ ಸಂಗೀತ ಸರಣಿ, ಪೂರಕ ಸಾಹಿತ್ಯ ರವೀಂದ್ರ ಕವಠೇಕರ್, ಪ್ರಸ್ತುತಿ ಮಾಯಾ ರಾಮನ್.

ಗಾಂಧೀಜಿಯವರ ಆತ್ಮಕಥೆಯ ಮುಂದುವರೆದ ಭಾಗ. ಸಭೆಯಲ್ಲಿ ನಾನು ಜನರು ಮಾಡಿದ ತಪ್ಪನ್ನು ಅವರ ಗಮನಕ್ಕೆ ತರಲು ಪ್ರಯತ್ನಿಸಿದೆ. ನಾನು ಪ್ರಾಯಶ್ಚಿತ್ತಕ್ಕಾಗಿ 3 ದಿವಸ ಉಪವಾಸವನ್ನು ಕೈಗೊಂಡೆ. ಜನರೆಲ್ಲ 1 ದಿವಸ ಉಪವಾಸ ಮಾಡಬೇಕೆಂದು ಅವರನ್ನು ಕೇಳಿಕೊಂಡೆ. ಹಿಂಸಾಕೃತ್ಯವನ್ನು ಮಾಡಿದವರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳಬೇಕೆಂದೂ ಹೇಳಿದೆ. ನನ್ನ ಕರ್ತವ್ಯ ನನಗೆ ಸೂರ್ಯನ ಬೆಳಕಿನಂತೆ ಸ್ಪಷ್ಟವಾಗಿತ್ತು. ನಾನು ಕೂಲಿಕಾರರ ಜತೆಯಲ್ಲಿ ನನ್ನ ಕಾಲದ ಬಹುಭಾಗವನ್ನು ಕಳೆದಿದ್ದೆ, ಅವರ ಸೇವೆ ಮಾಡಿದ್ದೆ. ಅವರು ಇನ್ನೂ

ಉತ್ತಮವಾಗಿ ನಡೆದುಕೊಳ್ಳುವರೆಂದು ನಿರೀಕ್ಷಿಸಿದ್ದೆ. ಅವರೂ ಸಹ ಗಲಭೆಯಲ್ಲಿ ಭಾಗವಹಿಸಿದ್ದರೆಂಬುದನ್ನು ಕಂಡು ನನ್ನಿಂದ ಸಹಿಸುವುದು ಅಸಾಧ್ಯವಾಯಿತು. ಅವರ ತಪ್ಪಿನಲ್ಲಿ ನಾನೂ ಭಾಗಿ ಎಂದು ನಾನು ಭಾವಿಸಿದೆ. ತಮ್ಮ ತಪ್ಪನ್ನು ಒಪ್ಪಿಕೊಳ್ಳಬೇಕೆಂದು ನಾನು ಜನರಿಗೆ ಸೂಚಿಸಿದಂತೆಯೇ ಸರ್ಕಾರವೂ ಸಹ ಆ ತಪ್ಪುಗಳನ್ನು ಮನ್ನಿಸಬೇಕೆಂದು ನಾನು ಕೇಳಿಕೊಂಡೆ. ಇಬ್ಬರೂ ನನ್ನ ಸೂಚನೆಯನ್ನು ಅಂಗೀಕರಿಸಲಿಲ್ಲ. ದಿವಂಗತ ಸರ್ ರಮಣಭಾಯಿಯವರು ಅಹಮದಾಬಾದಿನ ಇತರ ಪುರಜನರು ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ಎಂದು ಕೇಳಿಕೊಳ್ಳಲು ನನ್ನಲ್ಲಿ ಬಂದರು. ಅವರು ಹಾಗೆ ಕೇಳಿಕೊಳ್ಳಬೇಕಾದ ಅವಶ್ಯಕತೆಯೇ ಇರಲಿಲ್ಲ. ಏಕೆಂದರೆ ಜನ ಶಾಂತಿಯ ಪಾಠವನ್ನು ಕಲಿಯುವವರೆಗೆ ಸತ್ಯಾಗ್ರಹವನ್ನು ನಿಲ್ಲಿಸಬೇಕೆಂದು ನಾನು ಆಗಲೇ ತೀರ್ಮಾನಿಸಿದ್ದೆ. ಮಿತ್ರರು ಸಂತೋಷದಿಂದ ಹೊರಟು ಹೋದರು. ಈ ತೀರ್ಮಾನವನ್ನು ಕೇಳಿ ಇತರ ಅನೇಕ ಮಿತ್ರರು ಅಸಂತುಷ್ಟರಾದರು. ನಾನು ಎಲ್ಲ ಕಡೆಯೂ ಶಾಂತಿಯನ್ನು ನಿರೀಕ್ಷಿಸಿ ಸತ್ಯಾಗ್ರಹ ಸಮರಕ್ಕೆ ಅದು ಒಂದು ಅವಶ್ಯಕ ಪೂರ್ವಸಿದ್ಧತೆಯೆಂದು ಭಾವಿಸುವುದಾದರೆ ಸಾರ್ವಜನಿಕ ಸತ್ಯಾಗ್ರಹ ಅಸಾಧ್ಯವೇ ಆಗುವುದೆಂದು ಅವರು ಭಾವಿಸಿದರು. ಅವರ ಅಭಿಪ್ರಾಯವನ್ನು ಒಪ್ಪಲು ನನಗೆ ಸಾಧ್ಯವಾಗುವುದಕ್ಕೆ ತುಂಬಾ ವಿಷಾದವಾಯಿತು. ನಾನು ಯಾರ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದೆನೋ ಮತ್ತು ಯಾರು ಅಹಿಂಸೆಗೂ ತ್ಯಾಗಕ್ಕೂ ಸಿದ್ಧರಾಗಿರುವರೆಂದು ನಾನು ನಿರೀಕ್ಷಿಸಿದ್ದೆನೋ ಅಂತಹವರೇ ಅಹಿಂಸಾಯುತರಾಗಿಲ್ಲದಿದ್ದಲ್ಲಿ ಸತ್ಯಾಗ್ರಹ ಖಂಡಿತವಾಗಿ ಸಾಧ್ಯವಿಲ್ಲ. ಜನರನ್ನು ಸತ್ಯಾಗ್ರಹ ಸಮರಕ್ಕೆ ನಡೆಸಬಯಸುವವರು ಅವರಿಂದ ನಿರೀಕ್ಷಿಸಲ್ಪಟ್ಟ ಮಟ್ಟಿಗಾದರೂ ಜನರನ್ನು ಅಹಿಂಸೆಯ ಮಿತಿಯಲ್ಲಿ ಇಡಲು ಶಕ್ತರಾಗಿರಬೇಕೆಂದು ನನ್ನ ಅಭಿಪ್ರಾಯವಾಗಿತ್ತು. ಇಂದಿಗೂ ಅದೇ ನನ್ನ ಅಭಿಪ್ರಾಯವಾಗಿದೆ. ಅಹಮದಾಬಾದ್ ಸಭೆಯನ್ನು ಮುಗಿಸಿಕೊಂಡು ನಾನು ಕೂಡಲೇ ನಡಿಯಾದ್ಗೆ ಹೋದೆ. ನಾನು ಹಿಮಾಲಯದಂತಹ ತಪ್ಪು ಎಂಬ ಮಾತನ್ನು ಮೊದಲು ಉಪಯೋಗಿಸಿದುದು ಇಲ್ಲಿಯೇ. ಅನಂತರ ಅದಕ್ಕೆ ಅಷ್ಟೊಂದು ವಿಶೇಷವಾದ ಪ್ರಚಾರ ದೊರಕಿತು. ಅಹಮದಾಬಾದಿನಲ್ಲಿರುವಾಗ ನನ್ನ ತಪ್ಪಿನ ಜ್ಞಾನ ನನಗೆ ಮಬ್ಬು ಮಬ್ಬಾಗಿ ಉಂಟಾಗತೊಡಗಿತ್ತು. ಆದರೆ ನಾನು ನಡಿಯಾದನ್ನು ತಲುಪಿ ಅಲ್ಲಿಯ ನಿಜಸ್ಥಿತಿಯನ್ನು ನೋಡಿದ ಮೇಲೆ ಮತ್ತು ಖೇಡಾ ಜಿಲ್ಲೆಯ ಅನೇಕರನ್ನು ದಸ್ತಗಿರಿ ಮಾಡಿರುವ ಸುದ್ದಿ ತಿಳಿದ ಮೇಲೆ ನನ್ನ ಮನಸ್ಸಿಗೆ ಅನಿಸಿದ್ದು, ಖೇಡಾ ಜಿಲ್ಲೆಯವರನ್ನು ಇತರರನ್ನು ಸವಿನಯ ಕಾಯ್ದೆ ಭಂಗವನ್ನು ಆಚರಿಸಿದರೆಂದು ನಾನು ಹೇಳಿದುದು ತಪ್ಪು ಎಂದು. ನಾನು ಅವರಿಗೆ ಹಾಗೆ ಹೇಳಲು ಇನ್ನೂ ಕಾಲ ಒದಗಿರಲಿಲ್ಲವೆಂದು ನನಗೆ ಗೊತ್ತಾಯಿತು. ಈ ವಿಷಯ ನಾನು ಒಂದು ಸಾರ್ವಜನಿಕ ಸಭೆಯಲ್ಲಿ ಹೇಳಿದೆ. ಹೀಗೆ ತಪ್ಪನ್ನು ಒಪ್ಪಿಕೊಂಡುದರಿಂದ ನಾನು ತುಂಬಾ ಅಪಹಾಸ್ಯಕ್ಕೆ ಈಡಾದೆ. ಆದರೆ ಹಾಗೆ ತಪ್ಪನ್ನು ಒಪ್ಪಿಕೊಂಡುದಕ್ಕೆ ನನಗೆ ಎಂದಿಗೂ ಪಶ್ಚಾತ್ತಾಪವಾಗಲಿಲ್ಲ. ತನ್ನ ತಪ್ಪನ್ನು ಯಾವಾಗಲೂ ದೊಡ್ಡದು ಮಾಡಿ ನೋಡಬೇಕು, ಇತರರ ತಪ್ಪನ್ನು ಚಿಕ್ಕದು ಮಾಡಿ ನೋಡಬೇಕು. ಆಗ ಮಾತ್ರ ಮನುಷ್ಯ ಎರಡರ ನ್ಯಾಯವಾದ ಸಮತೂಕವನ್ನು ಅರಿಯಬಲ್ಲನೆಂಬುದು ನನ್ನ ಅಭಿಪ್ರಾಯ. ಸತ್ಯಾಗ್ರಹಿಯಾಗಬಯಸುವವರು ಸ್ವಲ್ಪವೂ ತಪ್ಪದೆ ಆತ್ಮಸಾಕ್ಷಿಯಾಗಿ ಈ ನಿಯಮವನ್ನು ಪಾಲಿಸಬೇಕೆಂಬುದು ನನ್ನ ನಂಬಿಕೆ. ಇದೀಗ ಭಜನ್ ಕೇಳುವಿರಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: आकाशवाणी धारवाड़। ರೆಡ್ ಕ್ರಾಸ್ ದಿನದ ಸಂದರ್ಭದಲ್ಲಿ ರೆಡ್ ಕ್ರಾಸ್ನ ಕಾರ್ಯಚಟುವಟಿಕೆಗಳ ಕುರಿತಂತೆ ರೆಡ್ ಕ್ರಾಸ್ ಧಾರವಾಡ ಘಟಕದ ಚೇರ್ಮನ್ನರಾದ ಮಹಾಂತೇಶ್ ವೀರಾಪುರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್.
2: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೇ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಬಗ್ಗೆ ನೀವೆಲ್ಲ ಸಾಕಷ್ಟು ಕೇಳಿದಿರಿ. ಪ್ರತಿ ವರ್ಷ ಮೇ 8ನೇ ತಾರೀಕು ರೆಡ್ ಕ್ರಾಸ್ ದಿನ ಅಂತ ನಾವು ಆಚರಿಸ್ತೀವಿ.

0: ಈ ದಿನದ ಮಹತ್ವ ಏನು ಮತ್ತು ರಕ್ತದಾನದ ಮಹತ್ವ ಏನು, ಇದರಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಪಾತ್ರ ಏನು ಅನ್ನೋದ್ರ ಬಗ್ಗೆ ನಾವೆಲ್ಲ ಮಾಹಿತಿಯನ್ನು ಮಾಡಿಕೊಳ್ತೀವಿ. ಮಹಾಂತೇಶ್ ವೀರಾಪುರ್ ಅವರು ಧಾರವಾಡ ಘಟಕದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಚೇರ್ಮನ್ನರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಧಾರವಾಡದ ಘಟಕ ಕಳೆದ ಎಷ್ಟು ವರ್ಷಗಳಿಂದ ಈ ಕಾರ್ಯವನ್ನು ನಿರ್ವಹಿಸ್ತಾ ಇದೆ, ಏನೆಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದೆ ಅಂದರೆ, ಇದು ಬರೀ ಕೇವಲ ರೆಡ್ ಕ್ರಾಸ್ ದಿನಕ್ಕೆ ಮಾತ್ರ ಅಲ್ಲದೇ ಜನರಲ್ಲಿ ರಕ್ತದಾನದ ಒಂದು ಪ್ರವೃತ್ತಿ ಹೆಚ್ಚಾಗಬೇಕು, ಅರಿವು ಜಾಗೃತಿ ಮೂಡಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ತಮ್ಮ ಅಧಿಕಾರವನ್ನು ವಹಿಸಿಕೊಂಡ ನಂತರ ಸಾಕಷ್ಟು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರ ಮಹಾಂತೇಶ್ ವೀರಾಪುರ್.
1: ನಮಸ್ಕಾರ ಮೇಡಮ್.
0: ಈಗ ತಾವು ಧಾರವಾಡ ಘಟಕದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಗೆ ಬಂದು ಎಷ್ಟು ದಿನಗಳಾದವು, ಈ ಸಂಸ್ಥೆ ಎಷ್ಟು ದಿನದಿಂದ ಕಾರ್ಯನಿರ್ವಹಿಸ್ತಾ ಇದೆ?
1: ನಾನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಧಾರವಾಡ ಘಟಕದ ಚೇರ್ಮನ್ ಆಗಿ ಏಪ್ರಿಲ್ 1 2022 ನಾನು ಅಧಿಕಾರವನ್ನು ಸ್ವೀಕರಿಸಿದ್ದೇನೆ. ನಾವು ನಿರಂತರವಾಗಿ ಈ ಮಾನವೀಯ ಸೇವೆಗಳನ್ನು ಮಾಡ್ತಕ್ಕಂಥ ರೆಡ್ ಕ್ರಾಸ್ ಸಂಸ್ಥೆಯ ದೇಹ ದೋಷಗಳಾದಂಥ ರಕ್ತದಾನ ಶಿಬಿರಗಳನ್ನು ಆಯೋಜಿಸುವುದು ಮತ್ತು ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಅದಲ್ಲದೆ ಪರಿಸರಕ್ಕೆ ಸಂಬಂಧಪಟ್ಟಂಥ ಒಂದು ಚಟುವಟಿಕೆಗಳ ಬಗ್ಗೆ ಜನರಲ್ಲಿ ಪ್ರತಿಯೊಬ್ಬರಲ್ಲಿ ಒಂದು ನಾಗರಿಕ ಜವಾಬ್ದಾರಿಯನ್ನು ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ರೆಡ್ ಕ್ರಾಸ್ ಡೇ ಅಂದರೆ ಈ ರೆಡ್ ಕ್ರಾಸ್ ಸಂಸ್ಥೆಯ ವನ್ನು ಹುಟ್ಟುಹಾಕಿದಂಥ ಮಹಾನುಭಾವ ಹೆನ್ರಿ ಡುನಾಟ್ ಅಂತ ನಾವು ಕರಿತಾ ಇದ್ದೀವಿ. ಅವರು ಈ ರೆಡ್ ಕ್ರಾಸ್ ಸಂಸ್ಥೆಯನ್ನು ಜಗತ್ತಿನಾದ್ಯಂತ ಅವರು ಸ್ಥಾಪನೆ ಮಾಡಿದರು. ಅವರ ಹುಟ್ಟುಹಬ್ಬದ ನಾವೇನು 8 ಅವರ ಒಂದು ಸ್ಮರಣಾರ್ಥವಾಗಿ ಅವರು ಮಾಡಿದ ಪುಣ್ಯದ ಕೆಲಸಗಳನ್ನು ಪರೋಪಕಾರಿ ಕೆಲಸಗಳನ್ನು ಸ್ಮರಣೆ ಮಾಡುವಂಥ ಉದ್ದೇಶದಿಂದ ನಾವು ಪ್ರತಿ ವರ್ಷ 8 ನಾವು ರೆಡ್ ಕ್ರಾಸ್ ಡೇ ಅಂತ ನಾವು ಎಲ್ಲ ಘಟಕಗಳಲ್ಲಿ ಕೂಡ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ.
0: ನಮ್ಮ ಕರ್ನಾಟಕದಲ್ಲಿ ಸಾಧಾರಣವಾಗಿ ಎಷ್ಟು ರೆಡ್ ಕ್ರಾಸ್ ಘಟಕಗಳು ಇವೆ?
1: ನಮ್ಮ ಕರ್ನಾಟಕದಲ್ಲಿ ಸುಮಾರು 30 ರೆಡ್ ಕ್ರಾಸ್ ಘಟಕಗಳು ಇದ್ದೇವೆ. ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಒಂದು ರೆಡ್ ಕ್ರಾಸ್ ಘಟಕ ಇದೆ. ಈ ಜಿಲ್ಲಾ ಘಟಕಗಳನ್ನು ಮೇಲೂ ಉಸ್ತುವಾರಿಯನ್ನು ನೋಡ್ತಕ್ಕಂಥದ್ದು ನಮ್ಮ ರಾಜ್ಯ ಶಾಖೆ ಕೂಡ ಬೆಂಗಳೂರಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಆ ಒಂದು ಸ್ಟೇಟ್ ಬ್ರ್ಯಾಂಚಿನ ಒಂದು ಆದೇಶದ ಪ್ರಕಾರ ನಾವು ಕಾರ್ಯಚಟುವಟಿಕೆಗಳನ್ನು ಜಿಲ್ಲಾ ಮಟ್ಟದಲ್ಲಿ ನಾವು ನಿರ್ವಹಿಸ್ತಾ ಇರ್ತಾ ಇದ್ದೀವಿ.
0: ಈಗ ವೀರಾಪುರ್ ಅವರ, ಒಂದು ರೆಡ್ ಕ್ರಾಸ್ ಸಂಸ್ಥೆಯ ಘಟಕ ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತಂದ್ರೆ ಮುಖ್ಯವಾಗಿ ಏನೆಲ್ಲ ಕಾರ್ಯಗಳನ್ನು ರೆಡ್ ಕ್ರಾಸ್ ಘಟಕ ಮಾಡ್ತದೆ?
1: ಮೊದಲನೇದಾಗಿ ಅತಿ ಉತ್ತಮ ಒಂದು ಪ್ರಾಶಸ್ತ್ಯವಾದಂಥ ಕೆಲಸಪ್ಪ ಅಂತಂದರೆ ನಾವು ಈ ಒಂದು ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೈಗೊಳ್ತಾ ಇದ್ದೀವಿ. ಈ ದಿಶೆಯಲ್ಲಿ ನಾವು ಪ್ರತಿಯೊಂದು ಪದವಿ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ನಾವು ರಕ್ತದಾನದ ಒಂದು ಮಹತ್ವವನ್ನು ತಿಳಿಸೋದು, ರಕ್ತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ರಕ್ತದಾನ ಮಾಡುವುದರಿಂದ ಎಷ್ಟೊಂದು ಜೀವಗಳನ್ನು ನಾವು ಉಳಿಸ್ತಾ ಇದ್ದೀವಿ, ಅದರ ಪ್ರತಿಯಾಗಿ ರಕ್ತದಾನ ಮಾಡುವಂಥವರಿಗೆ ಆರೋಗ್ಯದ ಮೇಲೆ ಯಾವ ರೀತಿ ಅನುಕೂಲಕರವಾದಂಥ ಪರಿಣಾಮ ಅದು ಕೊಡ್ತದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ನೀಡಿ ಆ ಯುವಕರಿಗೆ ಜಾಗೃತಿಯನ್ನು ಮೂಡ್ತಕ್ಕಂಥ ಕೆಲಸವನ್ನು ನಾವು ರೆಡ್ ಕ್ರಾಸ್ ವತಿಯಿಂದ ಮಾಡ್ತಿದ್ದೇವೆ. ಇದೇ ಅಲ್ಲದೆ ಕೂಡ ಪ್ರಥಮ ಚಿಕಿತ್ಸೆ ಎಷ್ಟು ಮಹತ್ವ ಎಂಬುದನ್ನು ಪ್ರತಿಯೊಬ್ಬರಿಗೂ ಅರಿವನ್ನು ಮೂಡಿಸ್ತಾ ಇದ್ದೀವಿ ಮತ್ತು ಪ್ರಥಮ ಚಿಕಿತ್ಸಾ ಒಂದು ತರಬೇತಿಯನ್ನು ಕೂಡ ನಾವು ರೆಡ್ ಕ್ರಾಸ್ ಮೂಲಕ ಆಯೋಜನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನಾವು ಪರಿಸರ ದಿನಾಚರಣೆಯನ್ನು ಕೂಡ ಆಚರಿಸಿ ನಿರಂತರವಾಗಿ ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಈ ಎಲ್ಲ ಕೆಲಸಗಳು ಸೇವೆಗಳು ಕೇವಲ ಆಚರಣೆ ದಿವಸಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ, ಅದು ನಿರಂತರ 365 ಕೂಡ ನಾವು ಈ ಒಂದು ಕಾರ್ಯಗಳನ್ನು ಹಮ್ಮಿಕೊಂಡು ಈ ಒಂದು ಮಾನವೀಯ ಸೇವೆಗಳನ್ನು ನಮ್ಮ ರೆಡ್ ಕ್ರಾಸ್ ಧಾರವಾಡ ಘಟಕದ ಮೂಲಕ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಕನಿಷ್ಠ 1 ಸುಮಾರು 50 ರಕ್ತದಾನ ಶಿಬಿರಗಳ ಒಂದು ಜಾಗೃತಾ ಶಿಬಿರವನ್ನು ಆಚರಣೆ ಮಾಡಿಸ್ತೀವಿ, ಆಯೋಜಿಸ್ತೀವಿ. ಅಲ್ಲಿ ನಮ್ಮ ಏನು ದೊರೆತಂಥ ಒಂದು ರಕ್ತವನ್ನು ನಾವು ಮುಂದೆ ಈ ನಮ್ಮ ಸರ್ಕಾರಿ ಆಸ್ಪತ್ರೆ, ಸಿವಿಲ್ ಆಸ್ಪತ್ರೆ ಮತ್ತು ಧಾರವಾಡ ನವನಗರದ ಕ್ಯಾನ್ಸರ್ ಆಸ್ಪತ್ರೆ, ಕಿಮ್ಸ್ ಹಾಗೂ SDM ಆಸ್ಪತ್ರೆಗಳಿಗೆ ಈ ಒಂದು ಬ್ಲಡ್ಡನ್ನು ರಕ್ತವನ್ನು ನಾವು ರವಾನೆ ಮಾಡ್ತೀವಿ. ಮುಂದೆ ಅವರು ಅವಶ್ಯಕತೆ ಇದ್ದಂಥ ರೋಗಿಗಳಿಗೆ ಈ ಒಂದು ರಕ್ತವನ್ನು ಉಪಯೋಗಿಸಿಕೊಂಡು ಒಂದು ಇದು ರಕ್ತ ಅಂದರೆ ಜೀವ ದ್ರವ್ಯ ಅಂತ ನಾವು ಭಾವಿಸ್ತಾ ಇದ್ದೀವಿ. ಇದು ರಕ್ತದಾನ ಅಲ್ಲ, ಜೀವದಾನ ಅಂತ ಹೇಳಿ ನಾವು ಪ್ರತಿಯೊಬ್ಬರ ಒಂದು ಜನರಲ್ಲಿ ಈ ಒಂದು ಮಾನವೀಯ ಸೇವೆಯನ್ನು ನಾವು ಒತ್ತಿ ಒತ್ತಿ ಹೇಳಿ ಜನರಲ್ಲಿ ನಾವು ಈ ಸ್ವಯಂ ಪ್ರೇರಣೆಯಿಂದ ರಕ್ತವನ್ನು ದಾನ ಮಾಡಲಿಕ್ಕೆ ಬರಲಿಕ್ಕೆ ಮುಂದಾಗಬೇಕಂತ ನಾವು ಜನರಲ್ಲಿ ಕರೆಯನ್ನು ನೀಡ್ತಾ ಇದ್ದೀವಿ.
0: ಅಂದರೆ

0: ಜಿಲ್ಲಾ ಮಟ್ಟದಲ್ಲಿ ಅಂತಂದ್ರೆ ನೀವು ಹೇಳಿದ್ರಿ ಈ ರಕ್ತದಾನದ ಶಿಬಿರಗಳನ್ನು ಆಯೋಜಿಸ್ತೀವಿ ಅಂತ, ಇದು ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ತಾವು ಭೇಟಿ ಕೊಟ್ಟು ಶಿಬಿರಗಳನ್ನು ಆಯೋಜಿಸ್ತಾ ಇದ್ದೀರಾ ಅಥವಾ ನಗರ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದೆ?
1: ನೀವು ಕೇಳಿದ ಪ್ರಶ್ನೆ ಮೇಡಮ್ ಅತ್ಯಂತ ಸೂಕ್ತವಾಗಿದೆ. ಅಂದರೆ ನಾವು ಎರಡೂ ಕೂಡ ವಿಶ್ವವಿದ್ಯಾಲಯಗಳಲ್ಲಿ ನಮ್ಮ ಗುರಿ ಏನಿದೆ ಅಂದರೆ ಟಾರ್ಗೆಟ್ ಗ್ರೂಪು ಯುವಕರಿರ್ತಾರೆ, ಅವರಿಗೂ ಕೂಡ ನಾವು ಈ ಒಂದು ಪ್ರೇರಣಾ ಕೆಲಸವನ್ನು ಮಾಡ್ತೀವಿ. ಅದಲ್ಲದೇ ಕೂಡ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈ ಒಂದು ಹೆಚ್ಚಿನ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಯಾಕಂದರೆ ಗ್ರಾಮೀಣ ಜನರಿಗೆ ರಕ್ತ ಎಲ್ಲಿ ದೊರೀತದೆ ಹೆಂಗೆ ದೊರೀತದೆ ಅನ್ನೋದು ತಿಳುವಳಿಕೆ ಇರುವುದಿಲ್ಲ. ಈ ಒಂದು ನಮ್ಮ ರಕ್ತ ಏನಿದೆ ಇಲ್ಲ ಅದು ಕೃತಕವಾಗಿ ಎಲ್ಲೂ ಮಾರುಕಟ್ಟೆಯಲ್ಲಿ ಸಿಗತಕ್ಕಂಥ ವಸ್ತು ಅಲ್ಲ, ಅದು ಮನುಷ್ಯನಿಂದ ಮನುಷ್ಯನಿಗಾಗಿ ಅದು ದೊರೆಯತಕ್ಕಂಥ ಒಂದು ವಸ್ತು ಅದು. ಅದಕ್ಕೆ ಜನರಲ್ಲಿ ನಾವು ಜಾಗೃತಿ ಮೂಡಿಸ್ತೀವಿ, ವಿಶೇಷವಾಗಿ ಗ್ರಾಮೀಣ ಜನರಲ್ಲಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಕಾಯಿಲೆಯಿಂದಾಗಲಿ ಅಥವಾ ಡೆಲಿವರಿ ಸಮಯದಲ್ಲಾಗಲಿ ಅಪಘಾತಕ್ಕೆ ಈಡಾದಾಗ ರಕ್ತದ ಅವಶ್ಯಕತೆ ಭಾಳ ಇರ್ತದೆ. ಅದು ಎಲ್ಲೂ ಮಾರುಕಟ್ಟೆಯಲ್ಲಿ ಸಿಗತಕ್ಕಂಥ ಒಂದು ವಸ್ತು ಅಲ್ಲ, ಅದು ಮನುಷ್ಯನಿಂದ ಮನುಷ್ಯನಿಗೆ ಕೊಡಬೇಕಾದಂಥ ಒಂದು ವಸ್ತು ಅದು. ಅದಕ್ಕೆ ದಯವಿಟ್ಟು ನೀವು ಈಗ ನೀವು ರಕ್ತದಾನವನ್ನು ಮಾಡಿದರೆ ಮುಂದೆ ನಿಮಗೆ ಅವಶ್ಯಕತೆ ಇದ್ದಾಗ ಭಗವಂತ ಆ ಒಂದು ನಿಮಗೆ ರಕ್ತ ಸಿಗುವಂಥ ಒಂದು ಒಂದು ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ ಅಂಥೇಳಿ ಪ್ರತಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ನಾವು ಅದನ್ನು ಅಲ್ಲಿ ಸ್ಥಾನಿಕ ಜನಪ್ರತಿನಿಧಿಗಳನ್ನು ಅಥವಾ ಒಂದು ನಾಯಕರನ್ನಾಗಲಿ ಅಥವಾ ಗ್ರಾಮ ಪಂಚಾಯಿತಿಗಳ ಮೂಲಕವಾಗಿ ನಾವು ಊರಲ್ಲಿ ಡಂಗರವನ್ನು ಬಾರಿಸಿ ಹೆಚ್ಚಿನ ಜನರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಈ ಒಂದು ಶಿಬಿರವನ್ನು ಯಶಸ್ವಿಗೊಳಿಸುವಂಥ ಕೆಲಸವನ್ನು ನಾವು ಮಾಡುತ್ತೇವೆ.
0: ಅಂದರೆ ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡಿದ್ದಂಥ ರಕ್ತದಾನಿಗಳು ಮತ್ತೆ ಮತ್ತೆ ರಕ್ತದಾನವನ್ನು ಮಾಡ್ತಿರ್ತಾರಾ ಅಥವಾ ನೀವು ಅವ್ರಿಗೇನಾದರೂ ನೆನಪಿಸ್ತೀರಾ ಅಥವಾ ಅವರೇ ಬಂದು ಸ್ವಯಂ ಪ್ರೇರಿತರಾಗಿ ನಾನು ರಕ್ತದಾನ ಮಾಡಿ ಇಷ್ಟು ದಿನಗಳಾದವು ಮತ್ತೆ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ, ಈ ಥರ ಜನರ ಒಂದು ಪ್ರತಿಕ್ರಿಯೆ ಇದ್ರ ಬಗ್ಗೆ ಹೇಗಿದೆ?
1: ನಿಮ್ಮ ಪ್ರಶ್ನೆ ಭಾಳ ಸೂಕ್ತವಾಗಿದೆ ಮೇಡಮ್. ಈಗ ನಾವು ಹೆಚ್ಚಿನ ಈ ಶಿಬಿರಗಳಲ್ಲಿ ನಾವು ಜನರಿಗೆ ಏನು ಹೇಳ್ತೀವಿ ಅಂದರೆ ಈ ರಕ್ತದಾನವನ್ನು ಕೊಡೋಕ್ಕಿಂತ ನೀವು ಇನ್ನೊಬ್ಬರಿಗೆ ಪರೋಪಕಾರಿ ಕೆಲಸವನ್ನು ಮಾಡುತ್ತೀರಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಿಮ್ಮದ ಉತ್ತಮ ಗುಣಮಟ್ಟದ ಆರೋಗ್ಯ ದೀರ್ಘ ಆಯುಷ್ಯ ಬರಬೇಕಂದರೆ ರಕ್ತದಾನ ಭಾಳ ಮುಖ್ಯವಾಗಿದೆ. ಅದರಿಂದ ನಮಗೆ ವೈಯಕ್ತಿಕವಾಗಿ ಕೂಡ ಹೆಚ್ಚಿನ ಲಾಭ ಇದೆ ಅಂತ ನಾವು ಅದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ. ಒಂದು ಸಾರಿ ಅದನ್ನು ಮನಗೊಂಡಂಥವರು ಪದೇ ಪದೇ ತಾವೇ ಸ್ವಯಂ ಪ್ರೇರಣೆಯಿಂದ ಬಂದು ಈ ಒಂದು ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ನಾವು ಅವರಿಗೆ ಮುಖ್ಯವಾಗಿ ವಿಷಯವನ್ನು ಏನು ಹೇಳ್ತೀವಿ ಅಂದರೆ ವಾಹನಗಳಿಗೆ ಉತ್ತಮವಾಗಿ ನಾವು ವಾಹನಗಳು ನಡಿಬೇಕು, ಕಾರ್ಯಕ್ಷಮತೆ ಹೆಚ್ಚಾಗಿರಬೇಕಂದ್ರೆ ವಾಹನಗಳನ್ನು ಗ್ಯಾರೇಜಿಗೆ ತೆಗೆದುಕೊಂಡು ಹೋಗಿ ಅದನ್ನು ಸರ್ವಿಸಿಂಗ್ ಮಾಡ್ತೀವಿ. ಎಂಜಿನ್ ಆಯಿಲ್, ಬ್ರೇಕ್ ಆಯಿಲ್ ಇವೆಲ್ಲವುಗಳನ್ನು ನಾವು ಚೇಂಜ್ ಮಾಡ್ತೀವಿ. ಸೊ ಆ ವಾಹನ ಭಾಳಾದ್ರೆ ಒಂದು 2 ಲಕ್ಷ ಇರ್ಬೋದು, 2 ವೀಲರ್ ಇದ್ದರೆ, 4 ವೀಲರ್ ಇದ್ದರೆ ಒಂದು 15 ಲಕ್ಷ ಇರ್ಬೋದು. ಆದರೆ ಈ ಒಳಗಿನ ನಮ್ಮ ಶರೀರ ಅತ್ಯಮೂಲ್ಯವಾದ್ದು, ಲೈಫ್ ಈಸ್ ಒನ್ ಟೈಮ್ ಆಫರ್. ಮನುಷ್ಯನಿಗೆ ಆರೋಗ್ಯ ಇದ್ದರೆ ನೀವು ಏನೆಲ್ಲ ಸಾಧಿಸಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ದಯವಿಟ್ಟು ನೀವು ಅದಕ್ಕೇನು ಹೆಚ್ಚಿನ ಹಣ ಖರ್ಚು ಮಾಡಬೇಕಾಗಿಲ್ಲ. ನೀವು ಕೇವಲ ನಿಮ್ಮಲ್ಲೇ ಬ್ಲಡ್ ಡೊನೇಷನ್ ಮಾಡಿದರೆ ನಿಮಗೆ ಹೊಸ ಒಂದು ರಕ್ತ ಉತ್ಪಾದನೆ ಆಗ್ತದೆ. ಆ ರಕ್ತ ಉತ್ಪಾದನೆ ಆಗೋದ್ರಿಂದ ನೀವು ಆರೋಗ್ಯವಂತರಾಗಿರ್ತೀರಿ, ರೋಗ ನಿರೋಧಕ ಶಕ್ತಿ ಇರ್ತದೆ. ನಿರಂತರವಾಗಿ ನೀವು ಬ್ಲಡ್ ಡೊನೇಷನ್ ಮಾಡ್ತಾ ಇದ್ದರೆ ನಿಮಗೆ ಹೃದಯಾಘಾತಗೂ ಕೂಡ ಆಗುವುದಿಲ್ಲ. ಅದಕ್ಕೆ ದಯವಿಟ್ಟು ಇದರ ಮಹತ್ವವನ್ನು ತಿಳಿದುಕೊಂಡು ನೀವು ಅದನ್ನು ರಕ್ತದಾನವನ್ನು ಸ್ವಯಂ ಪ್ರೇರಣೆಯಿಂದ ಮಾಡಬೇಕಂತ ಅವರಿಗೆ ಮನವರಿಕೆ ಮಾಡಿದ್ದೀವಿ. ಹೆಚ್ಚಿನ ಒಂದು ಸನ್ನಿವೇಶಗಳಲ್ಲಿ ಜನರು ಸ್ವಯಂ ಪ್ರೇರಣೆಯಿಂದ ನಮ್ಮ ಹತ್ರ ಬರ್ತಾರೆ. ಮುಂದೆ ಅವರನ್ನು ರಕ್ತ ಭಂಡಾರಗಳಿಗೆ ಕಳಿಸಿ ಅಲ್ಲಿ ಕೂಡ ಅವರಿಗೆ ರಕ್ತ ದಾನವನ್ನು ಮಾಡತಕ್ಕಂಥ ಅವಕಾಶವನ್ನು ನಾವು ಕಲ್ಪಿಸಿಕೊಡ್ತಾ ಇದ್ದೆ.
0: ಅಂದರೆ ಶಿಬಿರವನ್ನು ಆಯೋಜನೆ ಮಾಡಿದಾಗ ಶಿಬಿರದಲ್ಲೇ ರಕ್ತವನ್ನು ಸ್ವೀಕರಿಸುವಂತಹ ಕಾರ್ಯ ಇರುವುದಿಲ್ವಾ?
1: ಈಗ ಅದರಲ್ಲಿ ಏನು ಮಾಡ್ತೀವಿ ಅಂದರೆ ನಮ್ಮ ಭಾರತೀಯ ಈ ಧಾರವಾಡ ಘಟಕದಿಂದ ಕೇವಲ ನಾವು ಪ್ರೇರಣೆ ಮಾಡ್ತಕ್ಕಂಥ ಆಯೋಜನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದು ಒಂದು ತಂಡದ ಮೂಲಕ ಮಾಡ್ತಕ್ಕಂಥ ಕೆಲಸ. ಯಾಕಂದರೆ ಇದು ನಮ್ಮಲ್ಲಿ ಸ್ವಯಂ ಸೇವೆ, ಮಾನವೀಯ ಸೇವೆಗಳನ್ನು ಮಾಡ್ತಕ್ಕಂಥ ಸೇವೆ ಸಂಸ್ಥೆ, ಹಾನರರಿ ಸೇವೆ ಮಾಡ್ತಕ್ಕಂಥದ್ದು. ಅದಕ್ಕೆ ಏನು ಮಾಡ್ತಾ ಇದ್ವಿ ನಾವು, ಈ SDM ಆಗಲಿ, ಸಿವಿಲ್ ಆಸ್ಪತ್ರೆ ಆಗಲಿ, ಅಥವಾ ನಮ್ಮ ಕ್ಯಾನ್ಸರ್ ಆಸ್ಪತ್ರೆ ಆಗಲಿ, ಇವರ ಮೂಲಕ ನಾವು ಒಂದು ಒಪ್ಪಂದವನ್ನು ಮಾಡಿಕೊಳ್ತಿರ್ತೀವಿ. ನಾವು ತಂಡವಾಗಿ ನಾವು ಕೆಲಸ ಮಾಡ್ತೀವಿ. ಆ ಒಂದು ಸಂಸ್ಥೆಗಳ ಮೂಲಕ ಆ ರಕ್ತದಾನ ಶಿಬಿರ ಮಾಡೋಕ್ಕೆ ಬೇಕಾದಂಥ ವೈದ್ಯಕೀಯ ಒಂದು ತಂಡ ಹಾಗೂ ಉಪಕರಣಗಳ ವ್ಯವಸ್ಥೆಯನ್ನು ಮಾಡ್ತಾರೆ. ಯಾಕಂದ್ರೆ ವಿಶೇಷವಾಗಿ ಇದು ಒಬ್ಬರಿಂದ ಆಗ್ತಕ್ಕಂಥ ಕೆಲಸ ಅಲ್ಲ, ಇದಕ್ಕೆ ಪೂರ್ವ ತಯಾರಿ ಸಾಕಷ್ಟು ಬೇಕಾಗ್ತದೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇದರ ಪಾಲ್ಗೊಳ್ಳಬೇಕಾಗ್ತದೆ. ಒಂದು ವಾರ ಮುಂಚಿತವಾಗಿಯೇ ನಾವು ಒಂದು ಆ ಗ್ರಾಮೀಣ ಪ್ರದೇಶದಲ್ಲಿ ಅದರ ಬಗ್ಗೆ ಪ್ರಚಾರವನ್ನು ಕೊಟ್ಟು ನಾವು ತಂಡದ ರೂಪದಲ್ಲಿ ಹೋಗಿ ಈ ಒಂದು ಶಿಬಿರವನ್ನು ಯಶಸ್ವಿಗೊಳಿಸ್ತಾ ಇದ್ದೇವೆ.
0: ಈಗ ವೀರಪುರ ಅವರ, ತಾವು ಕಳೆದ 2 ವರ್ಷಗಳಿಂದ ಇಲ್ಲಿ ಚೇರ್ಮನ್ನರಾಗಿ ಕಾರ್ಯನಿರ್ವಹಿಸ್ತಾ

0: ವಹಿಸ್ತಾ ಇದ್ದೀರಿ. ತಮ್ಮ ಒಂದು ಅಧಿಕಾರದ ಅವಧಿಯಲ್ಲಿ ಸಾಕಷ್ಟು ಶಿಬಿರಗಳನ್ನು ನೀವು ಆಯೋಜಿಸಿದಿರಿ, ಇದರ ಬಗ್ಗೆ ತಮಗೆ ಸಂತೃಪ್ತಿ ಸಮಾಧಾನ ಇದೆಯಾ?
1: ಖಂಡಿತವಾಗಿಯೂ ಕೂಡ ನನಗೆ ಸಂಪೂರ್ಣ ಒಂದು ಸಂತೃಪ್ತಿ ಇದೆ. ವಿಶೇಷವಾಗಿ ನಾವು ಈಗೇನು ನಮ್ಮದು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆ ಆದಂಥ ಒಂದು ಸಮಾಜ ಸೇವೆ ಮಾಡ್ತಕ್ಕಂಥ ಒಂದು ತಂಡ, ಈ ತಂಡದ ಎಲ್ಲ ಸದಸ್ಯರು ಕೂಡ ನಮ್ಮ ಕಾರ್ಯದರ್ಶಿಗಳಾಗಲಿ, ಖಜಾಂಚಿಯಾಗಲಿ, ಹಾಗೂ ನಮ್ಮ ಉಪಾಧ್ಯಕ್ಷರು ಹಾಗೂ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಒಟ್ಟು 14 ಜನ ಇರ್ತೀವಿ. ಉಳಿದವರೆಲ್ಲ ಸಾಮಾನ್ಯ ಸದಸ್ಯರಾಗಿಯೂ ಕೂಡ ಸೇವೆ ಮಾಡ್ತಿರ್ತಾರೆ. ಎಲ್ಲರ ಒಂದು ಸಹಕಾರದಿಂದ, ಸ್ವಯಂ ಪ್ರೇರಿತ ಸೇವಾ ಮನೋಭಾವದಿಂದ ನಾವು ರೆಡ್ ಕ್ರಾಸ್ ಒಂದು ಸಂಸ್ಥೆ ಯಾವ ಉದ್ದೇಶದಿಂದ ಅದು ಒಂದು ಸ್ಥಾಪನೆಯಾಗಿದೆ ಆ ಉದ್ದೇಶಗಳನ್ನು ಯಶಸ್ವಿಗೊಳಿಸುವಲ್ಲಿ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀವಿ. ನಾವು ಮಾಡಿದ ಸೇವೆ ಬಗ್ಗೆ ನಮಗೆ ಸಂಪೂರ್ಣವಾದಂಥ ತೃಪ್ತಿ ಇದೆ ಅಂತ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ.
0: ಧನ್ಯವಾದಗಳು ಮಹಾಂತೇಶ್ ವೀರಾಪುರ ಅವರೇ. ರಕ್ತದಾನದ ಮಹತ್ವದ ಜೊತೆ ಜೊತೆಗೆ ಜನರಲ್ಲಿ ಇರುವಂತಹ ಮೌಢ್ಯವನ್ನು ಕೂಡ ತಾವು ಹೋಗಲಾಡಿಸ್ಲಿಕ್ಕೆ, ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡಬೇಕು ಅನ್ನುವಂತ ಮುಖ್ಯವಾದ ವಿಚಾರವನ್ನ ಜನರಲ್ಲಿ ಪ್ರೇರೇಪಿಸಿ, ಅದರಲ್ಲೂ ಕೂಡ ನಮ್ಮ ಯುವ ಶಕ್ತಿ, ದೇಶದ ಶಕ್ತಿ, ಅವರಲ್ಲಿ ಇರುವಂತಹ ಒಂದು ಉತ್ತಮ ಗುಣಮಟ್ಟದ ರಕ್ತ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ತಲುಪಬೇಕು ಅನ್ನೋ ಒಂದು ಸದುದ್ದೇಶದಿಂದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಅಡಿಯಲ್ಲಿ ತಾವೆಲ್ಲರೂ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ನಿಮ್ಮ ಕಾರ್ಯ ಇನ್ನೂ ಯಶಸ್ವಿಯಾಗಲಿ, ಜನರು ಕೂಡ ಇದಕ್ಕೆ ಸ್ಪಂದಿಸಲಿ ಅಂತ ನಾವು ಈ ಸಂದರ್ಭದಲ್ಲಿ ಆಶಿಸ್ತೀವಿ. ಧನ್ಯವಾದಗಳು, ನಮಸ್ಕಾರ.
1: ಧನ್ಯವಾದಗಳು ಮೇಡಮ್. ತಮಗೂ ಹಾಗೂ ಎಲ್ಲ ಕೇಳುಗರಿಗೆ ನಮ್ಮ ರೆಡ್ ಕ್ರಾಸ್ ಸಂಸ್ಥೆ ಧಾರವಾಡ ಘಟಕದ ವತಿಯಿಂದ ಅನಂತ ಅನಂತ ಹೃದಯಪೂರ್ವಕ ಧನ್ಯವಾದಗಳು.
2: ರೆಡ್ ಕ್ರಾಸ್ ದಿನದ ಸಂದರ್ಭದಲ್ಲಿ ರೆಡ್ ಕ್ರಾಸ್ನ ಕಾರ್ಯಚಟುವಟಿಕೆಗಳ ಕುರಿತಂತೆ ಇದುವರೆಗೂ ಮಹಾಂತೇಶ್ ವೀರಾಪುರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕೇಳುಗರೆ, ಯಾರೆಲ್ಲ ರಕ್ತದಾನ ಮಾಡಬಹುದು, ರಕ್ತದಾನ ಮಾಡುವುದರಿಂದ ಆಗುವ ಅನುಕೂಲತೆಗಳೇನು, ಈ ಕುರಿತಂತೆ ನವನಗರದ ಕ್ಯಾನ್ಸರ್ ಆಸ್ಪತ್ರೆಯ ರಕ್ತ ಭಂಡಾರ ವಿಭಾಗದ ಮುಖ್ಯಸ್ಥರಾದಂತಹ ಡಾ ಉಮೇಶ್ ಹಳ್ಳಿಕೇರಿ ಅವರು ಮಾಹಿತಿ ನೀಡುತ್ತಾರೆ.
3: ಮುಂಚೆ ರಕ್ತದಾನ ಮಾಡಲಿಕ್ಕೆ ಎಲ್ಲರೂ ಹೆದರ್ತಾ ಇದ್ರು, ಆದರೆ ಈಗ ಒಂದು ರೇಡಿಯೋ ಮೂಲಕ ಅಥವಾ ಟಿ ವಿ ಮೂಲಕ ಎಲ್ಲ ಮತ್ತು ನಾಲೆಜ್ ಎಲ್ಲರಿಗೂ ಬಂದಿದೆ. ಹೀಗಾಗಿ ಅನೇಕ ಯುವಕರು ಅಂತೂ ಯುವತಿಯರು 18 ವರ್ಷ ಮೇಲ್ಪಟ್ಟವರು, ಅವರ ದೇಹದ ತೂಕ 45 ಕೆಜಿಗಿಂತ ಜಾಸ್ತಿ ಇರಬೇಕು, ಅವರ ಹಿಮೋಗ್ಲೋಬಿನ್ ಅಂಶ 12.5 ಗ್ರಾಮ್ಸ್ಗಿಂತ ಜಾಸ್ತಿ ಇರಬೇಕು, ಮತ್ತು ಯಾವುದೇ ಕಾಯಿಲೆಗಳು ಇಲ್ಲದಂಥವ್ರು. ಆಮೇಲೆ ಸ್ವಯಂ ಪ್ರೇರಿತವಾಗಿ ಯಾರು ಬಂದು ರಕ್ತ ಭಂಡಾರಕ್ಕೆ ಅಥವಾ ಕ್ಯಾಂಪ್ಗಳಲ್ಲಿ ದಾನ ಮಾಡ್ತಾರೆ, ಇವರು ನಿಜವಾದ ರಕ್ತದಾನಿಗಳು. ಒಂದು ಯಾವುದೇ ಅಪೇಕ್ಷರಹಿತ ರಕ್ತದಾನ, ಸುರಕ್ಷಿತ ರಕ್ತದಾನ ಅಂತ ನಾವು ಕರಿತೀವಿ. ಇಲ್ಲಾಂದರೆ ಯಾವುದೇ ರೋಗಿಗೆ ಬೇಕಾದಾಗ ಅವರ ಸಂಬಂಧಿಕರು ಬಂದು ಕೊಡ್ತಾರಲ್ಲ, ಅದು ಒಮ್ಮೊಮ್ಮೆ ಸ್ಟಾಕ್ ಇರೋದಿಲ್ಲ, ಅವರು ಕೂಡ ಸ್ವಯಂಪ್ರೇರಿತ ರಕ್ತದಾನಿಗಳೇ. ಆದರೆ ಅವರು ಅವತ್ತೊಂದು ಏನೋ ಒಂದು ತೊಂದರೆ ಇಟ್ಕೊಂಡು ಅಥವಾ ನಾವು ಹೇಳಿದ್ದಕ್ಕೆ ಬಂದು ರಕ್ತ ಕೊಡ್ತಾ ಇದ್ದಾರೆ. ಅಂಥ ರಕ್ತದಾನಿಗಳು ಕಡಿಮೆ ಆಗಬೇಕು. ಸ್ವಯಂ ಪ್ರೇರಿತವಾಗಿ ಯಾರು ರಕ್ತ ಕೊಡ್ತಾರೆ ಅವರು ನಾವು ಜಾಸ್ತಿ ಮಾಡಬೇಕಂತ ನಮ್ಮೊಂದು ಧ್ಯೇಯ ಇದೆ.
0: ಇದಕ್ಕಾಗಿನೇ ರಕ್ತ ಭಂಡಾರಗಳು ಕಾರ್ಯನಿರ್ವಹಿಸ್ತಾ ಇರ್ತವೆ ಅಂತ ಹೇಳ್ತೀರಿ.
3: ಹೌದು ಮೇಡಮ್.
0: ಅಂದರೆ ಈಗ ಒಬ್ಬ ವ್ಯಕ್ತಿ ರಕ್ತದಾನವನ್ನು ಮಾಡಿದ ಮೇಲೆ ಎಷ್ಟು ದಿನಗಳ ಕಾಲ ಆ ರಕ್ತವನ್ನು ತಾವು ಶೇಖರಿಸಿ ಇಟ್ಟಿರ್ತೀರಿ?
3: ಒಬ್ಬ ವ್ಯಕ್ತಿ ರಕ್ತದಾನ ಮಾಡಿದರೆ ಅದಕ್ಕೆ ಹೋಲ್ ಬ್ಲಡ್ ಅಂತೀವಿ, ಅದು 35 ದಿವಸವರೆಗೂ ನಾವು ಇಡ್ತೀವಿ ಮೇಡಮ್. ಅದು ಈಗ ಸ್ವಲ್ಪ ರಕ್ತ ವಿಭಜನೆ ಘಟಕಗಳು ಬಂದಿದೆ ಎಲ್ಲ ಜಿಲ್ಲಾಸ್ಪತ್ರೆ, ಧಾರವಾಡ ಕ್ಯಾನ್ಸರ್ ಆಸ್ಪತ್ರೆ, SDMಅಲ್ಲಿ, ಕಿಮ್ಸ್ನಲ್ಲಿ, ಹಾಗೂ ಅನೇಕ ರಕ್ತ ಭಂಡಾರಗಳಲ್ಲಿ ಈ ಘಟಕಗಳಿವೆ. ಇವು ಏನಂದರೆ ಒಂದು ಹೋಲ್ ಬ್ಲಡನ್ನು ಸಂಪೂರ್ಣವಾದ ರಕ್ತವನ್ನು ಒಬ್ಬರಿಗೆ ಕೊಡೋದ್ರಿಂದ ನಮಗೆ ಅದು ಕೊರತೆ ಆಗ್ತಾ ಇದೆ. ರ್ಯಾಷನಲ್ ಯೂಸ್ ಆಫ್ ಬ್ಲಡ್ ಅಂತ ಹೇಳ್ತೀವಿ. ಅದನ್ನು ವಿಭಜನೆ ಮಾಡೋದ್ರಿಂದ ಕೆಂಪು ರಕ್ತ ಒಬ್ಬರಿಗೆ ಕೊಡ್ತೀವಿ, ಪ್ಲೇಟ್ಲೆಟ್ಸನ್ನು ಇನ್ನೊಬ್ಬರಿಗೆ ಕೊಡ್ತೀವಿ, ಮೂರನೇದು ಪ್ಲಾಸ್ಮಾ ಅಂತ ಇರ್ತದೆ, ಅದನ್ನು ಶೇಖರಣೆ ನಾವು 1 ವರ್ಷವರೆಗೂ ಮಾಡ್ಬೋದು, ಫ್ರೋಜನ್ ಪ್ಲಾಸ್ಮಾ ಅಂತ. ಪ್ಲೇಟ್ಲೆಟ್ಸನ್ನು ನಾವು 5 ದಿವಸವರೆಗೂ ಶೇಖರಣೆ ಮಾಡ್ತೀವಿ.
0: ಅಂದರೆ ಹೀಗೆ ರಕ್ತವನ್ನು ವಿಭಜನೆ ಮಾಡಿ ಯಾರಿಗೆ ಯಾವುದರ ಅಗತ್ಯತೆ ಇದೆ ಅದನ್ನು ಮಾತ್ರ ನೀವು ದಾನ ರೂಪವಾಗಿ ಮಾಡ್ತಾ ಇದ್ದೀರಿ.
3: ಅಂದರೆ ಈಗ ರಕ್ತದಾನಿಗಳ ಕೊರತೆ ತುಂಬ ಇದೆ. ಸೊ ಒಬ್ಬ ರಕ್ತದಾನ ಮಾಡೋದ್ರಿಂದ 3 ಪೇಷೆಂಟ್ಗೆ ಲಾಭ ಆಗ್ತಾ ಇದೆ. ಮುಂಚೆ ಇದು ಇರಲಿಲ್ಲ, ಒಂದು ಸುಮಾರು 15 ವರ್ಷಗಳ ಹಿಂದೆ ಇರಲಿಲ್ಲ. ಕಂಪಲ್ಸರಿ ಎಲ್ಲ ಘಟಕಗಳು ಇರೋದ್ರಿಂದ ರೋಗಿಗಳಿಗೆ ಪೂರೈಸಲು ಅನುಕೂಲವಾಗ್ತಾ ಇದೆ. ಇದರ ಜೊತೆಗೆ ಈಗ ತಾವು ಕೇಳಿರ್ಬೋದು ಮೇಡಮ್, ಡೆಂಗು ಔಟ್ಬ್ರೇಕ್ ಆದಾಗ ಆಮೇಲೆ ಕ್ಯಾನ್ಸರ್ ರೋಗಿಗಳಿಗೆ, ರಕ್ತದ ಕ್ಯಾನ್ಸರ್ ಇದ್ದವರಿಗೆ ಪ್ಲೇಟ್ಲೆಟ್ಸ್ ಬೇಕಾಗ್ತವೆ. ಸೊ ಆವಾಗ ಏನು ಮಾಡ್ತೀವಿ ನಾವು, ಸಿಂಗಲ್ ಡೋನರ್ ಪ್ಲೇಟ್ಲೆಟ್ಸ್ ಅಂತ ಆ ಘಟಕಗಳಿದೆ, ಅದರಲ್ಲಿ ಒಬ್ಬನೇ ಸಿಂಗಲ್ ಆ ರಕ್ತವನ್ನು ಅವನು ಸುಮಾರು 45 ನಿಮಿಷ ದಾನ ಮಾಡೋದ್ರಿಂದ ಅದು ಫಿಲ್ಟರ್ ಆಗಿ ಪ್ಲೇಟ್ಲೆಟ್ಸನ್ನು ಕಲೆಕ್ಟ್ ಮಾಡ್ತೀವಿ. ಒಳ್ಳೆ ಪ್ಲೇಟ್ಲೆಟ್ಸ್ ಕಲೆಕ್ಷನ್ ಬರ್ತದೆ. ಸುಮಾರು 50,000 ಪ್ಲೇಟ್ಲೆಟ್ಸ್ ಕೌಂಟ್ ಕೂಡ ಏರ್ತದೆ.
0: ಬೇರೆ ಬೇರೆ ಮಾರಣಾಂತಿಕ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ, ದೀರ್ಘಕಾಲಿಕ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ, ಅಂತ ವ್ಯಕ್ತಿಗಳು ಕೂಡ ರಕ್ತದಾನ ಮಾಡಬಹುದಾ?
3: ಇಲ್ಲ, ಯಾವುದೇ ಕಾಯಿಲೆ ಇದ್ದರೆ

0: ಸೂಕ್ಷ್ಮವಾಗಿ ತಾವು ವೈದ್ಯರಿಗೆ ರಕ್ತ ಭಂಡಾರದ ವೈದ್ಯರಿಗೆ ಹೇಳದಲ್ಲಿ ಅವ್ರನ್ನ ರಿಜೆಕ್ಷನ್ ಅಂತ ಹೇಳ್ತೀವಿ ನಾವು. ಅವನ್ನೆಲ್ಲ ಮಾಡಿಬಿಟ್ಟು ಕೇವಲ ನಮಗೆ ಹೆಚ್ಚಾಗಿ ಯುವಕರು ಬೇಕಾಗಿದ್ದಾರೆ, ನಮಗೆ ಟಾರ್ಗೆಟ್ ಮಾಡ್ತಾ ಇರೋದು ನಾವು ಯುವ ಜನಾಂಗದವರು. ಸೊ ಅವ್ರಿಗೆ ನಾವು ಇದನ್ನು ಮಾಹಿತಿ ಕೊಟ್ಟಲ್ಲಿ ಅವರು ನಿರಂತರವಾಗಿ ರಕ್ತದಾನ ಮಾಡೋದ್ರಿಂದ ಸುರಕ್ಷಿತ ರಕ್ತ ನಮ್ಮ ಪೇಷಂಟ್ಸ್ಗೆ ಅದರಲ್ಲಿ ಸಿಗುತ್ತದೆ. ತಮ್ಮ ಮೂಲಕ ಹೇಳಿಕೆ ಇಷ್ಟಪಡ್ತೇನೆ, ರಕ್ತ ಕೊಡುವುದರಿಂದ ಅನೇಕ ರೋಗಗಳು ಬರುವುದಿಲ್ಲ, ಕೊಲೆಸ್ಟ್ರಾಲ್ ಅಂಶ ಹೊರಗಡೆ ಹೋಗ್ತದೆ, ಹೊಸ ರಕ್ತ ಉತ್ಪತ್ತಿ ಆಗ್ತದೆ. ಇತ್ತೀಚಿನ ದಿನಗಳಲ್ಲಿ ರಿಸರ್ಚ್ ಮಾಡಿರೋದ್ರಿಂದ ಯಾರು ರಕ್ತದಾನ ಮಾಡ್ತಾರೆ ಅವರಿಗೆ ಕ್ಯಾನ್ಸರ್ ಕೂಡ ಕಡಿಮೆ ಬರುತ್ತೆ, ರಕ್ತನಾಳಗಳಲ್ಲಿ ಬ್ಲಾಕ್ ಆಗುವಂತಹ ಜಡ್ಡುಗಳು ಕೂಡ ತುಂಬಾ ಕಡಿಮೆ ಆಗ್ತದೆ. ನಾನು ನೋಡಿದ್ದೇನೆ ರಕ್ತ ಕೊಟ್ಟವರು ಎಲ್ಲ ಲವಲವಿಕೆಯಿಂದ ಇರ್ತಾರೆ, ಆಕ್ಟಿವ್ ಆಗಿರ್ತಾರೆ,
1: ಅಂದ್ರೆ ಹೊಸ ರಕ್ತ ಉತ್ಪತ್ತಿ ಆಗ್ತದೆ ಅಂತ ಹೇಳ್ತೀರಿ.
2: ಯಾರೆಲ್ಲ ರಕ್ತದಾನ ಮಾಡಬಹುದು, ರಕ್ತದಾನ ಮಾಡುವುದರಿಂದ ಆಗುವ ಅನುಕೂಲತೆಗಳೇನು, ಈ ಕುರಿತಂತೆ ಇದುವರೆಗೂ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ನವನಗರದ ಕ್ಯಾನ್ಸರ್ ಆಸ್ಪತ್ರೆಯ ರಕ್ತ ಭಂಡಾರ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಉಮೇಶ್ ಹಳ್ಳಿಕೇರಿ ಅವರು. ರೆಡ್ಕ್ರಾಸ್ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣೇಕ್, ಸಹಕಾರ ಉಷಾ ಕುಲಕರ್ಣಿ.
3: ಆಕಾಶವಾಣಿ ಧಾರವಾಡ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನಾ.

0: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಸರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
1: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
0: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೆ
1: ಇದೇ ಮೇ 11ರಂದು ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
0: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೆ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
1: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
0: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರ್ಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ.
1: ಇದೇ 11ರಂದು
0: ಸೋಮವಾರ
1: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
0: ಸಂಧ್ಯಾ ಸುಧೆ
1: ಕಾರ್ಯಕ್ರಮಕ್ಕೆ ಬನ್ನಿ,
0: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೆ.

ನಂದನದ ಮುಂದಿನ ಕಾಣಿಕೆಯಾಗಿ ಸೊಸೆ ತಂದ ಸೌಭಾಗ್ಯ ಚಿತ್ರದ ಗೀತೆ ಧ್ವನಿ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿಯವರು.

0: കിണറ്റം. ഏയ് അപ്പാ,
1: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಅವರ ಯುಗಳ ಧ್ವನಿಗಳಲ್ಲಿ ಜೀವನ ಚೈತ್ರ ಚಿತ್ರದ ಈ ಗೀತೆ.

0: ಬಿಸಿಲ ಧಗೆಯಿಂದ ತಪ್ಪಿಸಿಕೊಳ್ಳಲು ಸರಳ ಉಪಾಯಗಳು.
1: ಬಿಸಿಲಿಗೆ ಬಾಡಿದ ಹೂವಂತೆ
0: ದೇಹವನ್ನು ತಂಪಾಗಿ ಇಡಲು ಕಲ್ಲಂಗಡಿ, ಸೌತೆಕಾಯಿ, ಎಳನೀರು, ಮಜ್ಜಿಗೆ, ನಿಂಬೆ ಪಾನಕ ಹೀಗೆ ನೀರಿನಂಶ ಹೆಚ್ಚಿರುವ ಆಹಾರ ಸೇವಿಸಿ. ಕರಿದ ಮಸಾಲೆಯುಕ್ತ ಆಹಾರ ಕಡಿಮೆ ಮಾಡಿ. ಋತುಮಾನಕ್ಕೆ ತಕ್ಕಂತೆ ಸಿಗುವ ತಾಜಾ ಹಣ್ಣುಗಳು, ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ. ಅತಿಯಾದ ಕೆಫಿನ್ ಸೇವನೆ ತಪ್ಪಿಸಿ. ದಿನಕ್ಕೆ 3-4 ಲೀಟರ್ ನೀರು ಕುಡಿಯುವುದು ಅತ್ಯಗತ್ಯ. ಸಡಿಲವಾದ ಹತ್ತಿಯ ಬಟ್ಟೆಗಳನ್ನೇ ಧರಿಸಿ. ಬಿಸಿಲ ಧಗೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ.

0: ಇಳಯರಾಜ ಹಾಗೂ ಕೆಎಸ್ ಚಿತ್ರ ಅವರ ಯುಗಳ ಧ್ವನಿಗಳಲ್ಲಿ ಇದುವರೆಗೆ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಯನ್ನು ಕೇಳಿದಿರಿ.
1: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
2: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
1: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ
2: ಇದೇ May 11 ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
1: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
2: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
1: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ.
2: ಇದೇ 11
1: ಸೋಮವಾರ
2: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
1: ಸಂಧ್ಯಾ ಸುಧೇ
2: ಕಾರ್ಯಕ್ರಮಕ್ಕೆ ಬನ್ನಿ,
1: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ. ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.
0: ಶ್ರೋತೃಗಳೇ, ಸಮಯ ಹೊಂದಿಸಿಕೊಳ್ಳಿ. ಸರಿಯಾಗಿ ಬೆಳಗಿನ 10 ಗಂಟೆ ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನಂದನ

ರಾಜೇಶ್ ಕೃಷ್ಣನ್, ನಂದಿತಾ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಇದುವರೆಗೆ ಒರಟ ಚಿತ್ರದ ಗೀತೆಯನ್ನು ಕೇಳಿದಿರಿ. ನಂದನದಲ್ಲಿ ಇನ್ನು ಮುಂದೆ ರಘು ದೀಕ್ಷಿತ್ ಅವರ ಸ್ವರದಲ್ಲಿ ಕೇಳೋಣ ಸೈಕೋ ಚಿತ್ರದ ಗೀತೆ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇದೀಗ ವಿವಿಧ ಕಲಾವಿದರಿಂದ ಭಾವಗೀತೆಗಳು.

ಇದುವರೆಗೆ ವಿವಿಧ ಕಲಾವಿದರಿಂದ ಜನಪದ ಸಂಗೀತ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ಹಿಂದಿ ಚಿತ್ರಗೀತೆಗಳು.

0: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಸರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
1: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
0: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ
1: ಇದೇ ಮೇ 11ರಂದು ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
0: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
1: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
0: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ.
1: ಇದೇ 11ರಂದು
0: ಸೋಮವಾರ
1: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
0: ಸಂಧ್ಯಾ ಸುಧೇ
1: ಕಾರ್ಯಕ್ರಮಕ್ಕೆ ಬನ್ನಿ,
0: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ.
2: ನಮಕ್ ಹಲಾಲ್ ಚಿತ್ರದ ಗೀತೆಯನ್ನ ಕೇಳುತ್ತಿದ್ದೀರಿ. ಹಾಡಿದ್ದಾರೆ ಆಶಾ ಭೋಸ್ಲೆ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಜಹೀದ್ ಖಾನ್ ಅವರ ರುದ್ರ ವೀಣಾ ವಾದನದಲ್ಲಿ ರಾಗ ಗೌಡ್ ಸಾರಂಗ ಕೇಳ್ತೀರಿ. ಇವರಿಗೆ ತಬಲಾ ಸಾಥಿ ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿ ಕಲ್ಲೂರ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿ ICRC ಸಂಸ್ಥಾಪಕ, ಮೊದಲ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಹೆನ್ರಿ ಡ್ಯುನಾಂಟ್ ಅವರ ಜನ್ಮ ವಾರ್ಷಿಕೋತ್ಸವದ ಗೌರವಾರ್ಥ ಇಂದು ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಾದ್ಯಂತ ಸಂಘರ್ಷಗಳು, ವಿಪತ್ತುಗಳು ಮತ್ತು ಆರೋಗ್ಯ ತುರ್ತು ಪರಿಸ್ಥಿತಿಗಳಲ್ಲಿ ಬಾಧಿತರಾದ ಜನರಿಗೆ ನಿಷ್ಪಕ್ಷಪಾತ ಮಾನವೀಯ ನೆರವು ನೀಡುವ ಸ್ವಯಂ ಸೇವಕರ ಪ್ರಯತ್ನಗಳನ್ನು ಈ ದಿನ ಗೌರವಿಸಲಾಗುತ್ತದೆ. ಭಾರತದಲ್ಲಿ ಪ್ರಸಾರ ಸೇವೆ ಆರಂಭಗೊಂಡ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಬೆಳಗ್ಗೆ 8 ಗಂಟೆಗೆ ಜನ ಸಹಭಾಗಿತ್ವದಲ್ಲಿ ತನ್ನ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಆಕಾಶವಾಣಿ ಧಾರವಾಡ ಕೇಂದ್ರದ ಅಭಿಯಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಆಕಾಶವಾಣಿ ಧಾರವಾಡ ಕೇಂದ್ರದ ಆವರಣದಲ್ಲಿ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ಗೆ ಚಾಲನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ KLS ವಿಶ್ವನಾಥರಾವ್ ದೇಶಪಾಂಡೆ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ಅಧ್ಯಾಪಕ ವೃಂದ ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ವಾಕಥಾನ್ನಲ್ಲಿ ಪಾಲ್ಗೊಂಡ ಆಕಾಶವಾಣಿ ಕೇಳುಗ ಹಾಗೂ ನಿವೃತ್ತ ಪ್ರಾಧ್ಯಾಪಕ, ಮೂಲತಃ ಬೆಳಗಾವಿ ಜಿಲ್ಲೆ ರಾಮದುರ್ಗದ, ಪ್ರಸ್ತುತ ಧಾರವಾಡದಲ್ಲಿ ನೆಲೆಸಿರುವ ಸುರೇಶ್ ಗುದಗನವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಆಕಾಶವಾಣಿ ನನಗೆ ಚಿಕ್ಕವನಿಂದಲೂ ನನಗೆ ಅತ್ಯಂತ ಸೇರ್ಪಡಿಸಿದೆ. ಆಗಿನಿಂದಲೂ ನಾನು ಆಕಾಶವಾಣಿ ಒಂದು ಸೇವೆ ಹುಚ್ಚು. ಈಗ ಮನೆಯಲ್ಲಿ ಒಂದು ರೇಡಿಯೋನೇ ಇದೆ, ನಾನು ಎಲ್ಲ ಕಾರ್ಯಕ್ರಮಗಳು ಕೇಳ್ತಾ ಇರ್ತೀವಿ. ಆಕಾಶವಾಣಿ ಇವತ್ತು 90 ವರ್ಷ ಪೂರೈಸಿದ ನಿಮಿತ್ತ ನಮಗೆ

0: ಅತ್ಯಂತ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಆಕಾಶವಾಣಿ ಇಡೀ ನಾಡಿನಾದ್ಯಂತ ಪ್ರತಿಯೊಬ್ಬರಿಗೂ ಅದು ಮನೆ ಮುಟ್ಟತೆ. ಎಲ್ಲ ಕಾರ್ಯಕ್ರಮಗಳನ್ನ ತನ್ನವರಿಂದ ಹಿಡಿದು ದೊಡ್ಡವರವರೆಗೂ ಸಂದರ್ಶನ ಮಾಡಿ ಎಲ್ಲರಿಗೂ ಅವರು ತಲುಪಿಸ್ತಾ ಇದ್ದಾರೆ. ಅದೊಂದು ಅತ್ಯಂತ ಸ್ತುತ್ಯವಾದ ಕಾರ್ಯ. ಇವತ್ತು ಮುಂಜಾನೆ 90 ವರ್ಷ ಪೂರೈಸಿದ ನಿಮಿತ್ತ ವಾಗ್ದಾನದಲ್ಲಿ ನಾವು ಖುಷಿಯಿಂದ ಭಾಗವಹಿಸಿದ್ದೀವಿ. ಹೀಗೆ ಆಕಾಶವಾಣಿ ನಿರಂತರವಾಗಿ ಎಂದೆಂದಿಗೂ ಚಿರನೂತನವಾಗಿ ಬೆಳೆಯಬೇಕಂತ ನಾನು ಆಶಯ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ರೇಡಿಯೋ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ.
1: ರಾಜ್ಯದ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಪವಿತ್ರ ವಸ್ತ್ರ ಯೋಜನೆಯಡಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ನೈಸರ್ಗಿಕ ಬಣ್ಣಗಳ ಹತ್ತಿ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಾಗೂ ಕೊಡುಕೊಳ್ಳುವವರ ಸಮಾವೇಶವನ್ನು ಮೈಸೂರಿನ ವಿಜಯನಗರದ ಜಗನ್ನಾಥ ಸೆಂಟರ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರ್ ಸಂಸ್ಥೆಯಲ್ಲಿ ಇಂದಿನಿಂದ 10ರವರೆಗೆ 3 ದಿನಗಳ ಕಾಲ ಆಯೋಜಿಸಿದೆ. ರಾಯಚೂರು ಯಾದಗಿರಿ ಲೋಕಸಭಾ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ 150A ಹತ್ತಿಗೂಡೂರು ತಿಂಥಣಿ ಸೇತುವೆ ಲಿಂಗಸೂಗೂರು ವಿಭಾಗದ ರಸ್ತೆ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಪ್ರಸಕ್ತ ಮೇ ತಿಂಗಳು ಆರೋಗ್ಯಕರ ದೃಷ್ಟಿಮಾಸ ಆಚರಿಸಲಾಗುತ್ತಿದೆ. ರಾಷ್ಟ್ರೀಯ ಕಣ್ಣಿನ ಸಂಸ್ಥೆ NEI ನೇತೃತ್ವದಲ್ಲಿ ದೃಷ್ಟಿ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಈ ವಾರ್ಷಿಕ ಆಚರಣೆಯನ್ನು ಆಯೋಜಿಸಲಾಗಿದೆ. ಗ್ಲುಕೋಮಾ ಮತ್ತು ಮ್ಯಾಕ್ಯುಲಾರ್ ಡಿಜನರೇಷನ್ನಂತಹ ಕಾಯಿಲೆಗಳಿಂದ ದೃಷ್ಟಿನಷ್ಟವನ್ನು ತಡೆಗಟ್ಟಲು ಕಣ್ಣಿನ ಸಮಗ್ರ ಪರೀಕ್ಷೆ ಕೈಗೊಳ್ಳಲು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಸ್ವಚ್ಛ ಭಾರತ್ ಮಿಷನ್ 2ನೇ ಆವೃತ್ತಿಯಡಿ ಸ್ವಚ್ಛ ಕಲಬುರಗಿ ಶಾಶ್ವತ ಸಮೃದ್ಧಿ ಎಂಬ ಆಶಯದೊಂದಿಗೆ ಮಹಾನಗರ ಪಾಲಿಕೆ ನಾಳೆ ಬೆಳಗ್ಗೆ 7 ಗಂಟೆಗೆ ಜನಜಾಗೃತಿ ಮ್ಯಾರಥಾನ್ ಹಾಗೂ ಸೈಕ್ಲಥಾನ್ ಆಯೋಜಿಸಿದೆ. ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಸ್ವಚ್ಛತೆಗಾಗಿ ಜನಜಾಗೃತಿ ಜಾಥಾಕ್ಕೆ ಗಣ್ಯರು ಚಾಲನೆ ನೀಡಲಿದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಸಮಾರೋಪಗೊಳ್ಳಲಿದೆ. ಗ್ರಾಮೀಣ ಆಸ್ತಿ ವಹಿವಾಟಿನಲ್ಲಿ ಪಾರದರ್ಶಕತೆ, ಅಕ್ರಮ ತಡೆ ಮತ್ತು ಅಧಿಕೃತ ಮಾಲೀಕತ್ವದ ದಾಖಲೆ ಒದಗಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇಸ್ವತ್ತು ಅಭಿಯಾನ ಆರಂಭಿಸಿದೆ ಎಂದು ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸನಾತನ ಪ್ರತಿಷ್ಠಾನದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಸದ್ಭಾವನಾ ಪ್ರಶಸ್ತಿಯನ್ನು ಬೆಂಗಳೂರಿನಲ್ಲಿ ಪ್ರದಾನಿಸಿ ಗೌರವಿಸಿದರು. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಚಿತ್ತೂರು ಗ್ರಾಮದಲ್ಲಿ ಮೀನು ಶಿಕಾರಿ ಕೆರೆ ಬೇಟೆ ಭರ್ಜರಿಯಾಗಿ ಜರುಗಿತು. ಕೆರೆ ಬೇಟೆಯಲ್ಲಿ ಕೂಣಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿತ್ತು. ಚಿತ್ತೂರು ಗ್ರಾಮಸ್ಥರು ಸೇರಿದಂತೆ ಸಮೀಪವರ್ತಿ ಗ್ರಾಮಗಳ ಜನರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಧಾರವಾಡ ರಂಗಾಯಣ ಕಾಲೇಜು ರಂಗೋತ್ಸವ ಹಾಗೂ ರಂಗಧ್ವನಿಯನ್ನು ಆಯೋಜಿಸಲಿದೆ ಎಂದು ರಂಗಾಯಣದ ನೂತನ ನಿರ್ದೇಶಕ ಜಾಕೀರ್ ನದಾಫ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಸಮಯ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ವನಿತಾ ವಿಹಾರಕ್ಕೆ ಆತ್ಮೀಯ ಸ್ವಾಗತ. ಗೆಳತಿಯರೇ, ಈ ಕಾರ್ಯಕ್ರಮದಲ್ಲಿ ಕೇಳಿ, ಜನಪದ ಕಲಾವಿದೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಜಿ ಸಾಣೇನಹಳ್ಳಿಯ ಪುಟ್ಟಮ್ಮ ಅವರೊಂದಿಗೆ ಆತ್ಮೀಯ ಮಾತುಕತೆ. ಇವರೊಂದಿಗೆ ಸುಜಾತ ಎಫ್ ತಳವಾರ್.
1: ನಮ್ಮ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಬ್ಬ ಅಪರೂಪದ ಹಿರಿಯರು ಸ್ಟುಡಿಯೋಗೆ ಬಂದಿದ್ದಾರೆ. ಅವರನ್ನ ನಿಮ್ಮೆಲ್ಲರಿಗೂ ಪರಿಚಯಿಸಲಿಕ್ಕೆ ನನಗಂತೂ ತುಂಬಾ ಖುಷಿ ಮತ್ತೆ ಹೆಮ್ಮೆ. ಅವರ ಹೆಸರು ಪುಟ್ಟತಾಯಕ್ಕ ಅಂತ. ಅವರು ಜಿ ಸಾಣೇನಹಳ್ಳಿ. ಅವ್ರದ್ದು ವಿಶೇಷ ಏನಂತಂದ್ರೆ, ಮಾತಿಗೊಂದು ಗಾದೆನ ಹೇಳ್ತಾರೆ. ಈಗ ತೀರಾ ಅಪರೂಪವಾಗಿರುವಂತಹ ಗಾದೆ ಮಾತುಗಳನ್ನು ಕೇಳಬೇಕು, ಜೀವನದ ಒಂದು ಆಶಯವನ್ನ ತಿಳ್ಕೊಳ್ಬೇಕು ಅಂದ್ರೆ ಪುಟ್ಟಾಯಕ್ ಅವ್ರ ಜೊತೆಗೆ ಒಂದು ಸರ್ತಿ ಮಾತಾಡ್ಬಿಟ್ರೆ ನಮ್ಗೆ ಈ ಜೀವನದ ವೈಶಾಲ್ಯತೆ ಎಷ್ಟಿದೆ ಅಂತ ಗೊತ್ತಾಗ್ಬಿಡ್ತದೆ. ಪುಟ್ಟಾಯಕ್ ಅವರೇ ನಮಸ್ಕಾರ.
2: ನಮಸ್ಕಾರ.
1: ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಆರಾಮಿದ್ದೀವಿ?

0: ಆರಾಮಿದ್ದೆ.
1: ಎಷ್ಟು ವಯಸ್ಸು ತಮ್ಗೀಗ?
0: ನಮ್ಗೀಗ 82 84
1: 84 82
0: 84
1: 84 ವರ್ಷ. ಹೇಳಿ, ನಿಮ್ದು ತವ್ರ ಮನೆ ಯಾವ್ದು?
0: ತವ್ರ ಮನೆ ಯಡ್ಗೂರ್ ಹತ್ರ ಸಂಪಿಗೆ ಮರದ ಕೊಪ್ಪಲು ಅಂತ.
1: ಸಂಪಿಗೆ ಮರದ ಕೊಪ್ಪಲು, ಯಾಕ ಆ ಹೆಸರು ಬಂತು?
0: ಅದೇನೋ ಅಲ್ಲಿ ಹಿಂದೆ ಸಂಪಿಗೆ ಮರಗಳು ಇದ್ವು ಅಂತೆ, ಅದಕ್ಕೆ ಸಂಪಿಗೆ. ಒಟ್ಟಿಗೆ ಯಡ್ಗೂರಿಗೆ ಸೇರಿದ್ದೆ ಅದು. ಅದು ಪಕ್ಕ ಹಳ್ಳಿ ಇರೋದಕ್ಕೆ ಸಂಪಿಗೆ ಮರದ ಕೊಪ್ಪಲು
1: ಅಂತ.
0: ಸಂಪಿಗೆ ಮರ ಇತ್ತು ಅಂತ ಸಂಪಿಗೆ ಮರದ ಕೊಪ್ಪಲು.
1: ದೊಡ್ಡೂರ?
0: ಚಿಕ್ಕೂರು.
1: ಚಿಕ್ಕೂರು
0: ಒಂದ್ 25-30 ಮನೆ ಇದೆ.
1: ಶಾಲೆಗೆ ಹೋಗಿದ್ರ ಇತ್ತ ಅವಾಗ? ಶಾಲೆ
0: ಹುಡುಗರಿಗೆ ಹೋಗೋದು.
1: ನೀವು ಹೋಗಿದ್ದೀರಾ?
0: ನಾವು ಹುಡುಗರಿಗೆ ಹೋಗಿದ್ದು.
1: ಎಷ್ಟು ಓದಿದಿರ ಅಜ್ಜಿ?
0: ನಾವು 6-7 ಬಿಟ್ಟಾಯ್ತು. ತಾಯಿ ಚಿಕ್ಕ ವಯಸ್ಸಿಗೆ ತೀರೋದ್ರು, ನಾವು ಬಿಟ್ಟು
1: ಆಮೇಲೆ ಏನು?
0: ಆಮೇಲೆ ಮನೇಲಿ ದನ ಕರ
1: ಮನೆ ಕೆಲ್ಸ,
0: ಅಪ್ಪಾಜಿಯರಿದ್ರು ಮನೆ ಕೆಲ್ಸ, ಹಾಲು ಕರಿಯೋದು, ಬೆಣ್ಣೆ ತೆಗಿಯೋದು, 10-12 10-12 ದನ ಕೊಟ್ಟಿಗೆ ತುಂಬಾ, ಅದನ್ನೆಲ್ಲ
1: ಮಗಳ ನೀವು
0: ಅದನ್ನೆಲ್ಲ ನೋಡೋದು.
1: ಹಿರಿ ಮಗಳು ನೀವು?
0: ಇಲ್ಲ, ನಮ್ಗಿಂತ ಹಿರಿಯರಿದ್ರು.
1: ಎಷ್ಟ್ ಜನ ಮಕ್ಕಳು?
0: ನಾವು ಹೆಣ್ಮಕ್ಳು 5 ಗಂಡ್ಮಕ್ಳು 2
1: ಒಟ್ಟು 7
0: ಜನ.
1: ಆಮೇಲೆ ಎಷ್ಟು ವರ್ಷ ಮನೇಲಿ ಕೆಲ್ಸ ಮಾಡ್ತಿದ್ರಿ?
0: 4-5 ವೃದ್ಧಮತಿ ಆದ. ಆಮೇಲೆ 15-16 ಮದುವೆ ಮಾಡಿ
1: ಮಾಡಿಬಿಟ್ರು. ಯಾವ ಊರಿಗೆ?
0: ಅದೇ ಸಾಣೆನಹಳ್ಳಿಗೆ, ಜಿ ಸಾಣೆನಹಳ್ಳಿಗೆ.
1: ಏನ್ ಮಾಡ್ತಿದ್ರು ಮನೆಯವರು?
0: ಈ ಮನೆಯವರು ಆರಂಭ, ನಮ್ಮ ಯಜಮಾನರು ದನ ಕರ ಎಲ್ಲ ಇದ್ದು
1: ಆರಂಭ,
0: ಆಡು ಎಲ್ಲ ಇದ್ದು
1: ದೊಡ್ಡ ಮನೆ, ಕೃಷಿ ಕೆಲ್ಸ.
0: ದನ ಕಾಯ್ಕೊಂಡ್ ಬರೋದು
1: ಅಲ್ಲಿಂದ ಇಲ್ಲಿಗೆ ಬಂದು
0: ಗುಡ್ಡದಿಂದ ಸೌದಿ ಹೊತ್ಕೊಂಡ್ ಬರೋದು.
1: ಗುಡ್ಡ ಆಯ್ತಾ ನಿಮ್ ಊರ?
0: ಗುಡ್ಡ ಸಖತ್ ಗುಡ್ಡ,
1: ಸೌದೆ ಎಲ್ಲ ಗುಡ್ಡದಿಂದ ತರ್ತಿದ್ರಿ. ನಿಮ್ಗೆ ಎಷ್ಟ್ ಮಕ್ಳು?
0: ನಮ್ಗೆ 2 ಗಂಡ್ ಮಕ್ಳು, 3 ಹೆಣ್ಣು ಮಕ್ಳು. ಒಬ್ಳು 7 ಮಗಳು ಇಲ್ಲ, ಹಿರಿ ಮಗಳು, 3 ಮಗಳು, ಗಂಡ್ ಮಕ್ಳು ಇಬ್ರು ಇದಾರೆ ಈಗ.
1: ಈಗ ನಿಮ್ಮನ್ನ ಗುರ್ತಿಸೋದು ಗಾದೆ ಹೊಸೆಯುವ ಪುಟ್ಟಾಯಕ್ಕ ಅಂತ. ಹೆಂಗ್ ಬಂತು ಅದೆಲ್ಲ?
0: ನಾವು ಮದುವೆ ಆದ್ಮೇಲೆ ಹಿಂಗೆ ಸಂಘ ಜೊತೆಯಲ್ಲಿ ಹೊಲದಲ್ಲಿ, ಇವತ್ತು ಒಂದ್ ಹೊಲದಲ್ಲಿ ಕೆಲಸ ಮಾಡಿರಿ, ನಾಳೆ ಇನ್ನೊಬ್ರು ಹೊಲದಲ್ಲಿ ಕೆಲಸ, ಹಿಂಗ್ ಅವ್ರು ನಮ್ಮ ಹೊಲಕ್ ಬರೋದು, ನಾವು ಅವ್ರ ಹೊಲಕ್ ಹೋಗಿ ಕೆಲಸ ಮಾಡೋದು. ಆವಾಗ ಗಾದೆಗಳು
1: ಪದಗಳು
0: ಹಿಂಗ ಆಡ್ಕೊಂಡು ಕಲ್ತ್ಕೊಂಡು ನಾವು ಮೊದ್ಲು ಹುಡುಗಿಲೇನ್ ಕಲ್ತಿರ್ಲಿಲ್ಲ, ಮದುವೆ ಆದ್ಮೇಲೆ ಎಲ್ಲ ಕಲ್ತಿದ್ದು.
1: ಈಗ ಕೆಲ್ಸಕ್ ಕೆಲ್ಸಾನು ಆಗ್ತಿತ್ತು ನಿಮ್ಗೆ, ಮೆದುಳಿಗೆ ಚಟುವಟಿಕೆ ಆಗ್ತಿತ್ತು.
0: 5-6 ಜನ ಸೇರ್ಕೊಂಡು ಒಟ್ಟಿಗೆ ಹೊಲದಲ್ಲಿ ಕೆಲಸ ಮಾಡೋವಲ್ಲ, ಅವಾಗ ಒಬ್ರಿಗೊಬ್ರು ಒಬ್ರು ಮುಂದೆ ಹೇಳಿದ್ರೆ ಒಬ್ರು ಹಿಂದೆ ಹೇಳೋದು, ಮುಮ್ಮಳ ಇಮ್ಮಳ ಅಂತ ಕಲ್ತ್ಕೊಂಡು. ಅವಾಗ
1: ಮದ್ವೆ ಆಗಿ ಬಂದ್ರಲ್ಲ ಅಜ್ಜಿ, ಎಷ್ಟ್ ಜನ ಮಕ್ಕಳಿದ್ರು ಮನೆಯಲ್ಲಿ?
0: ಮನೆಯಲ್ಲಿ
1: ಎಲ್ಲಾರು ತುಂಬಿದ ಸಂಸಾರ ಅಲ್ವಾ ಅವಾಗ?
0: ಅದೇ ಮನೆಯಲ್ಲಿ ಒಂದ್ ವಯಸ್ಸಾದ ನಮ್ಮ ಯಜಮಾನರ ತಾಯಿ, ನಮ್ ಭಾವ, ಭಾವನ ಹೆಂಡತಿ, ಅವರ 2 ಮಕ್ಕಳು, ನಮ್ಮ ಮದುವೆ ಆದ ಬಂದಾಗ ನಮ್ಮ ಯಜಮಾನರು, ಹಿಂಗೆ 7-8 ಜನ ಇದ್ದು.
1: ಒಟ್ ಮೂಲ ಕೃಷಿ ನಿಮ್ದು?
0: ಕೃಷಿ ಕೆಲಸ ಎಲ್ಲ ಆರಂಭ.
1: ಏನೇನ್ ಬೆಳಿತಿದ್ರ ಅಜ್ಜಿ?
0: ನಾವು ರಾಗಿ, ಉಳ್ಳಿ, ಹತ್ತಿ, ಮೆಣಸಿನ್ಕಾಯಿ, ಕಾಳು ಕಡ್ಡಿ ಎಲ್ಲ ಬೆಳ್ಕೊಂಡು, ತೊಗರಿ, ಅವ್ರಿ,
1: ಹತ್ತಿನೂ ಬೆಳಿತಿದ್ರ ಇಲ್ಲಿ?
0: ಹತ್ತಿನೂ ಬೆಳಿತಿದ್ವು, ಹತ್ತಿನೂ ಬಿಡಿಸಿದೀವಿ, ಮೆಣಸಿನ ಹಣ್ಣು ಎಲ್ಲಾ ತರದ್ದು
1: ಬೆಳಿತಿದ್ರಿ?
0: ಬೆಳಿತಿದ್ರಿ.
1: ಈಗ ಅಷ್ಟೊಂದು ಬೆಳೆಯೋದಿಲ್ಲ,
0: ಈಗ ಅಷ್ಟೊಂದು ಬೆಳೆಯಲ್ಲ.
1: ಯಾಕೆ?
0: ಇವಾಗೆಲ್ಲ ಶುಂಠಿ ಅದು ಇದು ಕಷ್ಟದ ಕೆಲ್ಸದ್ ಬಿಟ್ರು, ಸುಲಭದ್ ನೋಡ್ಕೊಂಡು ಮಾಡಕ್ ಮಾಡಿರು.
1: ದುಡ್ಡು ಏನ್ ಬರ್ತದೆ ಅದನ್ನ,
0: ದುಡ್ಡು ಯಾವ್ದ್ರಾಗ ಬರುತ್ತೆ ಅದನ್ನ ಮಾಡಕ್ ಮಾಡ್ಕೊಂಡ್ರು.
1: ಹತ್ತಿ
0: ಮೆಣಸಿನ್ಕಾಯಿ ಎಲ್ಲ ಬಿಟ್ಟಾಕಿರು.
1: ಈಗ ನಿಮ್ಗೆ ಏನ್ ಅನಿಸ್ತದೆ, ನೀವು ಸಾಂಪ್ರದಾಯಿಕವಾಗಿ ಕೃಷಿಯನ್ನು ಮಾಡಿದವರು, ಸಗಣಿ ಗೊಬ್ಬರ ಹಾಕಿ ತಿಪ್ಪೆ ಗೊಬ್ಬರ ಹಾಕಿ ಕೃಷಿ ಮಾಡ್ತಿದ್ರು. ಈಗೆಲ್ಲದಕ್ಕೂ ಒಂದು ಹುಳುಕು ಔಷಧಿ ಬಂದೈತೆ, ಆಮೇಲೆ ಗೊಬ್ಬರಗಳು ಬಂದಿದೆ, ರಾಸಾಯನಿಕ ಗೊಬ್ಬರಗಳು ಬಂದಿದೆ. ಏನ್ ಅನಿಸ್ತದೆ?
0: ಅಯ್ಯೋ ಏನ್ ಅನಿಸ್ತಿದೆ ಮೇಡಮ್, ಕಾಯಿಲೆಗಳು, ಬಿಪಿ, ಶುಗರ್, ಅವೆಲ್ಲ ಗೊಬ್ಬರದ್ದೆಲ್ಲ ತಿನ್ನೋದು. ಇವಾಗೆಲ್ಲ ಬಾರಿ ಕಷ್ಟದ ಇದು.
1: ಈಗ ತೋಟದ ಹತ್ರನೇ
0: ತಿಂಡಿ ಊಟವೇ ಕಷ್ಟ.
1: ಕಷ್ಟ ಅಂದ್ರೆ
0: ಹಿಂದಿಕ್ಕಿನ ಊಟ ತಿಂಡಿ ಯಾವ ರೋಗ ಇರ್ಲಿಲ್ಲ.
1: ಏನೇನ್ ಮಾಡ್ತಿದ್ರಪ್ಪ ಅದೇಳಿ?
0: ನಾವು ಮೊದ್ಲು ಮುದ್ದೆ, ಅಂಬ್ಲಿ, ಅನ್ನ, ಸಾರು, ಸಾವಕ್ಕಿ ಅನ್ನ, ನವಣಕ್ಕಿ ಅನ್ನ, ಸಾವೆ ಬೆಳೆದು ಎಲ್ಲ ಬೇಯಿಸಿ ಮತ್ತೆ ಅದನ್ನ ಕುಟ್ಟಿ ಅನ್ನ ಮಾಡಿ,
1: ಅಕ್ಕಿ,
0: ಮೊಸರು, ಹಾಲು, ಮನೆಯಲ್ಲಿ ಕರಾವು ಬೇಕಾದಷ್ಟು, ಲೀಟರ್ ಗಟ್ಲೆ, 4 ಲೀಟರ್, 5 ಲೀಟರ್ ಹಾಲು ಕರಿಯವು
1: ಮನೆ ಮಾಡ್ತಿರ್ಲಿಲ್ಲ.
0: ಎಮ್ಮೆ, ಹಸು, ಬೆಣ್ಣೆ ತೆಗೆದು ಬೆಣ್ಣೆ ಮಾರೋ. ಅವಾಗೇನ್ ಬೆಣ್ಣೆ ಏನ್ ಮಾಡಮ್ ಮೇಡಮ್, ಬರೀ 10 5 300 ಗ್ರಾಮ್ಗೆ. ಇವಾಗ 200
1: ಸೇರ್ಲೆಕ್ಕ ಏನ್ ಮಾಡ್ತೀರಾ ಹಂಗೆ ಕಾಲದಿಂದ.

0: ಕಾಲಕ್ಕೆ ಬದಲಾವಣೆಗಳು ಇರ್ತವೆ. ಈಗ ನೀವು ನಿಮ್ಮ ಅಜ್ಜಿ ನೋಡಿದಕ್ಕೂ ನಿಮ್ಮ ಅಜ್ಜಿ ನಿಮ್ಮನ್ನ ನೋಡೋದಕ್ಕೂ ವ್ಯತ್ಯಾಸ ಇತ್ತು.
1: ನಾವು ನಮ್ಮ ಊಟ ತಿಂಡಿಲಿ ಯಾವ ಕಾಯಿಲೆನೂ ಇರ್ಲಿಲ್ಲ. ಇವಾಗೆಲ್ಲ ಬಿಪಿ ಶುಗರು ಇವೆಲ್ಲ ಈಗಿನ ತಿಂಡಿಲಿ.
0: ಶಕ್ತಿನೇ ಇಲ್ಲ ಅಲ್ವಾ?
1: ಶಕ್ತಿನೇ ಇಲ್ಲ ಮೇಡಮ್. ಬಾರಿಯ ಜನಗಳು ಶಕ್ತಿ
0: ತಿನ್ನ ಜಾಸ್ತಿ ಆಗಿದೆ, ಕಾಯಿಲೆಗಳು ಜಾಸ್ತಿ ಆಗಿದೆ.
1: ಹೌದೌದು
0: ಅಲ್ವಾ?
1: ಹೌದು ಹೌದು ಮೇಡಮ್.
0: ಈಗ ನೀವು ಈಗ ಹೆಂಗೆ ಮತ್ತೆ ಅಂತದೆಲ್ಲ ಊಟ ತಿಂಡಿ ಮಾಡ್ಕೊಂಡು ಬೆಳೆದಿರೋರು, ಈಗೆಲ್ಲ ನಿಮ್ಗೂ ಸೊಸೆಯರು ಮೊಮ್ಮಕ್ಕಳು ಎಲ್ಲ ಇರ್ತಾರೆ, ಅವ್ರಿಗೆಲ್ಲ ಈಗಿನ ಊಟ ಬೇಕು, ಏನ್ ಅನಿಸ್ತದೆ? ಜಗಳಾಡ್ತೀರಾ, ಬುದ್ಧಿ ಹೇಳ್ತೀರಾ?
1: ಏನ್ ಹೇಳ್ತೀವಿ ಅವ್ರಿಗೆ, ಅದನ್ನ ಜಾಸ್ತಿ ತಿನ್ಬೇಡ್ರಿ, ಇದನ್ನ ಜಾಸ್ತಿ ತಿನ್ಬೇಡ್ರಿ, ಆರೋಗ್ಯ ಚೆನ್ನಾಗಿ ಇಟ್ಕೇಳ್ರಿ.
0: ಹೇಳ್ತೀರಾ?
1: ಆರೋಗ್ಯ ಚೆನ್ನಾಗಿ ಇಟ್ಕೇಳ್ರಿ ಅಂತ ಹೇಳ್ತೀವಿ. ನಮ್ ಮಕ್ಳಿಗೂ ಹೇಳ್ತೀವಿ ಚೆನ್ನಾಗಿ, ಅದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ ಕೆಟ್ಟಿದ ಅಂತ ಹೇಳ್ತೀವಿ.
0: ಈಗ ಮೊಮ್ಮಕ್ಕಳೆಲ್ಲ ವಿದ್ಯಾವಂತರು, ಅವ್ರನ್ನೆಲ್ಲ ನೋಡಿದ್ರೆ ಏನ್ ಅನಿಸ್ತದೆ?
1: ಹಿರಿ ಮಗ ಇಲ್ಲೇ ಇಂಜಿನಿಯರ್ ಎಲ್ಲ ಮಾಡಿ ಫಾರಿನ್ ಅಲ್ಲಿ ಓದಿ ಇಂಗ್ಲೆಂಡ್ ಅಲ್ಲಿ.
0: ಅಲ್ಲಜ್ಜಿ, ಇಲ್ಲಿ ಅಡಿಗೆಗೆ ಬೈತೀರಾ ನೀವು? ಫಾರಿನ್ ಹೆಂಗೆ ನಿಮ್ ಮೊಮ್ಮಕ್ಳು ತಿಂತಾರಲ್ಲ, ಏನ್ ಅನಿಸ್ತದೆ? ಮೊಮ್ಮಕ್ಳು ಬಂದಾಗ ನೀವು ಅಡಿಗೆ ಮಾಡ್ಕೊಡ್ತೀರಾ ಅವ್ರಿಗೆ?
1: ನಾವು ಮಾಡಕ್ಕೆ ಸೊಸೆಯರು ಮಾಡ್ತಾರೆ.
0: ಈಗಿನ ಅಡಿಗೆ ಮಾಡ್ತಾರೆ, ಅವಾಗಿನ ಅಡಿಗೆ ಮಾಡ್ತಾರೆ?
1: ಈಗಿನ ಅಡಿಗೆ ಮೇಡಮ್, ಅವಾಗಿನ ಅಡಿಗೆ ಏನ್ ಮಾಡ್ತಾರೆ? ಒಟ್ಟಿಗೆ ಮುದ್ದೆ ಮಾಡ್ತಾರೆ, ಸಾರು ಮುದ್ದೆ ಅನ್ನ ಎಲ್ಲ ಮಾಡ್ತಾರೆ.
0: ಆದ್ರೆ ನೀವು ಮಾಡ್ದಂಗ ಟೇಸ್ಟ್ ಬರಲ್ಲ.
1: ನಮ್ಮ ಅಡಿಗೆ ಟೇಸ್ಟ್ ಬರಲ್ಲ. ಇಲ್ಲ, ಸಾವಿಗೆ ಇವಾಗ ಯಾರು ಬೆಳೆಯೋದು ಇಲ್ಲ, ಅನ್ನ ಮಾಡೋದು ಇಲ್ಲ, ಅದ ಬರೀ ಅಕ್ಕಿ.
0: ಅಜ್ಜಿ, ಈಗ ನಿಮ್ಗೆ ಬಿಡುವಿಲ್ಲದ ಕೆಲ್ಸಗಳು ಇರ್ತಿತ್ತು, ಬಹಳ ಚಟುವಟಿಕೆಯಿಂದ ಇರ್ತಿದ್ರಿ, ಈಗೆಲ್ಲ ರೆಸ್ಟ್ ಮಾಡೋದೇ ಒಂದು ಕೆಲಸ ಆಗ್ಬಿಟ್ಟದಲ್ಲ ಅಜ್ಜಿ, ಏನ್ ಹೇಳ್ತೀರಾ?
1: ರೆಸ್ಟ್ ಮಾಡೋದು ಬರೀ ವಾಕ್ ಮಾಡೋದು,
0: ವಾಕ್ ಮಾಡೋದು, ರೆಸ್ಟ್ ಮಾಡೋದು, ಟಿವಿ ನೋಡೋದು.
1: ಟಿವಿ ನೋಡೋದು
0: ನೀವು ನೋಡಲ್ವಾ?
1: ನಾವು ನೋಡ್ತೀವಿ, ಏನ ಜನ ಇದ್ದೆ ಏನ, ಒಂದ್ಸರಿ ಒಂದ್ ಸ್ವಲ್ಪ ಹೊತ್ತು ಇನ್ನ ರೇಡಿ ಕೇಳ್ತೀವಿ.
0: ಹೆಂಗ್ ಟೈಮ್ ಪಾಸ್ ಮಾಡ್ತೀರಾ ಈಗ?
1: ಟೈಮ್ ಪಾಸ್ ಇನ್ನೇನು, ಒಂದ್ ಸ್ವಲ್ಪ ಹೊತ್ತು ಮಧ್ಯಾಹ್ನ ಹೊತ್ತು ಮಲಗ್ತೀವಿ. ನಮ್ಮ ಮನೆಯಲ್ಲಿ ಕೋಳಿ ಸಾಕೊಂಡಿದೀವಿ, ಕುರಿ ಸಾಕೊಂಡಿದೀವಿ. ನಾವು ಹಬ್ಬ ಹುಣ್ಣಿಮೆಗಳಿಗೆ ಅವನ್ನ ಬಿಟ್ಕೊಂಡು ನಮ್ಮ ಮನೆ ಹತ್ರಲ್ಲೇ ತೋಟ ಇದೆ, ಎಲ್ಲಾ ತರದ ಗಿಡಗಳನ್ನು ಬೆಳೆದಿವಿ.
0: ಈಗ ಕೆಲಸ ಮಾಡ್ತೀರ ಅಜ್ಜಿ?
1: ಸುಮಾರ ಅಷ್ಟೇ. ಅವ್ನ ನೋಡ್ಕೊಂಡು, ನಿಗಾ ನೋಡ್ಕೊಂಡು, ಅವ್ಕ ಮೇವು ಮತ್ತೊಂದು ನೀರು ಕೊಟ್ಕೊಂಡು ಇರ್ತೀವಿ. ಇನ್ನು ಅಡಿಗೆ ಕೆಲಸ ಇನ್ನೇ, ಆ ಬಾಕಿ ಕೆಲಸ ಮಾಡಕ್ ಹೋಗಲ್ಲ,
0: ಮಾಡಕ್ಕಾಗಲ್ಲ.
1: ಸೊಸೆಯರು ಮಾಡ್ತಾರೆ.
0: ಸೊಸೆಯರು ಮಾಡ್ತಾರೆ.
1: ಒಬ್ಬ ಮಗಳ ಊರಿನಲ್ಲೇ ಕೊಟ್ಕೊಂಡಿದ್ದೀವಿ.
0: ಅತ್ತೆ ಸೊಸೆಯರು ಎಲ್ಲ ಸ್ವಲ್ಪ ಜಗಳ ಇರುತ್ತಲ್ಲ, ಮಾಡ್ತೀರಾ?
1: ಇಲ್ಲ ಮೇಡಮ್, ಅದೇನಿಲ್ಲ. ನಮ್ಮ ಮನೇಲಿ
0: ಒಟ್ಟು ಜಗಳ ಮಾಡಿಲ್ಲ ನೀವು?
1: ಜಗಳನೇ ಮಾಡಲ್ಲ ನಾವು.
0: ನಿಜ ಹೇಳಿ, ಸುಳ್ಳು ಹೇಳ್ಬಿಡಿ ಅಜ್ಜಿ. ಜಗಳ ಆಡದೆ ಇರೋ ಅತ್ತೆ ಸೊಸೆಯರು ಎಲ್ಲಿದ್ದಾರೆ?
1: ಇಲ್ಲ ಇಲ್ಲ ಇಲ್ಲ ಇಲ್ಲ, ನಾವ್ ಯಾವತ್ತು ಜಗಳನೇ ಆಡಲ್ಲ.
0: ಜಗಳ ಆಡಿಲ್ವಾ?
1: ಇಲ್ಲ, ಒಟ್ಟಿಗೆ ಮೊಮ್ಮಕ್ಳೇ ಅವರು. ನಮ್ ಮೊಮ್ಮಕ್ಳೊಬ್ಳು ನಮ್ ಹಿರಿಯ ಮಗನಿಗೆ ತಂದಿರೋದು ಮೊಮ್ಮಗಳೇ, ಅಕ್ಕನ ಮಗಳು ಮಗಳು. ಅವ್ರು ಯಾವತ್ತು ಏನು ಜಗಳ ಗಿಗಳ ಏನು ಮಾಡಲ್ಲ ನನ್ನ ಜೊತೆಲಿ. ನಮ್ಗೆ ಟೈಮಿಗೆ ಊಟ ಕಾಫಿ ತಿಂಡಿ ಎಲ್ಲ ಕೊಡ್ತಾರೆ. ನಾವೇನು ಜಗಳ ಗಿಗಳ ಏನು ಮಾಡಕ್
0: ಏನು ಮಾಡಲ್ಲ. ಅವ್ರ ಪಾಡಿಗೆ ಅವರು ಇರ್ತಾರೆ, ನಿಮ್ ಪಾಡಿಗೆ
1: ಅವ್ರು ಮಾಡ್ಕೊಂತಾರೆ. ಒಬ್ಬ ಕಿರಿಯ ಮಗನ ಹೆಂಡತಿ, ಅವ್ರ ಕೆಲ್ಸ ಅವ್ರು ಮಾಡ್ಕೊಂಡು ಸೊಸೈಟಿಗೆ ಹೋಗ್ತಾರೆ, ಬ್ಯಾಂಕಿಗೆ. ಮಗಳು ಮನೇಲಿ ಅದು ಇದು ಕೆಲ್ಸ ನೋಡ್ಕೊಂಡು ಮನೇಲಿ ಇದ್ದಾಳೆ. ನಾನು ಹಿಂಗೆ ಉಸ್ಬಾರಿ ಏನೇನೋ ನೋಡ್ಕೊಂಡು ಇರ್ತೀನಿ ಮನೆ ಹತ್ರ. ಹೇಳ್ತೀನಿ ಕತೆ, ರಾಮಾಯಣ ಮಹಾಭಾರತ ನಾನು ಇಂಥವೆಲ್ಲ ಓದ್ತೀನಿ. ಇವತ್ತು
0: ಓದ್ತೀರಾ?
1: ಹೌದು.
0: ಓದಕ್ ಬರುತ್ತೆ ನಿಮ್ಗೆ ಅಲ್ವಾ? ಆರನೇ ಕ್ಲಾಸ್
1: ಓದಿದೀವಲ್ಲ.
0: ಈಗ ಯಾವ್ದು ಓದಿದ್ರಿ ಇತ್ತೀಚೆಗೆ?
1: ವಿವೇಕಾನಂದಂದು, ರಾಮಕೃಷ್ಣ ಪರಮಹಂಸ ಇಂಥವನ್ನೆಲ್ಲ ಓದಿದೀನಿ ನಾನು. ಸತಿ ಸಾವಿತ್ರಿ
0: ಈಗ್ಲೂ ಓದ್ತಿರ್ತೀರಿ?
1: ಓದ್ತಾ ಇರ್ತೀವಿ ನಾವು.
0: ನ್ಯೂಸ್ ಪೇಪರ್ ಓದ್ತೀರಾ?
1: ನ್ಯೂಸ್ ಪೇಪರ್ ನಾವು ತರ್ಸಲ್ಲ ಹಳ್ಳಿಲಿ.
0: ಪುಸ್ತಕಗಳು ಯಾರು ತಂದು ಕೊಡ್ತಾರೆ ಈಗ?
1: ಪುಸ್ತಕ ಎಲ್ಲ ನಮ್ಮ ಹಿರಿಮಗ ತಂದು ಕೊಡ್ತಾನೆ.
0: ಓದ್ತೀರಾ?
1: ಓದ್ತೀವಿ
0: ನೋಡಿ, ಈ ವಯಸ್ಸಲ್ಲಿ 85 ವರ್ಷದಲ್ಲಿ ಓದ್ತೀರಾ, ನಿಮ್ ಕೆಲ್ಸ ನೀವೇ ಮಾಡ್ಕತ್ತೀರಾ, ಆಡ್ಸಾಕ್ತೀರಾ, ಕುರಿ ಸಾಕ್ತೀರಾ, ಬಹಳ ಖುಷಿಯಪ್ಪ.
1: ನಾವೆಲ್ಲ
0: 25-30 ವರ್ಷದವ್ರಿಗೆ ಎಲ್ಲ ರೆಸ್ಟ್ ರೆಸ್ಟ್ ರೆಸ್ಟ್ ಅನ್ನೋ ಕಾಲದಲ್ಲಿ ಭಾರಿ ಖುಷಿ ಆಯ್ತು ನಿಮ್ ಜೊತೆ ಮಾತಾಡ್ದಂಗೆ.
1: ನಾವ್ ಇವತ್ತು ನನಗೆ ಪುಸ್ತಕ ಓದೋದು ಅಂದ್ರೆ ಇಷ್ಟ ನನಗೆ. ಕತೆ ಪುಸ್ತಕಗಳು ಕಷ್ಟದವು, ಇಂತ ಓದೋದು ಅಂದ್ರೆ ಭಾರಿ ಇಷ್ಟ ನನಗೆ.
0: ಶೋಭಾನೆ ಪದ ಎಲ್ಲ ಹಾಡ್ತೀರಾ ಅಜ್ಜಿ?
1: ಹೌದು,
0: ಹೇಳಿ ನೋಡೋಣ.
1: ಮುತ್ತು ಬೆಳೆವೋದು ನಾಡು, ಮುತ್ತು ಬೆಳೆವೋದು ದೇಶ, ಮುತ್ತು ಬೆಳೆವೋದೇ ಮಲೆನಾಡು, ಸೋ ಎನ್ನಿರೇ ಶೋಭಾನವೆನ್ನಿರೇ, ಮುತ್ತು ಬೆಳೆವೋದೆ ಮಲೆನಾಡಿನ ಮಕ್ಕಳು ಮುತ್ತಿನ ಸಸುವೆ ತೊಳೆದಾರೆ ಸೋ ಎನ್ನೀರೆ ಸೋಬಾನವೆನ್ನೀರೆ ಅವಳ ಬೆಳೆವುದು ನಾಡು ಅವಳ ಬೆಳೆವುದು ದೇಶ ಅವಳ ಬೆಳೆವೋದೆ ಮಲೆನಾಡು ಸೋ ಎನ್ನೀರೆ ಸೋಬಾನವೆನ್ನೀರೆ ಅವಳ ಬೆಳೆವೋದೆ ಮಲೆನಾಡಿನ ಮಕ್ಕಳು ಅವಳದ ಸಸುವೆ.

0: ಶೋಭನವೆನ್ನಿರೇ ಅವರ ಕೈ ಸಸುವೆ ಏನೆಂದು ತೊಳೆದಳೆ ಪುಪ್ಪುಗಿರಿ ಮಲೈನ ಸಿಕ್ಕುರಾವೆ ಸೋ ಎನ್ನಿರೇ ಶೋಭನವೆನ್ನಿರೇ ಪುಪ್ಪುಗಿರಿ ಮಲೈನ ಸಿಕ್ಕುರಾದ ಒಳಗಿರುವ ನಂಜು ಬಟ್ಟಲು ಒನವೇ ಸುಖಿ ಬಾಳು ಸೋ ಎನ್ನಿರೇ ಶೋಭನವೆನ್ನಿರೇ.
1: ನಮಸ್ಕಾರ.
0: ಚೆನ್ನಾಯ್ತು ಮೇಡಮ್.
1: ಓ ಸೂಪರ್, ಚೆನ್ನಾಗ್ ಆಡ್ತೀರ ನೀವು ಅಜ್ಜಿ. ಒಗಟ ಹೇಳ್ತಿರಲ್ಲ ಹೇಳಿ ನೋಡೋಣ, ನಂಗೆ ಬಿಡ್ಸಕ್ ಬರ್ತಾ ನೋಡ್ತೀನಿ.
0: ಕೊಕ್ಕೆಲಿ ಐತೆ, ಕೊನೆ ಮುಳ್ಳಲ್ಲಿ ಐತೆ, ಕಿಕ್ಕೇರಮ್ಮನ್ ತೇರಲ್ಲಿ ಐತೆ, ಜಕ್ಕೇನಳ್ಳಿ ಬಯಲಲ್ಲಿ ಐತೆ, ಬಲ್ಲಂತರ್ ಬಲ್ಗೊಂಬೆಲಿ ಐತೆ, ಕರೆಕಾಯ ಹುಡುಗಿ ತುರ್ಬಲ್ ಐತೆ.
1: ಹೂವ
0: ತಾಳೆ ಹೂವು,
1: ತಾಳೆ ಹೂವು,
0: ತಾಳೆ ಹೂವು ಮುಳ್ಳು ಅದು. ಯಾರದು ಕುಯ್ಯಕ್ಕಾಗಲ್ಲ ಅನುಭವದ್ದಾರ್ ಮಾತ್ರ ಅದು ತಾಳೆ ಹೂವು ಕುಯ್ಯೋದು, ಅದು ಮುಳ್ಳಿನ ಗುತ್ತಿ.
1: ಇನ್ನೊಂದು ಹೇಳಿ ನೋಡೋಣ.
0: ಅಂಗಾಲು ಮೇಲು ಮಾಡಿ ನೀರು ಕುಡಿಯ ಆತ, ನಿನಗ್ ಕುಯ್ದು ನಿಮ್ಮಲ್ಲ ಬುಕಾಣ ಆತ, ನಿನಗೆ ಯಾರ ಹೇಳಿದರು ತಲಿ ಇಲ್ಲದಾತ, ನನಗೊಬ್ಬ ಹೇಳಿದ ಕರುಳಲ್ಲದಾತ.
1: ಅಯ್ಯೋ ಇದು ಕಷ್ಟ ಆಯ್ತಲ್ಲ ನನ್ಗೆ. ಇನ್ನೊಮ್ಮೆ ಹೇಳಿ.
0: ಹೇಳಿ ಮೇಡಮ್.
1: ಇನ್ನೊಮ್ಮೆ ಹೇಳಿ ನೋಡೋಣ.
0: ಅಂಗಾಲು ಮೇಲು ಮಾಡಿ ನೀರು ಕುಡಿಯ ಆತ, ನಿನಗ್ ಕುಯ್ದು ನಿಮ್ಮಲ್ಲ ಬುಕಾಣ ಆತ, ನಿನಗೆ ಯಾರ ಹೇಳಿದರು ತಲಿ ಇಲ್ಲದಾತ, ನನಗೊಬ್ಬ ಹೇಳಿದ ಕರುಳಲ್ಲದಾತ. ಅದು ಆತ ನೀರ್ ಕುಡಿತೇ ಇರುತ್ತೆ ಕೆರೆಯಲ್ಲಿ, ಏಡೇನ್ ಹೇಳುತ್ತೆ, ಏ ನೀರ್ ಕುಡಿತಾ ಇದೇವ್ ಆತ, ನಾಳೆಕ್ ನೀನ್ ಕುಯ್ದು ಹಬ್ಬ ಮಾಡ್ತಾರ ನಿಮ್ಮಲ್ಲಿ ಅಂತ ಹೇಳುತ್ತೆ. ಆಮೇಲೆ ಆತ ಏನ್ ಕೇಳುತ್ತೆ, ಏಡಿಯ ನಿನ್ಗ್ಯಾರ ಹೇಳ್ದರು ತಲೆ ಇಲ್ಲದಾತ,
1: ಆ
0: ಏಡಿಗೆ ತಲೆ ಇರಕ್ಲ, ನನಗೊಬ್ಬ ಹೇಳಿದ ಕರುಳಿಲ್ಲದಾತ. ತಮಟೆಕ್ಕೆ ಸಾರ್ತಾರಲ್ಲ ನಮ್ಮೂರಲ್ಲಿ ಹಬ್ಬ ಅಂತ, ಅದು ತಮಟಿಗೆ ಕರುಳಿಲ್ಲದಾತ.
1: ಹಂಗಾರೆ ಇಲ್ಲೂ ಸೋತೆ ನಾನು. ಹೇಳಿ ಇನ್ನೊಂದ್ ಹೇಳಿ ನೋಡ್ತೀನಿ.
0: ಅಯ್ಯಯ್ಯೋ ಜೋಗಿ ಮೈಯೆಲ್ಲ ಬೂದಿ, ತಲೆ ಮೇಲ್ ರುದ್ರಾಕ್ಷಿಕಾಯಿ.
1: ಅಯ್ಯಯ್ಯೋ ಜೋಗಿ
0: ಮೈಯೆಲ್ಲ ಬೂದಿ, ತಲೆ ಮೇಲ್ ರುದ್ರಾಕ್ಷಿಕಾಯಿ.
1: ಬೂದ್ಗುಂಬಳಕಾಯ ಅಲ್ವಾ? ಏನು
0: ಹರಳೆಣ್ಣೆ ಮಾಡ್ತೀವಲ್ಲ ಮೇಡಮ್, ಹರಳೆಣ್ಣೆ ಗಿಡ.
1: ಓ ಔಡ್ಲ, ಔಡ್ಲ ಅಂತೀವಿ ನಾವ್ ಅದಕ್ಕೆ.
0: ಹೌದಾ? ಅದು ಮುಟ್ಟಿದ್ರೆ ಕೈಯೆಲ್ಲ ಬೂದ್ ಬೂದಿ ಆಗುತ್ತೆ.
1: ಕರೆಕ್ಟ್.
0: ಅದು ನತ್ತಿಲ್ ಕಾಯಿ ಬಿಡುತ್ತೆ.
1: ಹೌದು,
0: ರುದ್ರಾಕ್ಷಿಕಾಯಿನಾಗ ಮುಳ್ ಮುಳ್ಳಾಗಿ.
1: ಹೌದು,
0: ಅದಕ್ಕೆ ತಲೆ ಮೇಲೆ ರುದ್ರಾಕ್ಷಿಕಾಯಿ.
1: ಓ ಅಲ್ಲೂ ಸೋತೆ ಅಜ್ಜಿ, ಮೂರು ಹೇಳಿದ್ರು ಮೂರು ಸೋತೆ. ಇನ್ನೊಂದ್ ಹೇಳಿ ಲಾಸ್ಟ್ ನೋಡೇ ಬಿಡೋಣ.
0: ತೇರು ಓಡುತ್ತೆ ಹೂ ಬೀಳುತ್ತೆ.
1: ತೇರು ಓಡುತ್ತೆ ಹೂ ಬೀಳುತ್ತೆ, ಅಷ್ಟೇನಾ?
0: ಅಷ್ಟೇ ಹೇಳಿ ನೋಡ.
1: ತೇರು ಓಡುತ್ತೆ ಹೂ ಬೀಳುತ್ತೆ.
0: ರಾಗಿ ಬೀಸ್ತೀವಲ್ಲ, ರಾಗಿ ಬೀಸ್ತೀವಿ ಓಡ್ತಾ ಇರುತ್ತೆ ಅದು ತೇರು, ಇಟ್ಟು ಬೀಳುತ್ತೆ ಸುತ್ತ.
1: ಓ ಅದು ಹೂ ತರ ಬೀಳುತ್ತೆ ಅಂತ.
0: ಇನ್ನೊಂದ್ ಹೇಳ್ತೀನಿ ನೋಡಿ ಮೇಡಮ್.
1: ಹಸಿರು
0: ಗಿಡಕ್ಕೆ ಮೊಸರು ಚೆಲ್ಲಿ.
1: ಅದ್ ಗೊತ್ತು ನನ್ಗೆ, ಮಲ್ಲಿಗೆ ಹೂವು
0: ಗೊತ್ತಾ?
1: ಅದೊಂದೇ ಕೊನೆಗೂ ಗೆದ್ದೆ,
0: ಒಳ್ಳೆ ಕೆಲ್ಸ.
1: ಒಗಟ್ಟು ಆಯ್ತು, ಶೋಭನೆ ಪದ ಆಯ್ತು. ಈಗ
0: ಒಂದ್ ಜನಪದ ಗೀತೆ ಹೇಳ್ತೀನಿ ಕೇಳಿ ಮೇಡಮ್.
1: ಹೇಳ್ತೀರಾ? ಹಾಡಿ ಹಾಡಿ.
0: ಹೂವನು

0: ಅರಿವು ನೋಡಿ ಸಗಣಿಯ ಒರುವೋಕೆ ಬಡವಾರ ಮಗಳಲ್ಲ ಅರವತ್ತೊಂದಳ್ಳಿ ಕಸಬಿಯ ನರಿವು ನೋಡಿ ಅರವತ್ತೆ ಒಂದಳ್ಳಿ ಕಸಬಿ ಗೌಡರ ಮಗಳು ತರುವಾಗ ನೀನು ಅರಿಯೇನೇ ನರಿವು ನೋಡಿ ಹೂವ ನೋಡೆ ಉಣಸೆಯ ಮೊಗ್ಗ ನೋಡೆ ಮಲ್ಲಿಗೆಯ ಆರಂಭ ನೋಡಿ ಎನ್ನ ಗೆಳತಿ ನರಿವು ನೋಡಿ ನಾನಿನ್ನ ತರುವಾಗ ನೀನು ಚಿಕ್ಕವಳಲ್ಲಿ ಈಗೆಲ್ಲಿ ಕಲಿತೆ ವಾಸ ಮಾತ ನರಿವು ನೋಡೆ. ಇದರ ಅರ್ಥ ಗೊತ್ತಾತ?
1: ಇಲ್ಲ.
0: ಹೂವ ನೋಡೆ ಹುಣಸೆಯ, ಮುಂಗಾರ ಕಾಲದಲ್ಲಿ ಹುಣಸೆ ಮರ ಹೂ ಬಿಡುತ್ತೆ. ಮೊಗ್ಗ ನೋಡೆ ಮಲ್ಲಿಗೆಯ, ಮುಂಗಾರ ಕಾಲದಲ್ಲಿ ಮಲ್ಲಿಗೆ ಗಿಡ ಮೊಗ್ಗಾಗುತ್ತೆ. ಆರಂಭದಲ್ಲಿ ಹೊಲದಲ್ಲಿ ಮುಂಗಾರ ಕೆಲಸ ಅಭ್ಯಾಸ ಹೊಡಿತಾರಲ್ಲ, ಆರಂಭ ನೋಡು ಎನ್ನ ಗೆಳತಿ. ಆಮೇಲೆ ಸೊಸೆ ಹೇಳ್ತಾಳೆ,

0: ಅಡುಗೆ ಕೋಣೆಗೆ 61 ದೀಪ, ನನಗೆ ನಮ್ಮವರು ಸರ್ಮುತ್ ಸಲ್ವಿದಂಗ್ ಸಲ್ವಿದ್ರು ನನ್ನ ಅಂತ ಅತ್ತಿಗೆ ಹೇಳ್ತಾಳೆ. ಅತ್ತೇನ್ ಹೇಳ್ತಾಳೆ, ಸರ್ಮುತ್ ತರದ್ರ ಸೆರ್ಗಿ ಕಟ್ಟಿಗೆ ದೊಡ್ಡಿ ಸಗಣಿ ಊರ್ಬಾ ಅಂತಾಳೆ ಅತ್ತೆ. ಅದಕ್ಕೆ ಸೊಸೆ ಏನ್ ಹೇಳ್ತಾಳೆ, ನನ್ ಸಗಣಿ ಊರಕ್ಕೆ ನಾನು ಬಡವ್ರ ಮಗಳಲ್ಲ, 61 ಹಳ್ಳಿ ಕಸಬಿ ಮಗಳು, ತರುವಾಗ ನೀನು ಹಿರಿಯ
1: ತರುವಾಗ ಗೊತ್ತಾಗ್ಲಿಲ್ವಾ ಅಂತ ಅತ್ತೆಗೆ ವಾಪಸ್ ಬೈಯೋದು. ಅಜ್ಜಿ ಈಗ ಹಳ್ಳಿನಲ್ಲೇ ಇರೋದು, ತೋಟದಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದೀರಾ. ಸಿಟಿ ಜೀವನ ನೋಡಿದ್ರೆ ಏನ್ ಅನಿಸ್ತದೆ ಅಜ್ಜಿ? ಈಗ
0: ನನ್ಗೆ ಸಿಟಿ ಜೀವನ ಹಿಡ್ಸಲ್ಲ ಮೇಡಮ್.
1: ಏಕೆ?
0: ಊಟ ಮಾಡಿ ಒಳಗೆ ಕುತ್ಕೊಂಡು ಬೇಜಾರು. ನಾವು ಅಡ್ಡಾಡ್ಬೇಕು ಮನೆ ಕಡೆ, ಸಣ್ಣ ಪುಟ್ಟ ಕೆಲಸ ನೋಡ್ಕೊಂಡು ಕೋಳಿ ಕುರಿ ನೋಡ್ಕೋಬೇಕು. ನಾವು ಸಖತ್ ದನ ಎಲ್ಲ ಸಾಕಿದ್ದು ಆವಾಗ. ಇವಾಗ ಮಕ್ಕಳು ಹೊರಗಡೆ ಕೆಲ್ಸಕ್ ಹೋಗ್ತಾರಲ್ಲ, ದನ ಕರ ಏನು ಇಲ್ಲ, ಕೋಳಿ ಗಿಳಿ ಸುಲಭವಾದ ಕುರಿ ಸಾಕ್ಯಾಡು ಇದೀವಿ.
1: ಈ ಗಾದೆ ಹೇಳ್ತಿರಂತಲ್ಲ ಅಜ್ಜಿ, ನೀವು ಹೇಳಿ ಒಂದೆರಡು ಗಾದೆಗಳ. ಊಟಕ್ಕೆ ಸಂಬಂಧಪಟ್ಟಿರೋದು ಏನಾರು ಗಾದೆಗಳಿದ್ಯಾ?
0: ಊಟ ಬಲ್ಲನಿಗೆ ರೋಗ ಇಲ್ಲ, ಮಾತ್ ಬಲ್ಲನಿಗೆ ಜಗಳಿಲ್ಲ.
1: ಮತ್ತೆ
0: ಹಾಸಿಗೆ ಅಮಲಿ ಉಂಡ್ರೆ ಹಾಸಿಗೆ ಮೇಲೆ ಎಲ್ಲ ಹೊಟ್ಟೆ
1: ಕರೆಕ್ಟ್. ಆಸೆ ಪಟ್ಟು ಜಾಸ್ತಿ ತಿನ್ಬಾರ್ದು ಅಂತ. ಆಮೇಲೆ ಹೇಳಿ ಒಂದಷ್ಟು ಗಾದೆಗಳು ಹೇಳಿ, ಕೇಳ್ತೀನಿ. ನಾವು ಏನ್ ಕೇಳೇ ಇಲ್ವಲ್ಲ ಗಾದೆಗಳು ಅಷ್ಟೊಂದು.
0: ನಿಮ್ಗೆ ಇಲ್ಲಿ ಬರ್ತಾರಲ್ಲ ಅವ್ರು ಹೇಳ್ತಾರೆ,
1: ಹೇಳ್ತಾರೆ ನಮಗೂ ಸ್ವಲ್ಪ ಗೊತ್ತು, ನಿಮ್ಮಷ್ಟು ಗೊತ್ತಿಲ್ಲ.
0: ಆ ಕಡೆ ಕಾಯಿ ಹೊಡೆದ್ರೆ ಪಕ್ಕದಲ್ಲಿ ನಾವು ಕಂಠನಾರು ಹೊಡಿಬೇಕು, ಇರ್ಬೇಕು ಪಕ್ಕದವ್ರ ಕಾಯಿ ತೆಂಗಿನಕಾಯಿ ಹೊಡೆದ್ರೆ ನಾವು ಅರ್ಧ ಕಂಠನಾರ ಹೊಡಿಬೇಕು ಅನ್ನ ಗಾದಿ. ಅವ್ರಿಗಿನ್ ಅವ್ರ ಅಂತಲ್ಲಿ ನಾವು ಅಟವಾಗಿ
1: ಒಳ್ಳೆ ಕಾಂಪಿಟೇಷನ್ ಇರ್ಬೇಕು ಅಂತ. ಆಮೇಲೆ
0: ಆಕಾಶ ನೋಡಕ್ ನೂಕಾಟ ಯಾಕೆ
1: ಅಲ್ವಾ ಎಷ್ಟ್ ಚೆನ್ನಾಗಿದೆ ನೋಡಿ.
0: ಆಕಾಶ ನೋಡಕ್ ನೂಕಾಡೋದ್ ಯಾಕೆ?
1: ಅಷ್ಟು ವಿಶಾಲವಾಗಿದೆ ಯಾಕೆ ನೂಕಾಡ್ಬೇಕು?
0: ನಮ್ಮ ಹತ್ರ ಇರುತ್ತಲ್ಲ ನಮ್ಮನೆ ಹೊಡೆಯುತ್ತಲ್ಲ. ಏನು
1: ನಮ್ಮ ಹತ್ರ
0: ಇದೆ ನಮ್ಮನೆ ಹೊಡೆಯುತ್ತೆ.
1: ನಮ್ಮ ಹತ್ರ ಇದ್ ನಮ್ನೆ ಹೊಡಿತದ ಏನಪ್ಪ ಗೊತ್ತಿಲ್ಲ. ಕಣ್ಣ
0: ಕಂಡ್ರತ್ತೆ
1: ಪರವಾಗಿಲ್ಲ, ಅರ್ಧ ಅರ್ಧ ಹೇಳಿದೀನಿ.
0: ನಮ್ಮ ಹತ್ರ ಇದೆ ನಮ್ಗೆ ಸಿಕ್ಕಲ್ಲ.
1: ಸಿಕ್ಕಲ್ಲ ಮನ್ಸು ಅಲ್ವಾ, ಮತ್ತೇನು?
0: ಈ ಮೊಳಕೈ ನಮ್ ಕೈ ಸಿಗುತ್ತಾ ಮೇಡಮ್?
1: ಮೊಣಕೈ ಓ, ಈ ಕೈಯಿಂದ ಹಿಡಿಬೋದಲ್ಲ.
0: ಕೈಲಿ ಹಿಡಿಯಲ್ಲ,
1: ಹಿಡಿಯಲ್ಲ.
0: ನಮ್ ಕೈಲಿ ಇದೆ ನಮ್ ಕೈ ಸಿಕ್ಕಲ್ಲ.
1: ಏನ್ ನೋಡಿ ಎಷ್ಟ್ ಚೆನ್ನಾಗಿ ನೆನ್ಪಿಟ್ಕೊಂಡಿದೀರಾ. ಮರ್ತೋಗಿದಾವೆ
0: ಮೇಡಮ್, ಸಖತ್ತ ಇದ್ದಾವೆಲ್ಲ ಮರ್ತೋ ಇರ್ತವೆ.
1: ಇವ್ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕಲ್ತ್ಕೊಂಡಿದಾರ ಇವನ್ನ?
0: ಒಬ್ಬ ಮೊಮ್ಮಗ ಇಂಜಿನಿಯರ್ ಓದ್ತಾ ಇದ್ದಾನೆ ಬೆಂಗಳೂರಲ್ಲಿ, ಇನ್ನೊಬ್ಬ ಮೊಮ್ಮಗ ಫಾರಿನ್ ಇದ್ದಾನೆ ಫಾರಿನ್ ಅಲ್ಲಿ. ಅವ್ರ ಇಬ್ರೇ ಮೊಮ್ಮಕ್ಳು.
1: ಅವ್ರೆಲ್ಲ ಕಲ್ತ್ಕೊಂಡು ಆಸಕ್ತಿಯಿಂದ ಕೇಳ್ತಾರ ಇವನ್ನ?
0: ಹೌದು ಕೇಳ್ತಾರೆ. ಅಜ್ಜಿ ಅಂದ್ರೆ ಚೆನ್ನಾಗಿ ಮಾತಾಡ್ಕೊಂಡ್ ಚೆನ್ನಾಗಿ ಕೇಳ್ತಾರೆ.
1: ಇಷ್ಟ
0: ನೀನು ಇರ್ಬೇಕು ಹತ್ರದಲ್ಲಿ, ಬರ್ಬೇಕು,
1: ಬೈತಾರೆ ಬಂದಿರು ನಮ್ಮ ಹತ್ರ,
0: ನಮ್ಮ ಹತ್ರ ಇರು ಬಾ ಅಂತಾರೆ.
1: ನೀವು ಹೋಗಲ್ಲ?
0: ನಾವು ಹೋಗಲ್ಲ, ನಮ್ಗೆ ಹಳ್ಳಿ ವಾತಾವರಣವೇ ಸರಿ ಅನ್ಕೊಂಡು.
1: ಇಷ್ಟ
0: ಇಷ್ಟ
1: ಒಟ್ಟು ಆರೋಗ್ಯವಾಗಿ
0: ಒಂದು ಮಂಗಳಾರತಿ ಹೇಳ್ತೀನಿ ಕೇಳ್ರಿ.
1: ಹೇಳಿ ಹೇಳಿ.
0: ವರ ಭಾದ್ರಪದ ತದಿಗೆ ನಾಳೆ ದಿವಸ ಅರಸರೇ ತವರೂರಿಗೋಗಿ ಬರುವೆ, ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಇಲ್ಲಿಂದ ಹೋದರೆ ಅಲ್ಲಿ ನಿನಗೆ ಯಾರುಂಟು, ಚೆಲುವೆ ಕಂಗಳ ಬಾಲೆ ತಿಳಿದು ಪೇಳೆ. ಎಲ್ಲರೇ ಆತಕ್ಕೆ ಸ್ವಾಮಿ 3 ದಿವಸಕ್ಕೆ ಬರುವೆ, ನಿಮ್ಮೆಲ್ಲರ ಶಿವ ಪೂಜೆಗೆ ಒದಗಿ ಬರುವೆ. ಜಯಮಂಗಳಂ ನಿತ್ಯ ಶುಭ ಮಂಗಳಂ. 3 ದಿನ 5 ದಿನ ಮೀರಿದರೆ 7 ದಿನ, ಬಾರದಿದ್ದರೆ ನೀನು ಮೀರಿದವಳು ಎನಗೆ. ಹೋಗಿ ಬಾರೆ ದೇವಿ ತವರೂರಿಗೆ, ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಕರಿಮುಖನ ಒಡಗೊಂಡು ಕರವುದಕ್ಕೆ ನಾ ಬರುವೆ, ಅದಕ್ಕೇನು ಉಪಚಾರವೇನುಂಟು ದೇವಿ? ನೀವೇನ ಹೇಳುವಿರಿ ನಾವೇನ ಹೇಳೆವು, ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಪಾದಕ್ಕೂ ಪದ್ಮಕ್ಕೂ ನಾಗಸಂಪಿಗೆ ತೈಲ, ದಾಳಿಂಬ್ರೆ ದ್ರಾಕ್ಷಿ ಖಜ್ಜೂರವು, ಏಳು ಕಿತ್ತಳೆ ನಿಂಬೆ ಎಳೆಯ ಮಾವಿನ ಮರದಡಿ ಇರುವ, ಆನೆ ಗೌರಮ್ಮ ಗಾರತಿ ಎತ್ತಿರೆ, ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಮೊಸರು ಬಾನವನುಂಡು ಕುಸಲೆ ಮೂಗುತಿ ನಿಟ್ಟು, ನಸುಲೆ ಅಣ್ಣಯ್ಯನ ಆತಂಗಿಗೆ ಶಶಿಮುಖಿಯರೆಲ್ಲ ಬೇಡಿ ದೊರೆಗಳ ಕೊಡುವ, ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಹಳ್ಳದಲ್ಲಿ ಮೈ ತೊಳೆದು ಮಡಿಯುಟ್ಟು ತಾ ಬಂದು, ಎಲ್ಲ ಬಂಗಾರವ ತೊಡಗಿ ತೊಟ್ಟು, ಶಿವನಿಗೆ ಹೆಂಡತಿಯಾದ ಗುಳ್ಳಾದ ಗೌರಮ್ಮ ಗಾರತಿ ಎತ್ತಿರೆ, ಜಯಮಂಗಳಂ ನಿತ್ಯ ಶುಭ ಮಂಗಳಂ. ನಾಗಭೂಷಣದಿಂದ ನಗುತ್ತ ಗೌರಿಯ ಕಂಡು, ಹೋಗಿ ಬಂದೇನೆ ದೇವಿ ತವರೂರಿಗೆ, ಈಗೇನ ಕೊಟ್ಟರು ಇನ್ನೇನ ಕೊಡುವರು,

0: ಜಯಮಂಗಳಂ ನಿತ್ಯ ಶುಭಮಂಗಳಂ. ಅಲ್ಪ ಸ್ವಲ್ಪವೆಂದು ಕೊಪ್ಪರಿಗೆ ಹಣ ಕೊಟ್ರು, ಒಪ್ಪದಿನ್ ಬಳಸೆಂದು ಒನ್ನ ಕಳಸವನಿಟ್ರು. ನಮ್ಮೋರು ಬಡವರಿಂದೇನ ಕೊಡುವರು. ಜಯಮಂಗಳಂ ನಿತ್ಯ ಶುಭಮಂಗಳಂ. ಬಂಧು ಬಳಗವೆಲ್ಲ ಸುಖದಿಂದೇರು. ತಂದೆ ಗಿರಿರಾಜ ಬಾಳ ದಿನದ ಮುದುಕ. ಬಂಧು ಬಳಗವೆಲ್ಲ ಸುಖದಿಂದೇರು. ಜಯಮಂಗಳಂ ನಿತ್ಯ ಶುಭಮಂಗಳಂ.
1: ಒಟ್ಟು ಮಂಗಳ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಅಜ್ಜಿ ಬಹಳ ಚೆನ್ನಾಗಿ ಮಾತಾಡಿದ್ರಿ. ಏನ್ ಗೊತ್ತಾ, ಓದೋರಷ್ಟೇ ಜ್ಞಾನಿಗಳಲ್ಲ, ನಿಮ್ಗೆ ಇರೋ ಅರಿವಿದೆಯಲ್ಲ ಒಳಗೆ, ಎಲ್ಲರ ಜೊತೆಗೆ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ಕೆಲಸ ಮಾಡ್ಬೇಕು, ದುಡ್ಡು ತಿನ್ಬೇಕು, ಈ ತರದ ಅರಿವು ಇದೆಯಲ್ಲ, ಇದೆಲ್ಲಕ್ಕಿಂತ ದೊಡ್ಡದು.
2: ಹೌದು ಮೇಡಮ್, ದುಡ್ಡು ನಮ್ಮ ಇದ್ರಲ್ಲಿ ನಾವ್ ಇರ್ಬೇಕು, ನಮ್ ಕಾಲ್ ಮೇಲೆ ನಾವು ದುಡ್ಕೊಂಡ್ ತಿನ್ಬೇಕು. ನಾವು ಬೇರೆಯವ್ರಿಗೆ ಹೇಳೋದು ಅಷ್ಟೇ, ಕಷ್ಟಪಟ್ಟು ದುಡ್ಕೊಳ್ರಿ, ಕಷ್ಟಪಟ್ಟು. ಈಗಿನ ಮಕ್ಕಳು ಒಂದೊಂದು ಚೆಲ್ಲಾಟ ಕಲಿಯೋದು ಅಂತವಕ್ಕೆಲ್ಲ ಹೇಳ್ತೀವಿ, ಕೇಳ್ಬಹುದು ಬಿಡ್ಬಹುದು ಅಷ್ಟೇ.
1: ಹೇಳೋದನ್ನ ಹೇಳ್ಬೇಕಲ್ಲ ಅಜ್ಜಿ,
2: ಅವ್ರು
1: ದೊಡ್ಡವ್ರು ಹೇಳ್ಬೇಕು, ಕೇಳ್ತಾರೆ ಅಲ್ವಾ, ಏನ್ ಮಾಡೋದು, ಹಂಗೆ ಸಹಿಸ್ಕೋಬೇಕು ಅಲ್ವಾ. ಆಯ್ತಜ್ಜಿ ಒಳ್ಳೇದು, ಬಹಳ ಖುಷಿ ಆಯ್ತು ನಿಮ್ ಜೊತೆಗ್ ಮಾತಾಡಿ. ನಂಗೆ
2: ಯಾವ್ದು ತಪ್ಪಿದ್ರೆ,
1: ಏನ್ ತಪ್ಪಿಲ್ಲ,
2: ಕ್ಷಮಿಸ್ಬೇಕು.
1: ಕ್ಷಮಿಸೋದ್ ಎಂತದು ತಪ್ಪೇ ಇಲ್ಲ, ಕ್ಷಮಿಸೋದ್ ಎಲ್ಲಿಂದ ಬರ್ತದೆ. ನಮಸ್ತೆ.
2: ನಮಸ್ತೆ.
3: ಇದುವರೆಗೆ ಜನಪದ ಕಲಾವಿದೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಜಿ ಸಾಣೇನಹಳ್ಳಿಯ ಪುಟ್ಟಮ್ಮ ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನ ಕೇಳಿದಿರಿ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಮಯ 12.
1: ಆಕಾಶವಾಣಿ ಧಾರವಾಡ.
2: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: आत्मीय केळुगरे, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.

0: भारत 2047 की ओर एक और कदम बढ़ाएं।
1: ಅಭಿಮಾನಿ ಶ್ರೋತೃಗಳೇ, ಸುಸ್ವರ ನಿಧಿಯ ಮಾಹಿತಿ ಶರಧಿಯ ಸಾಂಸ್ಕೃತಿಕ ರಾಯಭಾರಿ ಈ ನಿಮ್ಮ ಆಕಾಶವಾಣಿ.
2: ಅಧಿಕೃತ ಮಾಹಿತಿ, ಅಪರೂಪದ ಸಾಂಸ್ಕೃತಿಕ ಅಭಿವ್ಯಕ್ತಿ, ಇವುಗಳೊಂದಿಗೆ ದೇಶಾದ್ಯಂತ ಉಲಿಯುವ ಈ ಆಕಾಶವಾಣಿಗೀಗ 90ರ ಸಂಭ್ರಮ.
1: ಈ ಸಂಭ್ರಮಕ್ಕಾಗಿ ಆಯೋಜಿಸಿರುವ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಸಂಧ್ಯಾ ಸುಧೇ
2: ಇದೇ ಮೇ 11ರಂದು ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ, ಸಮಯ ಸಂಜೆ 6 ಗಂಟೆ.
1: ಆಕಾಶವಾಣಿ 90ರ ಸಂಭ್ರಮದ ಸಂಧ್ಯಾ ಸುಧೇ ಕಾರ್ಯಕ್ರಮದಲ್ಲಿ ಯುವ ಗಾಯಕ ರಘುನಂದನ್ ಭಟ್ ಅವರ ಗಾಯನ,
2: ಯುವ ಕೊಳಲು ವಾದಕಿ ಕೃತಿಕಾ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ,
1: ಸಹವಾದ್ಯಗಾರರಾಗಿ ಅಶ್ವಿನ್ ವಾಲಾವಲ್ಕರ್, ಶರಣಕುಮಾರ್ ಗುತ್ತರಿಗಿ ಹಾಗೂ ರಘುನಂದನ್ ಗೋಪಾಲ್ ಹೂಗಾರ್. ಮಧುರ ನಾದದ ಆನಂದ ಒದಗಿಸುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆದರದ ಆಮಂತ್ರಣ.
2: ಇದೇ 11ರಂದು
1: ಸೋಮವಾರ
2: ಸಂಜೆ 6 ಗಂಟೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಕಾಶವಾಣಿ 90 ಸಂಭ್ರಮದ
1: ಸಂಧ್ಯಾ ಸುಧೇ
2: ಕಾರ್ಯಕ್ರಮಕ್ಕೆ ಬನ್ನಿ,
1: ಅಪರೂಪದ ಸಂಗೀತವನ್ನು ಆಸ್ವಾದಿಸಿ. ಸಂಧ್ಯಾ ಸುಧೇ. ಶಾಸ್ತ್ರೀಯ ಸಂಗೀತ ಜಗತ್ತಿನ ಅದ್ಭುತ ಧ್ವನಿ ಚಿತ್ರ ಸಂಗೀತ ಲೋಕದ ಅಪ್ಯಾಯಮಾನ ಧ್ವನಿ ಸಾಹಿತ್ಯ ಕ್ಷೇತ್ರದ ಅನನ್ಯ ಧ್ವನಿ
3: ಮುಗಿಲ ಮಾರಿಗೆ ರಾಗರತಿಯ ನಂದ ಏರಿತ್ತ ಆಗ ಸಂಜೆಯಾಗಿತ್ತ.
1: ಸಂಗೀತ, ಸಾಹಿತ್ಯ, ವಿಜ್ಞಾನ, ಶಿಕ್ಷಣ ಎಲ್ಲಾ ಕ್ಷೇತ್ರಗಳಿಗೆ ನೆಲೆಯಾಗಿ ನಿಂತ ಅಮೋಘ ಧ್ವನಿ ಆಕಾಶವಾಣಿ. ಆಕಾಶವಾಣಿಗೀಗ 90ರ ಹರಿಯದ ಸಂಭ್ರಮ.
4: ಯಾಹೂ ಯಾಹೂ.
5: ಸಾರೆ 140 ಕರೋಡ್ ದೇಶವಾಸಿಯೋ ಕೋ ಧನ್ಯವಾದ. ಸ್ಪೇಸ್ ಸೇ ಸಬ್ಕೆ ಲಿಯೆ ಭಾರತ್ ಮಾತಾ ಕಿ ಜೈ.
1: ಇದು 90ರ ಆಕಾಶವಾಣಿಯ ಸಾಧನೆಯ ಸುಮಧುರ ಸ್ವರ, ಶತಮಾನೋತ್ಸವದ ಮುನ್ನಡೆಗೆ ಮಿಂಚಿನ ಸಂಚಾರ. ಆಕಾಶವಾಣಿ 90.
6: ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳುತ್ತೀರಿ.
7: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯುವಿಗೆ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾರ್ ಅವರೊಂದಿಗೆ ಸಂದರ್ಶನ.
8: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯು ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾರ್ ಅವರು. ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ವಿಭಾಗದಲ್ಲಿ ತಜ್ಞರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಪಾರ್ಶ್ವವಾಯು ಅಂದ್ರೆ ಏನು, ಹೇಗೆ ಸಂಭವಿಸುತ್ತೆ, ಅದರ ಲಕ್ಷಣಗಳು ಹೇಗಿರುತ್ತವೆ, ಕಾರಣಗಳೇನು, ಹಾಗೆ ಚಿಕಿತ್ಸೆಗಳು ಉಂಟೆ, ಈ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಹೋಗ್ತೇವೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
9: ನಮಸ್ತೆ ಮೇಡಮ್.
8: ಓಕೆ, ಪಾರ್ಶ್ವವಾಯು ಅನ್ನುವಂಥದ್ದು ಬೇರೆ ಬೇರೆ ಹೆಸರುಗಳಿಂದ ಕೂಡ ಗುರುತಿಸಿಕೊಂಡಿರುವಂಥದ್ದು. ಸಾಮಾನ್ಯವಾಗಿ ನಾವು ಆಡು ಭಾಷೆಯಲ್ಲಿ ಲಕ್ವ ಅಂತ ಹೇಳ್ತೇವೆ, ಹಾಗೆ ಸ್ಟ್ರೋಕ್ ಅನ್ನುವಂತ ಒಂದು ಪದ ಇಂಗ್ಲಿಷ್ ಪದ ಆಗಿರುವಂಥದ್ದು. ಏನ್ ಡಾಕ್ಟರ್ ಈ ಪಾರ್ಶ್ವವಾಯು ಅಂದ್ರೆ ಏನು, ಅಥವಾ ಸ್ಟ್ರೋಕ್ ಅಂದ್ರೆ ಏನು ಅಂತ?
9: ಮ್ಯಾಮ್, ಸ್ಟ್ರೋಕ್ ಅಂತಂದ್ರೆ ನಮ್ಮ ಮೆದುಳಿನ ಹೋಗುವ ರಕ್ತ ಸಂಚಲನಕ್ಕೆ ಬೇಕಾಗಿರ್ತಕ್ಕಂಥ ರಕ್ತನಾಳಗಳಲ್ಲಿ ಆಗ್ತಕ್ಕಂಥ ಒಂದು ಸಮಸ್ಯೆ. ಈ ಸ್ಟ್ರೋಕ್ ಆದಾಗ ಅಥವಾ ಪಾರ್ಶ್ವವಾಯು ಲಕ್ವ ಅಂತ ಏನು ಹೇಳ್ತೀವಿ, ಆ ಒಂದು ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿ ಅಥವಾ ಕ್ಲಾಟ್ ಫಾರ್ಮ್ ಆಗಿ ಮುಂದಕ್ಕೆ ಹೋಗ್ತಕ್ಕಂಥ ರಕ್ತ ಸಂಚಲನಕ್ಕೆ ಅಡಚಣೆ ಉಂಟಾದಾಗೆ, ಈ ಅಡಚಣೆ ಉಂಟಾಗೋದ್ರಿಂದ ಆ ಭಾಗಕ್ಕೆ ಬೇಕಾಗಿರತಕ್ಕಂಥ ಆಕ್ಸಿಜನ್ ಹಾಗೂ ಗ್ಲೂಕೋಸಿನ ಕೊರತೆ ಆಗ್ತದೆ. ಆ ಕಾರಣದಿಂದ ಅಲ್ಲಿ ಇರತಕ್ಕಂಥ ಸೆಲ್ಗಳ ಡೆತ್ ಆಗ್ತದೆ. ಇದು ಒಂದು ರೀತಿಯ ಸ್ಟ್ರೋಕ್, ಇದನ್ನು ನಾವು ಇನ್ಫಾರ್ಕ್ಟ್ ಅಂತ ಕರಿತೀವಿ. ಇನ್ನೊಂದು ರೀತಿಯ ಸ್ಟ್ರೋಕಲ್ಲಿ ರಕ್ತನಾಳಗಳು ಒಡ್ಕೊಂಡು ರಕ್ತನಾಳದಿಂದ ರಕ್ತ ಸ್ರಾವ ಆಗ್ತದೆ, ಇದನ್ನ ನಾವು ಹೆಮರೇಜ್ ಅಂತ ಕರಿತೀವಿ. ಸೊ ಈ ಸ್ಟ್ರೋಕ್ ಅಲ್ಲಿ 85% ಜನರಲ್ಲಿ ಇನ್ಫಾರ್ಕ್ಟ್ಗಳು ಅಂದ್ರೆ ರಕ್ತ ಹೆಪ್ಪುಗಟ್ಟಿ ಆಗುವಂಥದ್ದು, ಇನ್ನು 10-15% ಜನರಲ್ಲಿ ರಕ್ತಸ್ರಾವ.

0: ಆಗುವಂಥದ್ದು. ಇದು ಯಾವ ಭಾಗದಲ್ಲಿ ಆಗುತ್ತೆ ಅನ್ನೋದ್ರ ಪ್ರಕಾರ ಆ ಪೇಷಂಟ್ ಏನು ಡಿಸಬಿಲಿಟೀಸ್ ಬರುತ್ತೆ ಅಂತ ಗೊತ್ತಾಗ್ತದೆ.
1: ಅಂದ್ರೆ ಮೆದುಳಿನ ಯಾವ ಭಾಗಕ್ಕೆ ಸ್ಟ್ರೋಕ್ ಆಗಿದೆ ಅನ್ನುವ ಆಧಾರದ ಮೇಲೆ ದೇಹದ ಯಾವ ಭಾಗಕ್ಕೆ ಅದು ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ.
0: ಎಡಗಡೆ ಭಾಗದಲ್ಲಿ ಸ್ಟ್ರೋಕ್ ಆದಾಗ ನಮ್ಮ ಬಲಗಡೆ ಭಾಗದಲ್ಲಿ ಸ್ವಾಧೀನ ಕಳ್ಕೊಳ್ಳುತ್ತೆ ಹಾಗೂ ಮಾತಿಗೆ ಸಂಬಂಧಪಟ್ಟಂಗೆ ತೊಂದರೆಗಳಾಗ್ತದೆ, ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಅದೇ ರೀತಿ ಬಲಗಡೆ ಭಾಗದಲ್ಲಿ ಸ್ಟ್ರೋಕ್ ಆದಾಗ ಎಡಗಡೆ ಕೈ ಕಾಲಿನ ಶಕ್ತಿಯಲ್ಲಿ ಸ್ವಾಧೀನ ಕಡಿಮೆ ಆಗ್ತದೆ. ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಎಡಗಡೆ ಬ್ರೈನ್ ಬಲಗಡೆ ಭಾಗವನ್ನು ಕಂಟ್ರೋಲ್ ಮಾಡುತ್ತೆ, ಬಲಗಡೆ ಎಡಗಡೆಯನ್ನು ಕಂಟ್ರೋಲ್
1: ಮಾಡುತ್ತೆ. ಹಾಗಾಗಿ ಎರಡು ರೀತಿಯಲ್ಲಿ ಸಂಭವಿಸುತ್ತೆ, ಒಂದು ರಕ್ತ ಹೆಪ್ಪುಗಟ್ಟುವುದು, ಮತ್ತೊಂದು ರಕ್ತಸ್ರಾವ ಆಗುವಂತದ್ದು. ಯಾಕೆ ಈ ರೀತಿ ಆಗುತ್ತೆ ಡಾಕ್ಟ್ರೆ, ರಕ್ತ ಹೆಪ್ಪುಗಟ್ಟೋದಾಗ್ಲಿ ಅಥವಾ ರಕ್ತಸ್ರಾವ ಆಗೋದಾಗ್ಲಿ ಯಾಕಾಗುತ್ತೆ?
0: ಸಾಮಾನ್ಯವಾಗಿ ನಾವು ನೋಡಿರೋ ಹಾಗೆ ಸ್ಟ್ರೋಕ್ ಅನ್ನ ನೀವುಗಳು ನೋಡೋದೆಲ್ಲ ಹಿರಿಯರಲ್ಲಿ, ಹೆಚ್ಚಾಗಿ 50-60 ವರ್ಷಗಳ ನಂತರ. ಈ ಎಲ್ಲಾ ಪೇಷಂಟ್ಸ್ಗಳಲ್ಲೂ ನಾವು ನೋಡುವಂಥದ್ದು ಕೋಮಾರ್ಬಿಡಿಟೀಸ್ ಅಂತ ಕರಿತೀವಿ. ಕೋಮಾರ್ಬಿಡಿಟೀಸ್ ಅಂದ್ರೆ ಏನು? ಕ್ರಮೇಣವಾಗಿ ವಯಸ್ಸಾಗ್ತಾ ಹೋದಾಗೆ ಬರುವಂತ ನಮ್ಮ ಸಮಸ್ಯೆಗಳು. ಅದರಲ್ಲಿ ಮುಖ್ಯವಾಗಿ ರಕ್ತದ ಒತ್ತಡ, ಹೈಪರ್ ಟೆನ್ಷನ್. ನಾವು ಈ ಸ್ಟ್ರೋಕ್ ಸಂಬಂಧಪಟ್ಟ ರಿಸ್ಕ್ ಫ್ಯಾಕ್ಟರ್ಸ್ಗಳಲ್ಲಿ ನಾವು ರ್ಯಾಂಕಿಂಗ್ ಕೊಟ್ರೆ ಮೊದಲನೇ ಸ್ಥಾನ ಬ್ಲಡ್ ಪ್ರೆಷರ್. ಅದೇ ರೀತಿ ರಿಸ್ಕ್ ಫ್ಯಾಕ್ಟರ್ಗಳಲ್ಲಿ ಒಂದು ಬ್ಲಡ್ ಪ್ರೆಷರ್, ಒಬೆಸಿಟಿ, ಕೊಲೆಸ್ಟ್ರಾಲ್, ಡಯಾಬಿಟೀಸ್, ಸ್ಮೋಕಿಂಗ್, ಟೊಬ್ಯಾಕೋ, ಆಲ್ಕೋಹಾಲ್, ಜೆನೆಟಿಕ್ಸ್, ಈ ಕಾಮನ್ ಆಗಿ ನಾವು ಹೇಳ್ತಕ್ಕಂತ ರಿಸ್ಕ್ ಫ್ಯಾಕ್ಟರ್ಸ್ ಗಳಿವೆ. ಯಾರಲ್ಲಿ ಈ ರಿಸ್ಕ್ ಫ್ಯಾಕ್ಟರ್ಸ್ ಗಳು ಹೆಚ್ಚಾಗ್ತಾ ಹೋಗ್ತದೆ ಅವರಲ್ಲಿ ಸ್ಟ್ರೋಕ್ ಆಗುವ ಸಾಧ್ಯತೆಗಳು ಹೆಚ್ಚಾಗ್ತದೆ. ಈಗ ಕೇಳ್ಬೋದು ನೀವು, ಎಷ್ಟೊಂದು ಜನರಲ್ಲಿ ಇವೆಲ್ಲ ಇರ್ತವೆ ಇನ್ನು ಆಗಿರಲ್ಲ. ಹೌದು, ಬಟ್ ಸಾಧ್ಯತೆಗಳು ಹೆಚ್ಚಾಗ್ತವೆ. ಸೊ ಯಾರ್ಯಾರಲ್ಲಿ ಈ ಸಮಸ್ಯೆಗಳಿರುತ್ತೆ ಅವರುಗಳು ಅವುಗಳ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು. ಅಂದರೆ ಬಿ ಪಿ ಇದ್ದಾಗ ಬಿ ಪಿಯನ್ನು ನೆಗ್ಲೆಕ್ಟ್ ಮಾಡದೇ ವೈದ್ಯರನ್ನ ಭೇಟಿಯಾಗಿ ಸಮಯ ಸಮಯವಾಗಿ ಚಿಕಿತ್ಸೆಗೆ ತಗೊಳ್ತಾ ಇರೋದು ಒಳ್ಳೆಯದು. ಶುಗರನ್ನು ಕಂಟ್ರೋಲ್ ಇಟ್ಕೊಳ್ಳೋದು ಒಳ್ಳೆಯದು. ದುಶ್ಚಟಗಳಿಂದ ದೂರ ಇರೋದು ಒಳ್ಳೆಯದು. ಪ್ರತಿ ದಿವಸ ಫಿಸಿಕಲ್ ಆಕ್ಟಿವಿಟಿ ಮಾಡೋದು ಒಳ್ಳೆಯದು.
1: ಫಿಸಿಕಲ್ ಆಕ್ಟಿವಿಟಿ ಅಂತೂ ಇರಬೇಕು. ಈಗ ಹೆಚ್ಚಾಗಿ ಕೊರತೆ ಆಗ್ತಾ ಇರೋದೇ ದೈಹಿಕ ಚಟುವಟಿಕೆ. ಜೊತೆಗೆ ಒತ್ತಡ ಕಾಂಟ್ರಿಬ್ಯೂಷನ್ ಇದೆಯಾ?
0: ಹೌದು ಮ್ಯಾಮ್, ಇವತ್ತಿನ ದಿನದಲ್ಲ ಲೈಫ್ ಸ್ಟೈಲ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರಲ್ಲೂ ಬಿಸಿ ಹೆಕ್ಟಿಕ್ ಲೈಫ್ ಆಗಿ ಬಿ ಪಿ ಶುಗರ್ ಜೊತೆಗೆ ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತದೆ. ಇಂಡಿವಿಜುವಲ್ ಆಗಿ ಮಾಡದೇ ಇದ್ರು ಇವುಗಳ ಜೊತೆಗೆ ಸೇರ್ಕೊಂಡು ಅದು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತದೆ.
1: ಓಕೆ ಡಾಕ್ಟ್ರೆ, ಹೌದು ವ್ಯಕ್ತಿಗೆ ಸ್ಟ್ರೋಕ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ?
0: ಸ್ಟ್ರೋಕ್ ಆಗಿದೆ ಅಂತ ಗೊತ್ತಾಗೋದಕ್ಕೆ ನಾವು ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಆ ಸಿಂಪ್ಟಮ್ಸ್ ಅನ್ನ ಸಾಮಾನ್ಯವಾಗಿ ಈಸಿಯಾಗಿ ಅರ್ಥ ಆಗ್ಲಿಕ್ಕೆ ಅದನ್ನ ಬಿ ಫಾಸ್ಟ್ ಅಂತ ಒಂದು ಆಕ್ರೋನಿಮ್ ಮಾಡ್ಕೊಂಡಿದ್ದೀವಿ. ಬಿ ಫಾಸ್ಟ್ ಅಂದ್ರೆ ಏನು? ಬಿ ಇ ಎಫ್ ಎ ಎಸ್ ಟಿ ಅಂತ. ಬಿ ಅಂದ್ರೆ ಬ್ಯಾಲೆನ್ಸ್ಗೆ ಸಂಬಂಧಪಟ್ಟ ಈ ಎಲ್ಲ ಸಿಂಪ್ಟಮ್ಸ್ಗಳು ಸಡನ್ ಆಗಿ ಬರ್ತದೆ ಅವರಲ್ಲಿ, ಸಡನ್ ಆಗಿ ಬ್ಯಾಲೆನ್ಸ್ಗೆ ಸಂಬಂಧಪಟ್ಟ ತೊಂದರೆಗಳು. ಇ ಅಂದ್ರೆ ಐಸ್, ಅಂದ್ರೆ ಅವರು ವಿಷನ್ಗೆ ತೊಂದರೆ ಆಗ್ಬೋದು, ಐ ಮೂಮೆಂಟ್ಸ್ಗಳಲ್ಲಿ ತೊಂದರೆ ಆಗ್ಬೋದು. ಎಫ್ ಅಂದ್ರೆ ಫೇಸ್, ಫೇಸ್ ಅಲ್ಲಿ ಒಂದು ರೀತಿ ಡಿವಿಯೇಷನ್, ಒಂದು ಕಡೆ ಭಾಗ ಸ್ವಲ್ಪ ಸೊಟ್ಟಾಗೋದು ಅಂತಾರಲ್ಲ ಆ ರೀತಿ. ಎ ಅಂದ್ರೆ ಆರ್ಮ್, ಅಂದ್ರೆ ಒಂದು ಭಾಗದ ಕೈಯಿನ ಶಕ್ತಿ ಕಡಿಮೆ ಆಗ್ತದೆ, ಸ್ವಾಧೀನ ಕಡಿಮೆ ಆಗ್ತದೆ. ಎಸ್ ಅಂದ್ರೆ ಸ್ಪೀಚ್, ಮಾತು ತೊದಲಾಗುವಂಥದ್ದು ಇರ್ಬೋದು, ಕೆಲವೊಬ್ಬರಲ್ಲಿ ಮಾತು ಸಂಪೂರ್ಣವಾಗಿ ನಿಂತೇನು ಹೋಗ್ಬೋದು. ಟಿ ಅಂದ್ರೆ ಟೈಮ್ ಅಂತ. ಇವೆಲ್ಲ ಆದಾಗ ತುಂಬಾ ಹೊತ್ತು ವೇಸ್ಟ್ ಮಾಡದೇನೆ ಸಾಧ್ಯವಾದಷ್ಟು ಬೇಗನೆ ಆಸ್ಪತ್ರೆಗೆ ಬನ್ನಿ ಅನ್ನೋದ್ರ ಬಗ್ಗೆ ಟೀಗೆ, ಟೈಮಿಗೆ ಇಂಪಾರ್ಟೆನ್ಸ್ ಕೊಟ್ಟಿದೆ.
1: ಈ ಎಲ್ಲ ಲಕ್ಷಣಗಳು ಕಾಣಿಸಿಕೊಂಡ ತಕ್ಷಣನೇ ಏನು ಆ ಸಮಯ ಇದೆ ಅದನ್ನ ವ್ಯರ್ಥ ಮಾಡದೆ ಆದಷ್ಟು ಬೇಗ ಆಸ್ಪತ್ರೆಗೆ ಬನ್ನಿ ಅಂತ. ಇಲ್ಲಿ ಎರಡು ಪ್ರಶ್ನೆ ಡಾಕ್ಟರ್ ನಂದು, ಆ ಸಮಯ ಎಷ್ಟು, ಎಷ್ಟು ಸಮಯದ ಒಳಗೆ ಯಾವ ಆಸ್ಪತ್ರೆಗೆ?
0: ಇವತ್ತಿನ ದಿನ 4.5 ಗಂಟೆ ಒಳಗಡೆ ಸ್ಟ್ರೋಕ್ ರೆಡಿ ಇರತಕ್ಕಂಥ ಆಸ್ಪತ್ರೆಗೆ ಬಂದರೆ ಆ ಕ್ಲಾಟ್ ಅಂತ ನಾನು ಏನು ಹೇಳಿದೆ ಆ ಕ್ಲಾಟನ್ನು ಕರಗಿಸುವಂಥ ಇಂಜೆಕ್ಷನ್ಸ್ಗಳು ಬಂದಿದೆ ಮೇಡಮ್. ಅದನ್ನು ನಾವು ಇಂಜೆಕ್ಷನ್ ಟೆನೆಕ್ಟೆಪ್ಲೇಸ್ ಅಂತ ಹೇಳ್ತೀವಿ, ಇನ್ನೊಂದು ಆಲ್ಟೆಪ್ಲೇಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಟೆನೆಕ್ಟೆಪ್ಲೇಸನ್ನು ನಾವು ಬಳಸುವಂಥದ್ದು, ಇದು ಅರೌಂಡ್ 30-35 ಸಾವಿರ ಆಗ್ತದೆ ಈ ಒಂದು ಇಂಜೆಕ್ಷನ್ಗೆ. ಇದು ನೀವು ಕೇವಲ 4.5 ಗಂಟೆ ಒಳಗಡೆ ಬಂದು ಆಸ್ಪತ್ರೆಯಲ್ಲಿ ಸ್ಕ್ಯಾನ್ ಆಗಿ ಈ ರೀತಿಯ ಒಂದು ಸ್ಟ್ರೋಕ್ ಇದೆ ಅಂತ ಗೊತ್ತಾದಾಗ ಬಳಸಿದರೆ ಅವರ ಕ್ಲಾಟ್ ಕರಗುವ ಸಾಧ್ಯತೆಗಳು ಹೆಚ್ಚು, ಅದರಿಂದ ಮುಂದೆ ಆಗುವ ನ್ಯೂನತೆಗಳ ಪ್ರಮಾಣ ಕೂಡ ಕಡಿಮೆ ಆಗ್ತದೆ. ಒಂದು ಎರಡನೇದು, 4.5 ಗಂಟೆಗಳ ನಂತರ ಬಂದು ಸಪೋಸ್ ಅವರ ರಕ್ತನಾಳದಲ್ಲಿ ಕ್ಲಾಟ್ ಇದೆ ಅಂತ ಗೊತ್ತಾದಾಗ ಇವತ್ತಿನ ದಿನದಲ್ಲಿ ಆ ಕ್ಲಾಟ್ ಅನ್ನ ಡೈರೆಕ್ಟ್ ಆಗಿ ತೆಗೆಯುವಂತ ಆಸ್ಪತ್ರೆಗಳು ಕೂಡ ಇದೆ. ಅದು ನಿಮಗೆ ಸಣ್ಣ ಊರಿನ ಆಸ್ಪತ್ರೆಗಳಲ್ಲಿ ಸೌಲಭ್ಯವಿಲ್ಲ, ಹೆಚ್ಚಾಗಿ ಇದು ಮೇಜರ್ ಸಿಟೀಸ್ ಅಂತ ಹೇಳ್ತೀವಿ, ಮೆಟ್ರೋಸ್ ಅಲ್ಲಿ. ಈಗ ನಮ್ಮ ಕರ್ನಾಟಕದಲ್ಲಿ ಹೇಳೋದಾದ್ರೆ ಬೆಂಗಳೂರಲ್ಲಿ ಮಂಗಳೂರಲ್ಲಿ ಇರ್ತಕ್ಕಂಥ ಸಾಧ್ಯತೆಗಳು.

0: ಸೊ ಆ ಒಂದು ಪ್ರೊಸೀಜರ್ಗೆ ನಾವು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂದ್ರೆ ನೇರವಾಗಿ ರಕ್ತನಾಳಕ್ಕೆ ಹೋಗಿ ಆ ಕ್ಲಾಟ್ ಅನ್ನ ರಿಟ್ರೀವ್ ಮಾಡುವಂತದ್ದು. ಸೊ ಇದು ನೀವು 6 ಗಂಟೆಯಿಂದ 9 ಗಂಟೆವರೆಗೂ ಮಾಡ್ತಾರೆ, ಬಟ್ ಇಂಜೆಕ್ಷನ್ ಕೊಡೋದು ಮಾತ್ರ 4.5 ಗಂಟೆ ಒಳಗಡೆ ಮಾತ್ರ. ನೀವು ಅದಾದ ನಂತರ ಬಂದು ಡಾಕ್ಟರ್ ಅದು ಇಂಜೆಕ್ಷನ್ ಇದೆಲ್ಲ ಕೊಡ್ರಿ ಅಂತ ಕೇಳಿದ್ರು ಕೊಡೋದಿಲ್ಲ ಅಕಾರ್ಡಿಂಗ್ ಟು ಗೈಡ್ ಲೈನ್ಸ್.
1: ಈಗ ಪರೀಕ್ಷೆ ಎನ್ನುವಂತದ್ದು ನಮಗೆ ಒಂದು ಲಕ್ಷಣಗಳ ಮೇಲೆ ಗುರುತಿಸಿರುವಂತದ್ದು. ಈಗ ಪರೀಕ್ಷೆ ನೀವು ಹೇಳಿದ್ರೆ ಎರಡು ರೀತಿಯಾಗಿ ಆಗುವಂತದ್ದು. ನಾವು ಮನೆಯಿಂದ ಬರೋವರೆಗೂ ಒಂದು ಸಮಯ, ಬಂದ ಮೇಲೆ ನೀವು ಪರೀಕ್ಷೆಯನ್ನ ಮಾಡುವಂತದ್ದು ಸಮಯ, ಈ ಒಂದು ಸಮಯವನ್ನ ಅಥವಾ ಬಂದ ತಕ್ಷಣ ಏನಾದ್ರು ಚಿಕಿತ್ಸೆ ಶುರು ಮಾಡ್ಬಿಡ್ತೀರಾ ಹೇಗೆ?
0: ಇಲ್ಲ ಮ್ಯಾಮ್, ಇದು ಒಂದು ಬಾರಿ ನಮಗೆ ಸ್ಟ್ರೋಕ್ ಇರುವಂತಹ ಸಾಧ್ಯತೆಗಳು ಕಂಡು ಬಂದಲ್ಲಿ ನೀವು ಈಗ SS ನಾರಾಯಣ ಎಕ್ಸಾಂಪಲ್ ಆಗಿ ಬಂದ್ರೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಂತ ಇರ್ತದೆ, ಬಂದ ಕೂಡಲೇ ಅದಕ್ಕೆ ಸಂಬಂಧಪಟ್ಟ ಟೀಮ್ ಆಕ್ಟಿವೇಟ್ ಆಗ್ತದೆ. ಸೊ ಅವರದನ್ನ NIHSS ಸ್ಕೇಲ್ ಅಂತ ಇರ್ತದೆ, ಅದನ್ನು ನೋಡ್ಕೊಂಡ್ಬಿಟ್ಟು ಸೈಮಲ್ಟೇನಿಯಸ್ಲಿ ಇದೆಲ್ಲ ಜೊತೆಗೆ ನಡೀತಾ ಇರ್ತದೆ. ಆ ಪೇಷಂಟಿನ ರಕ್ತವನ್ನು ಕೆಲವು ಪರೀಕ್ಷೆಗಳಿಗೆ ಕಳಿಸೋದಿರ್ತದೆ, ಕಳಿಸ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ಕ್ಯಾನ್. ನಮ್ಮ ಒಂದು ಆಸ್ಪತ್ರೆಯಲ್ಲಿ ಈ ರೀತಿಯಾದ ಪೇಷಂಟ್ಗಳು ಬಂದಾಗ MRI ಸ್ಟ್ರೋಕ್ ಪ್ರೋಟೋಕಾಲ್ ಅಂತ ಮಾಡ್ಕೊಂಡಿದ್ದೀವಿ. ಆ ಸಮಯದಲ್ಲಿ ಬೇರೆ ಯಾವುದೇ ಸ್ಕ್ಯಾನ್ ನಡೀತಾ ಇದ್ರೂ ಕೂಡ ಆ ಪೇಷಂಟ್ ಅನ್ನ ನಾವು ಹೊರಗಡೆ ತರಿಸಿ ಈ ಸ್ಟ್ರೋಕ್ ಆಗಿರೋ ಪೇಷಂಟ್ಗಳಿಗೆ ಮೊದಲ ಆದ್ಯತೆ ಕೊಡ್ತೀವಿ 4.5 ಗಂಟೆ ಒಳಗಡೆ ಬಂದಾಗ ಮಾತ್ರ. ಸೊ ಬೇಗನೆ ಸ್ಟ್ರೋಕ್ನ ಇಮೇಜಿಂಗ್ ಮುಗಿಸಿ ಹೌದು ಕ್ಲಾಟ್ ಇದೆ ಅಂತ ಗೊತ್ತಾದ್ರೆ ಆ ಇಂಜೆಕ್ಷನ್ ಬಳಕೆ ಮಾಡ್ತೀವಿ. ಇದರಲ್ಲಿ ಸಾಧ್ಯವಾದಷ್ಟು ಪ್ರೋಟೋಕಾಲ್ ಅಂತ ಹೇಳ್ತೀವಿ ಮೇಡಮ್, ಅಂದ್ರೆ ಎಮರ್ಜೆನ್ಸಿಯಿಂದ ನಾವು ಸ್ಕ್ಯಾನಿಗೆ ಹೋಗುವಂತ ಸಮಯ, ಸ್ಕ್ಯಾನ್ ಇಂದ ಇಂಜೆಕ್ಷನ್ ಕೊಡುವಂತ ಸಮಯ, ಇದೆಲ್ಲದೂ ಮ್ಯಾಟರ್ ಆಗ್ತದೆ.
1: ಆದಷ್ಟು ಬೇಗನೆ ಆಗ್ಬೇಕು ಚಿಕಿತ್ಸೆ ಅನ್ನುವಂಥದ್ದು, ಬೇಗ ಆಗ್ಬೇಕು.
0: ಪ್ರತಿ ನಿಮಿಷ ನಮಗೆ ಅತ್ಯಮೂಲ್ಯ. ಯಾಕೆ ಇದು ಎವ್ರಿ ಮಿನಿಟ್ ಕೌಂಟ್ಸ್ ಅಂದ್ರೆ ಟೈಮ್ ಈಸ್ ಬ್ರೈನ್ ಅಂತ. ಅಂದ್ರೆ ನಮ್ಮ ಪ್ರತಿ ಒಂದು ನಿಮಿಷ ನಾವು ವ್ಯರ್ಥ ಮಾಡಿದ ಹಾಗೆ ಒಂದೊಂದು ನಿಮಿಷಕ್ಕೆ 1.9 ಮಿಲಿಯನ್ ಸೆಲ್ಗಳ ಡೆತ್ ಆಗ್ತದೆ ಮೇಡಮ್. ಸೊ ಆ ಡೆತ್ ಹೆಚ್ಚು ಡೆತ್ ಆಗ್ತಾ ಹೋದಂಗೆ ನ್ಯೂನತೆಯ ಪ್ರಮಾಣ ಕೂಡ ಜಾಸ್ತಿ ಆಗ್ತದೆ. ಆ ನ್ಯೂನತೆ ಅಥವಾ ಡಿಸೆಬಿಲಿಟಿಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಬೇಗನೆ ಆಸ್ಪತ್ರೆಗೆ ಬನ್ನಿ, ಬೇಗನೆ ಆ ಇಂಜೆಕ್ಷನ್ ಬಳಸಿದ್ರೆ ಈ ಡಿಸೆಬಿಲಿಟಿಯನ್ನು ಕಡಿಮೆ ಮಾಡಬಹುದು.
1: ಡಾಕ್ಟರ್, ಈಗ ನಾವು ಜನಗಳಲ್ಲಿ ನೀವು ಹೇಳ್ತೀರಿ ಕೆಲವೊಂದು ಲಕ್ಷಣಗಳನ್ನ ಹೇಳಿರ್ತೀರಿ, ಆದ್ರೆ ನಮ್ಗೆ ಸುಮ್ನೆ ಏನೋ ಕೈಕಾಲು ಜೋ ಮಿಡಿತು, ಏನೋ ಸ್ವಲ್ಪ ನೋವು ಬಂತು, ಈಗ ಏನೋ ಆಯ್ತು ಅಂದ ತಕ್ಷಣನೇ ಸ್ಟ್ರೋಕ್ ಅಂತ ಹೇಳ್ಬಿಟ್ಟು ಒಂದು ಭಯ ಕಾಣಿಸುತ್ತೆ. ಹೇಗೆ ನಾವು ಆ ವ್ಯತ್ಯಾಸವನ್ನ ಗುರುತಿಸಬೇಕು ಸ್ಟ್ರೋಕ್ಗಿರುವಂತ ಲಕ್ಷಣಗಳಿಗೂ ಅಥವಾ ಬೇರೆಯದೇ ತೊಂದರೆಗಳಿಂದ ಆದುವಂತ ಲಕ್ಷಣಗಳಿಗೂ ಹೇಗೆ ವ್ಯತ್ಯಾಸವನ್ನ ಕಂಡು ಹಿಡ್ಕೊಳ್ಳೋದು?
0: ನಾನು ಆಗ್ಲೇ ಹೇಳಿದ ಹಾಗೆ ಆ ಬಿ ಫಾಸ್ಟ್ ಅನ್ನೋದು ಅದು ಸಾಮಾನ್ಯವಾಗಿ ನೋಡಿದ್ರೆ ಗೊತ್ತಾಗಿಬಿಡ್ತದೆ. ಬ್ಯಾಲೆನ್ಸ್ ಸಮಸ್ಯೆಗಳಾದ್ರೆ, ವಿಷನ್ ಪ್ರಾಬ್ಲಮ್ ಆದ್ರೆ ಅಥವಾ ಫೇಸ್ ಅಲ್ಲಿ ವ್ಯತ್ಯಾಸಗಳು ಕಂಡು ಬಂದ್ರೆ ಸಾಮಾನ್ಯವಾಗಿ ಗೊತ್ತಾಗಿಬಿಡುತ್ತದೆ, ಅದರಲ್ಲಿ ಹೆಚ್ಚು ಸಮಯ ವ್ಯರ್ಥ ಮಾಡೋದು ಬೇಡ. ಬಟ್ ಹಲವು ಬಾರಿ ಏನಾಗ್ತದೆ, ಜನರಲ್ಲಿ ಅಲ್ಲಿ ಜುಮ್ ಅನ್ನತ್ತೆ, ಇನ್ನೊಂದ್ ಕಡೆ ಏನೋ ಒಂದು ರೀತಿಯ ಮರಗಟ್ಟದಂಗೆ ಅನ್ಸುತ್ತೆ. ಅವೆಲ್ಲ ಆದಾಗ ನಾನು ಹೇಳೋದು, ನೀವು ಬಂದು ವೈದ್ಯರಲ್ಲಿ ಅದ್ರ ಬಗ್ಗೆ ಮಾತಾಡಿಕೊಂಡು ಪರೀಕ್ಷೆಗೆ ಒಳಪಡೋದು ಒಳ್ಳೇದು. ವೈದ್ಯರು ಒಂದ್ಸಲಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಅದು ಸ್ಟ್ರೋಕಿನ ಸಂಬಂಧಪಟ್ಟ ಸಿಂಪ್ಟಮ್ಸ್ ಹೌದು ಅಲ್ಲ ಅನ್ನೋ ಖಾತ್ರಿಯನ್ನು ಕೊಡ್ತಾರೆ ನಮಗೆ ನರರೋಗ ತಜ್ಞರು. ಎಷ್ಟೊಂದು ಬಾರಿ ಆ ಸಿಂಪ್ಟಮ್ಸ್ಗಳಿಂದನೇ ಆತಂಕಕ್ಕೆ ಒಳಗಾಗಿರ್ತಾರೆ ಹಲವಾರು ಜನಗಳು, ಯಾಕಂದ್ರೆ ಅದನ್ನು ಅವರ ಮನೆಯಲ್ಲಿ ನೋಡಿರ್ಬೋದು ಅಥವಾ ನೇಬರ್ಸಲ್ಲಿ ನೋಡ್ಬಿಟ್ಟಿರ್ತಾರೆ ಸಿಂಪ್ಟಮ್ಸ್ಗಳು, ಒಂದು ರೀತಿಯ ಭಯ ಅವರಲ್ಲಿ ಕಾಡ್ತಾ ಇರುತ್ತೆ. ಸೊ ನೀವು ವೈದ್ಯರನ್ನು ಭೇಟಿಯಾಗಿ ಪರೀಕ್ಷೆಗೆ ಒಂದ್ಸಲಿ ಮಾಡಿಸ್ಕೊಳ್ಳೋದು ಒಳ್ಳೇದು.
1: ನಿಮ್ಮ ಮುನ್ಸೂಚನೆಗಳೇನಾದ್ರು ಕಾಣಿಸ್ಕೊಳ್ಬಹುದು ಸ್ಟ್ರೋಕ್ ಅಲ್ಲಿ
0: ಮೇಡಮ್? ಹೌದು, ಎಷ್ಟೊಂದು ಬಾರಿ ಏನಾಗ್ತದೆ, ಸ್ಟ್ರೋಕ್ ಆಗೋದಕ್ಕಿಂತ ಮುಂಚೆ ವಾರ್ನಿಂಗ್ ಸಿಂಪ್ಟಮ್ಸ್ ಗಳು ಬರ್ತದೆ ಕೆಲವೊಬ್ಬರಲ್ಲಿ, ಅದನ್ನ ನಾವು TIA ಅಂತ ಕರಿತೀವಿ. TIA ಅಂದ್ರೆ ಟ್ರಾನ್ಸಿಯಂಟ್ ಇಸ್ಕೀಮಿಕ್ ಅಟ್ಯಾಕ್ಸ್ ಅಂತ. ಸೊ ಇದೇನಾಗ್ತದೆ, ಹಲವು ಬಾರಿ ಒಂದು ಭಾಗ, ಫಾರ್ ಎಕ್ಸಾಂಪಲ್ ಬಲಗಡೆ ಕೈ ಕಾಲು ಹಾಗೂ ಮಾತು ತೊದಲಾಗಿರ್ಬೋದು, ಕೆಲವು ನಿಮಿಷಗಳು 5 ನಿಮಿಷ 10 ನಿಮಿಷ ಆಗಿ ಸಂಪೂರ್ಣವಾಗಿ ಪೇಷಂಟ್ ರಿಕವರ್ ಆಗಿಬಿಟ್ಟಿರ್ತಾರೆ. ಅದು ವಾರ್ನಿಂಗ್ ಸೈನ್ ಇದ್ದಂಗೆ. ಅಂದ್ರೆ ನೀವು ಸಾಧ್ಯವಾದಷ್ಟು ಬೇಗನೆ ಆಸ್ಪತ್ರೆಗೆ ಹೋಗಿ ಪರೀಕ್ಷೆಗೆ ಒಳಪಡೋದು ಒಳ್ಳೇದು. ಬಟ್ ಹಲವಾರು ಬಾರಿ ಜನ ಏನ್ ಮಾಡ್ತಾರೆ, ಈ ರೀತಿ 3 ಬಾರಿ 4 ಬಾರಿ ಆಗಿರುತ್ತೆ ಆದ್ರೂ ವೇಟ್ ಮಾಡ್ತಾ ಇರ್ತಾರೆ. ಸೊ ಅದನ್ನ ನಾವು TIAs ಅಂತ ಕರಿತೀವಿ. ಇನ್ಫ್ಯಾಕ್ಟ್ ಅದು ವಾರ್ನಿಂಗ್ ಸಿಗ್ನಲ್, ಅದಾದಾಗ ಬೇಗನೆ ಆಸ್ಪತ್ರೆಗೆ ಹೋದ್ರೆ ನಿಮಗೆ ಸ್ಟ್ರೋಕ್ ಆಗುವ ಸಾಧ್ಯತೆಯನ್ನೇ ನಾವು
1: ತಡೆ ಹಿಡಿಬಹುದು.
0: ಎಸ್,
1: ಓಕೆ, ಇದು ಒಂದು ಮುನ್ಸೂಚನೆ ಆಗಿ ಕಾಣಿಸ್ಕೊಳ್ಳುತ್ತೆ. ಓಕೆ ಡಾಕ್ಟರ್, ಈಗ ನೀವು ಆಸ್ಪತ್ರೆ ಬಗ್ಗೆ ಹೇಳಿದ್ರಿ, ಜೊತೆಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ. ಈಗ ಮನೆಯಲ್ಲಿ ಯಾರಿಗೋ ಒಬ್ಬರಿಗೆ ಸ್ಟ್ರೋಕ್ ಆಯ್ತು ಅಥವಾ ಲಕ್ವ ಹೊಡಿತು ಅಂದ್ರೆ ತಕ್ಷಣ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನುವಂಥದ್ದು.
0: ಆ ಸಿಂಪ್ಟಮ್ಸ್ ಗಳು ಕಂಡು ಕೂಡಲೇ, ಬಿ ಫಾಸ್ಟ್ ಅನ್ನೋ ಸಿಂಪ್ಟಮ್ಸ್ ಗಳು ಕಂಡು ಕೂಡಲೇ ನೀವು ಸಾಧ್ಯವಾದಷ್ಟು ಬೇಗನೆ

0: ಸ್ಟ್ರೋಕ್ ರೆಡಿ ಇರತಕ್ಕಂಥ ಹಾಸ್ಪಿಟಲ್ಗಳಿಗೆ ಹೋಗೋದು ಸೂಕ್ತ. ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗಳಂದ್ರೆ ಏನು, ಕೊನೆ ಪಕ್ಷ ಅಲ್ಲಿ ಸಿ ಟಿ ಸ್ಕ್ಯಾನಿನ ಫೆಸಿಲಿಟಿ ಇರ್ತದೆ. ಅಟ್ಲೀಸ್ಟ್ ಒಂದು ಸಿ ಟಿ ಸ್ಕ್ಯಾನ್ ಮಾಡಿಬಿಟ್ಟು ರಕ್ತ ಹೆಪ್ಪುಗಟ್ಟಿರಬಹುದಾ ಅಥವಾ ರಕ್ತ ಸ್ರಾವ ಇದೆಯಾ ಅಲ್ಲ ಅನ್ನೋದು ಗೊತ್ತಾಗ್ತದೆ ಅವರಲ್ಲಿ. ಅಲ್ಲಿಂದ ಮುಂದಕ್ಕೆ ಇಂಜೆಕ್ಷನ್ ಕೊಡೋ ಫೆಸಿಲಿಟಿ ಇದ್ರೆ ಕೊಡಿಸ್ಕೊಂಡು ಮುಂದಿನ ಸೆಂಟರ್ಗಳಿಗೆ ಹೋಗುವ ಒಂದು ಸಾಧ್ಯತೆ ಇರ್ತದೆ. ಸೊ ಈ ಆಸ್ಪತ್ರೆಗಳಲ್ಲೂ ಕೂಡ ನಾವು 3-4 ನಮೂನಿ ಇದೆ ಮೇಡಮ್. ಒಂದರಲ್ಲಿ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂತೀವಿ, ಇನ್ನೊಂದರಲ್ಲಿ ಪ್ರೈಮರಿ ಸ್ಟ್ರೋಕ್ ಸೆಂಟರ್ ಅಂತೀವಿ. ಆ ಮೊದಲನೇ ಹಂತದಕ್ಕಿಂತ ಇನ್ನೂ ಉತ್ತಮ ವ್ಯವಸ್ಥೆಗಳಲ್ಲಿ ಇರ್ತದೆ, MRI ಇರ್ತದೆ. ಇನ್ನು ನೆಕ್ಸ್ಟ್ ಅಂತಂದ್ರೆ ಥ್ರಾಂಬೆಕ್ಟಮಿ ಕೇಪಬಲ್ ಅಂತ ಹೇಳಿದೆ ನಿಮಗೆ, ಎಲ್ಲಿ ಡೈರೆಕ್ಟ್ ಆಗಿ ಹೋಗಿ ರಕ್ತನಾಳನ್ನು ಕ್ಲಾಟ್ ಅನ್ನು ತೆಗೆಯುವಂತ. ಇನ್ನು ಕಾಂಪ್ರಹೆನ್ಸಿವ್ ಸ್ಟ್ರೋಕ್ ಸೆಂಟರ್ಸ್ ಅಂತ ಇರ್ತದೆ, ಇದು ಹೆಚ್ಚಾಗಿ ಬಿಗ್ಗರ್ ಸಿಟೀಸ್ ಮೆಟ್ರೋಸ್ ಅಲ್ಲಿ ಇರ್ತದೆ, ವೇರ್ ದೇ ಹ್ಯಾವ್ ಆಲ್ ದ ಫೆಸಿಲಿಟೀಸ್ ಲೈಕ್ ನ್ಯೂರಾಲಜಿ, ನ್ಯೂರೋ ಸರ್ಜರಿ, ನ್ಯೂರೋ ICU, ನ್ಯೂರೋ ರಿಹಬಿಲಿಟೇಷನ್ 24/7 ಆಲ್ ದ ಟೈಮ್. ಸೊ ನಿಮಗೆ ಹತ್ತಿರವಿರತಕ್ಕಂಥ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗಳಿಗೆ ಹೋಗೋದು ಸೂಕ್ತ. ದಯವಿಟ್ಟು ಸಣ್ಣ ಕ್ಲಿನಿಕ್ಗಳಾಗಲಿ, ನರ್ಸಿಂಗ್ ಹೋಮ್ಗಳಾಗಲಿ, ಎಲ್ಲಿ ನಿಮಗೆ ಇಮೇಜಿಂಗ್ ಫೆಸಿಲಿಟಿ ಇರೋದಿಲ್ಲ ಅಲ್ಲಿ ಹೋಗಿ ಸಮಯವನ್ನು ವ್ಯರ್ಥ ಮಾಡೋದು ಬೇಡ.
1: ಓಕೆ.
0: ಆಮೇಲೆ ಈ ಭಾಗದಲ್ಲಿ ರೂರಲ್ ಏರಿಯಾಗಳಲ್ಲಿ ಹೆಚ್ಚಾಗಿ ಈ ರೀತಿಯ ಸಿಂಪ್ಟಮ್ಸ್ಗಳು ಕಂಡು ಬಂದಾಗ ಕೊಬ್ಬರಿ ಎಣ್ಣೆ ಕುಡಿಸುವಂತ ಒಂದು ಪದ್ಧತಿ ಇದೆ. ಈ ಪದ್ಧತಿ ಮೊದಲನೇದಾಗಿ ಅದಕ್ಕೆ ಯಾವುದೇ ರೀತಿಯ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ, ಸೊ ಮಾಡೋದು ಒಳ್ಳೆಯದಲ್ಲ. ಎರಡನೆಯದು, ಈ ಪೇಷಂಟ್ಗಳಲ್ಲಿ ಕೊಬ್ಬರಿ ಎಣ್ಣೆ ಕುಡಿಸುವ ಒಂದು ಭರದಲ್ಲಿ ಕೆಲವು ಬಾರಿ ನಾನು ಎರಡೆರಡು ಕೊಬ್ಬರಿ ಎಣ್ಣೆ ಬಾಟ್ಲುಗಳನ್ನು ಕುಡಿಸಿರುವಂತ ಸನ್ನಿವೇಶಗಳಿದೆ. ಅದು ಅನ್ನನಾಳಕ್ಕೆ ಹೋಗುವ ಬದಲು ಎಷ್ಟೊಂದು ಸಾರಿ ಶ್ವಾಸಕೋಶಕ್ಕೆ ಹೋಗಿಬಿಟ್ಟಿರುತ್ತೆ. ಶ್ವಾಸಕೋಶಕ್ಕೆ ಹೋದ್ರೆ ಅವರುಗಳಿಗೆ ಆಸ್ಪಿರೇಷನ್ ನ್ಯೂಮೋನಿಯಾ ಅನ್ನೋ ಒಂದು ಸಮಸ್ಯೆ ಆಗ್ತದೆ. ಆ ಆಸ್ಪಿರೇಷನ್ ನ್ಯೂಮೋನಿಯಾ ಆದ್ರೆ ನಾವು ಎಷ್ಟೊಂದು ಬಾರಿ ವಾರ್ಡ್ಗಳಲ್ಲಿ ಚಿಕಿತ್ಸೆ ಕೊಡೋದ್ರ ಬದಲಾಗಿ ಅವರನ್ನ ICU ಮ್ಯಾನೇಜ್ ಮಾಡಬೇಕಾದಂತ ಪರಿಸ್ಥಿತಿ ಉದ್ಭವ ಆಗ್ತದೆ. ಹಾಸ್ಪಿಟಲ್ ಸ್ಟೇ ಕೂಡ ಪ್ರೊಲಾಂಗ್ ಆಗ್ತದೆ, ಹೆಚ್ಚು ದಿನ ಇರಬೇಕಾಗ್ತದೆ. ಅದರಿಂದ ಪೇಷಂಟ್ಗೆ ತೊಂದರೆ, ಅದರಿಂದ
1: ಎಲ್ಲಾ ರೀತಿಯ ತೊಂದರೆಗಳಿಗೆ. ಹಾಗಾಗಿ ಕೊಬ್ಬರಿನೇ ಕುಡಿಸಬೇಡಿ ಅನ್ನುವಂಥದ್ದೇ ಕಿವಿ ಮಾತು.
0: ಹೌದು ಮೇಡಮ್.
1: ಓಕೆ ಡಾಕ್ಟ್ರೆ, ಚಿಕಿತ್ಸೆ ಏನೆಲ್ಲ ಉಂಟು?
0: ಮೊದಲನೇದಾಗಿ ನಾನು ಹೇಳಿರೋ ಹಾಗೆ ನೀವು ಬೇಗನೆ ಈ ಹಾಸ್ಪಿಟಲ್ಗಳಿಗೆ ಬಂದ್ರೆ, 4.5 ಗಂಟೆ ಒಳಗಡೆ ಬಂದ್ರೆ ಸೂಕ್ತವಾದ ಪೇಷಂಟ್ಸ್ಗಳಿರ್ತಾರೆ. ಅದಕ್ಕೂ ಕೂಡ ಕ್ರೈಟೀರಿಯಾಗಳಿದೆ ಮೇಡಮ್. ಇಂಡಿಕೇಶನ್ಸ್, ಕಾಂಟ್ರಾ ಇಂಡಿಕೇಶನ್ಸ್ ಅಂತೀವಿ. ಅಂದ್ರೆ ಯಾರಲ್ಲಿ ನಾವು ಕೊಡೋದಕ್ಕೆ ಬರೋದಿಲ್ಲ ಇಂಜೆಕ್ಷನ್ ಅನ್ನ, ಎಲ್ಲರಲ್ಲೂ ಕೊಡಕ್ ಬರೋದಿಲ್ಲ. ಈಗ ರಕ್ತದ ಒತ್ತಡ ತುಂಬಾ ಜಾಸ್ತಿ ಇದ್ರೆ ಬರೋದಿಲ್ಲ, ಬ್ಲಡ್ ಶುಗರ್ಸ್ ಅತಿಯಾಗಿ ಇದ್ರೆ ಕೊಡಕ್ ಬರೋದಿಲ್ಲ, ಈ ರೀಸೆಂಟ್ ಆಗಿ ಸರ್ಜರಿಗಳಾಗಿರುತ್ತೆ ಅವರಲ್ಲಿ ಕೆಲವರಲ್ಲಿ ಕೊಡಕ್ ಬರೋದಿಲ್ಲ.
1: ಸೊ ಕೇಸ್ ಹಿಸ್ಟರಿ ಬೇಕಾಗುತ್ತೆ.
0: ಎಸ್ ಎಸ್. ಸೊ ಅದಕ್ಕೆ ಒಂದು ನಮ್ಮ ಹತ್ರ ಒಂದು ಸಿಸ್ಟಮ್ಯಾಟಿಕ್ ಕ್ವೆಶ್ಚನ್ನೇರ್ ಅಂತ ಹೇಳ್ತೀವಿ, ರೆಡಿ ಇರ್ತದೆ. ಬಂದ ತಕ್ಷಣ ಕ್ವೆಶ್ಚನ್ನೇರ್ ನೋಡಿಬಿಟ್ಟು ಸೂಕ್ತವಾದ ಪೇಷಂಟ್ಗಳಲ್ಲಿ ಆ ಇಂಜೆಕ್ಷನ್ ಅನ್ನು ಕೊಡ್ತೇವೆ. ಇದು ಒಂದು ಭಾಗ. ಈಗ 4.5 ಗಂಟೆಗಳ ನಂತರ ಬಂದ್ರೆ ಬ್ಲಡ್ ಥಿನ್ನರ್ಸ್ ಅಂತ ಇರ್ತದೆ, ಸಾಮಾನ್ಯವಾಗಿ ಹೇಳೋ ಭಾಷೆಯಲ್ಲಿ ಆಸ್ಪಿರಿನ್, ಕ್ಲೋಪಿಡಾಗ್ರಲ್ ಅಂತ ಮಾತ್ರೆಗಳು ಬರ್ತದೆ. ಆಮೇಲೆ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡೋ ಮಾತ್ರೆಗಳಿರ್ತದೆ, ಅದನ್ನ ಸ್ಟ್ಯಾಟಿನ್ಸ್ ಅಂತ ಕರಿತೀವಿ. ಸೊ ಅವುಗಳನ್ನ ಕೊಟ್ಟು ಜೊತೆಗೇನೆ ಸೈಮಲ್ಟೇನಿಯಸ್ಲಿ ರಕ್ತದ ಒತ್ತಡವನ್ನು ಕಡಿಮೆ ಮಾಡೋದು, ಬ್ಲಡ್ ಶುಗರ್ ಅನ್ನು ಕಡಿಮೆ ಮಾಡುವಂಥದ್ದು, ಬ್ರೈನ್ ಅಲ್ಲಿ ಆಗಿರೋ ಸ್ಟ್ರೋಕ್ ಇಂದ ಉದ್ಭವ ಆಗುವ ಬಾವನ್ನ ಕಡಿಮೆ ಮಾಡೋದಕ್ಕೆ ಅದನ್ನ ಸೆರೆಬ್ರಲ್ ಎಡಿಮಾ ಅಂತ ಕರಿತೀವಿ, ಅದನ್ನ ಕಡಿಮೆ ಮಾಡೋ ಇಂಜೆಕ್ಷನ್ಗಳು. ಹಾಗೂ ಕೆಲವೊಬ್ಬರಲ್ಲಿ ಫಿಟ್ಸ್ ಕೂಡ ಆಗುವ ಸಾಧ್ಯತೆಗಳಿರ್ತದೆ ಸ್ಟ್ರೋಕ್ ಆದಾಗ. ಸೊ ಅದನ್ನ ಕಂಟ್ರೋಲ್ ಮಾಡುವಂತ ಇಂಜೆಕ್ಷನ್ಸ್ಗಳನ್ನ ಕೊಟ್ಟು ಸೊ ಪೇಷಂಟ್ ಅದೇ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಹೋದಾಗೆ ಜೊತೆಗೇನೆ ಫಿಸಿಯೋಥೆರಪಿ ಕೂಡ ಶುರು ಮಾಡ್ಕೊಡ್ತೀವಿ. ರಿಹಾಬಿಲಿಟೇಷನ್ ಅಂಡ್ ಫಿಸಿಯೋಥೆರಪಿ,
1: ಪುನರ್ವಸತಿ, ಫಿಸಿಯೋಥೆರಪಿ ಕೂಡ ಇರುತ್ತೆ ಅಂತ. ಡಾಕ್ಟರ್, ಯಾರಿಗೆ ಹೆಚ್ಚಾಗಿ ಬರಬಹುದು ಈ ಒಂದು ಸಮಸ್ಯೆ ಅಂತ?
0: ಸೊ ಸಾಮಾನ್ಯವಾಗಿ ಸ್ಟ್ರೋಕ್ ಅಂತ ನಾವು ಹೇಳಿದಾಗ ನಾವು ಹೇಳೋದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ರಿಸ್ಕ್ ಫ್ಯಾಕ್ಟರ್ಸ್ ಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ಸ್ ಬ್ಲಡ್ ಪ್ರೆಷರ್ ಅಥವಾ ರಕ್ತದ ಒತ್ತಡ, ಹೈಪರ್ ಟೆನ್ಷನ್, ಆಮೇಲೆ ಡಯಾಬಿಟೀಸ್, ಕೊಲೆಸ್ಟ್ರಾಲ್, ಒಬೆಸಿಟಿ, ಸ್ಮೋಕಿಂಗ್, ಟೊಬ್ಯಾಕೋ, ಆಲ್ಕೋಹಾಲ್, ಜೆನೆಟಿಕ್ ಫ್ಯಾಕ್ಟರ್ಸ್, ಹಾರ್ಟಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದವರಲ್ಲಿ. ಇದು ಮೋಸ್ಟ್ ಕಾಮನ್ ಆಗಿ ನಾವು ಸ್ಟ್ರೋಕ್ಗಳು ನೋಡೋ ಪೇಷಂಟ್ಸ್ಗಳಲ್ಲಿ ಈ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಯಾರ್ಯಾರಲ್ಲಿ ಈ ಸಮಸ್ಯೆಗಳಿರುತ್ತೆ ದಯವಿಟ್ಟು ಅವರೆಲ್ಲ ಇದ್ರ ಬಗ್ಗೆ ಗಮನ ಹರಿಸೋದು ಬಹಳ ಒಳ್ಳೆಯದು. BP ಇರ್ತದೆ, ಶುಗರ್ ಇರ್ತದೆ, ಏ ನನಗೇನಾಗಲ್ಲ, ಚೆನ್ನಾಗೇ ಇದ್ದೀನಿ, ಅವಶ್ಯಕತೆ ಇಲ್ಲ, ಡೈಲಿ ನುಂಗ್ಬೇಕಾ ಗುಳಿಗೆಯನ್ನು, ಇದು ಬಹಳಷ್ಟು ಜನರಲ್ಲಿ ಒಂದು
1: ಪ್ರಶ್ನೆ.
0: ಬಟ್ ಅವ್ರು ಏನ್ ಮಾಡ್ತಾರೆ, ಹಲವಾರು ವರ್ಷಗಳನ್ನ ಅದು ನೆಗ್ಲೆಕ್ಟ್ ಮಾಡೋದ್ರಿಂದ ಒಂದು ದಿನ ಕಾಂಪ್ಲಿಕೇಶನ್ಸ್ಗಳನ್ನು ಮಾಡಿಕೊಂಡು ಆಸ್ಪತ್ರೆಗೆ ಬಂದ್ಬಿಡ್ತಾರೆ. ಸೊ ಅಲ್ಲಿವರೆಗೂ ಮಾಡಿರೋದೆಲ್ಲ ಅದು ಕಾಂಪ್ಲಿಕೇಶನ್ ಆಗಿ ತೊಂದರೆಗೆ ಒಳಪಟ್ಟಿರ್ತಾರೆ.
1: ಒಂದೇನು ನಮ್ಮ ದೇಹದಲ್ಲಿ ಶಕ್ತಿ ಇತ್ತು ಅದು ಇರೋವರೆಗೂ ಬೇರೆ ಎಲ್ಲಾ ಒತ್ತಡಗಳನ್ನ ತಡ್ಕೊಂಡಿರುತ್ತೇನು. ಈಗೇನು ನೀವು BP ಅಂದ್ರಿ, ಶುಗರ್ ಅಂದ್ರಿ, ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮಟ್ಟಿಗೆ ತಡ್ಕೊಂಡಿರುತ್ತೆ.

0: ಒಂದು ದಿನ ಅದು
1: ಅಂದ್ರೆ ಅದು ದೇಹ ಕಾಂಪನ್ಸೇಟ್ ಮಾಡ್ತಾ ಇರುತ್ತೆ ಮೇಡಮ್, ಅದಕ್ಕೊಂದು ಹಂತ
0: ಇರುತ್ತೆ,
1: ಕಾಂಪ್ಲಿಕೇಶನ್ಸ್ ಗಳಿಗೆ ಒಳಪಟ್ಟು ಬಿಡ್ತಾರೆ.
0: ಓಕೆ ಡಾಕ್ಟರ್, ತಡೆಗಟ್ಟಬಹುದಾ?
1: ಹಾ, ಅದನ್ನ ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಇದು ಸಿ ಎಲ್ಲಾ ಒಂದು ಹೆಲ್ತ್ ಕೇರ್ ಸಿಸ್ಟಮ್ನ ಮೂಲ ಉದ್ದೇಶನೇ ಪ್ರಿವೆನ್ಷನ್. ಸೊ ಪ್ರಿವೆನ್ಷನ್ ಅನ್ನೋದು ಸ್ಟಾರ್ಟ್ ಆಗೋದು ಎಲ್ಲಿಂದ? ನಮ್ಮ ಎಜುಕೇಶನ್ ಸಿಸ್ಟಮ್ ಇಂದನೇ ಬರಬೇಕದು. ಸೊ ಇನ್ ಜನರಲ್ ಪ್ರಿವೆನ್ಷನ್ ಅಲ್ಲಿ ನಾವು ಹೇಳ್ತಕ್ಕಂಥದ್ದು ಏನು, ಹೆಲ್ದಿ ಲೈಫ್ ಸ್ಟೈಲ್ ಚಾಯ್ಸಸ್. ಹೆಲ್ದಿ ಲೈಫ್ ಸ್ಟೈಲ್ ಚಾಯ್ಸಸ್ ಅಲ್ಲಿ ಇವತ್ತಿನ ದಿವಸ ಡಯಟ್ ಅಲ್ಲಿ ಟೂ ಮಚ್ ಆಫ್ ಶುಗರ್, ಟೂ ಮಚ್ ಆಫ್ ಸಾಲ್ಟ್,

0: ಮ್ಯಾನೇಜ್ ಮಾಡಿಕೊಂಡಿದ್ರೆ ಬರುವ ಸಾಧ್ಯತೆಗಳು ಕಡಿಮೆ ಆಗ್ತದೆ.
1: ಒಂದು ಸಾರಿ ಸ್ಟ್ರೋಕಿಗೆ ಒಳಗಾದ ವ್ಯಕ್ತಿ ಜೀವನ ಪರ್ಯಂತ ಟ್ರೀಟ್ಮೆಂಟ್ ಅಲ್ಲೇ ಇರಬೇಕು?
0: ಯಸ್ ಮೇಡಮ್, ಒಂದು ಸಲ ಕ್ಲಾಟ್ ಇದೆ ಅಂತ ಗೊತ್ತಾದ್ಮೇಲೆ ಅದರದ್ದು ಮೊದಲನೇ ಹಂತದ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಇಡೀ ಲೈಫ್ ಅವರು ಈ ಬ್ಲಡ್ ಥಿನ್ನರ್ ಮಾತ್ರೆಗಳಂತಿರ್ತದೆ, ಆ ಮಾತ್ರೆಗಳನ್ನ ತಗೊಳ್ಳೇಬೇಕಾಗ್ತದೆ. ಆಮೇಲೆ ರಕ್ತದ ಒತ್ತಡದಿಂದ ರಕ್ತ ಸ್ರಾವ ಆಗಿರತಕ್ಕಂತ ಪಕ್ಷದಲ್ಲಿ ಬ್ಲಡ್ ಪ್ರೆಷರ್ ಮಾತ್ರ ಇಡೀ ಲೈಫ್ ಲಾಂಗ್ ಅವರು ನಾರ್ಮಲ್ ಲೆವೆಲ್ಸ್ ಅಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ.
1: ಓಕೆ ಡಾಕ್ಟರ್, ಈಗ ನೀವು ಟ್ರೀಟ್ಮೆಂಟ್ ವಿಷಯದಲ್ಲಿ ಈಗ ಎರಡು ರೀತಿಯಾಗಿ ಆಗುತ್ತೆ ಅಂತ ಹೇಳಿದ್ರಿ, ಕ್ಲಾಟ್ ತೆಗೆಯೋದು ಹೇಳಿದ್ರಿ, ರಕ್ತಸ್ರಾವ ಆದಾಗ ಯಾವ ರೀತಿಯ ಚಿಕಿತ್ಸೆ ಇರುತ್ತೆ?
0: ರಕ್ತಸ್ರಾವ ಆದಾಗ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಮ್ಯಾನೇಜಿಂಗ್ ಬ್ಲಡ್ ಪ್ರೆಷರ್. ಎಷ್ಟೊಂದು ಪೇಷಂಟ್ಸ್ ಗಳು ರಕ್ತಸ್ರಾವ ಆಗಿರೋರಲ್ಲಿ ಬ್ಲಡ್ ಪ್ರೆಷರ್ 200 ಮೇಲೆಲ್ಲ ಹೋಗಿರ್ತದೆ, ಅಂದ್ರೆ 220 ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಅಂತ ಹೇಳ್ತೀವಿ, ಅಷ್ಟು ಮಟ್ಟಿಗೆ ಹೋಗಿರ್ತದೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರೆಡ್ಯೂಸ್ ದ ಬ್ಲಡ್ ಪ್ರೆಷರ್. ಏನಕ್ಕೆ ಅಂದ್ರೆ ಆ ರಕ್ತದ ಒತ್ತಡವನ್ನು ನಾವು ಕಡಿಮೆ ಮಾಡದೇ ಇದ್ದಾಗ ರಕ್ತಸ್ರಾವದ ಪ್ರಮಾಣ ನಮ್ಮ ಸೀಕ್ವೆನ್ಷಿಯಲ್ ಸ್ಕ್ಯಾನ್ ಮಾಡ್ತಾ ಹೋದಾಗ ಹೆಚ್ಚಾಗ್ತಾ ಹೋಗ್ತದೆ. ಸೊ ಅದರಿಂದ ಒಂದು ಭಾಗದ ಬ್ರೈನ್ ಅಲ್ಲಿ ಬಾವಿನ ಪ್ರಮಾಣ ವಿಪರೀತವಾಗಿಬಿಡ್ತದೆ. ಆ ವಿಪರೀತವಾದ ಬಾವಿಂದ ಇನ್ನೊಂದು ನಾರ್ಮಲ್ ಬ್ರೈನಿನ ಮೇಲೆ ಒತ್ತಡ ಹೆಚ್ಚಾಗ್ತದೆ. ಸೊ ಹಲವಾರು ಬಾರಿ ಏನಾಗ್ತದೆ, ತುಂಬಾ ದೊಡ್ಡ ಪ್ರಮಾಣದ ರಕ್ತಸ್ರಾವ ಆದಾಗ ಒಂದು ಸೈಡಿನ ಬ್ರೈನಿನ ಇದೇನ್ ಸ್ಕಲ್ ಅಂತೀವಲ್ಲ ಮೇಡಮ್, ಅದರದ ಚಿಪ್ ಅನ್ನ ತೆಗಿತಾರೆ ಟು ರೆಡ್ಯೂಸ್ ದ ಪ್ರೆಷರ್. ಇವೆಲ್ಲ ಸ್ವಲ್ಪ ಅಡ್ವಾನ್ಸ್ ಸರ್ಜರೀಸ್. ಸೊ ನಿಮ್ಮ ಬಿಗ್ ಹಾಸ್ಪಿಟಲ್ ನಮ್ಮ SS ನಾರಾಯಣ ಆಸ್ಪತ್ರೆಯಲ್ಲಿ ನ್ಯೂರೋ ಸರ್ಜರಿ ವಿಭಾಗದಲ್ಲಿ ನಾವು ಮಾಡ್ತೇವೆ. ಚಿಪ್ ಅನ್ನ ತೆಗೆಯೋದ್ರಿಂದ ಆ ಒತ್ತಡವನ್ನ ತೆಗೆದ ಹಾಗೆ ರಕ್ತಸ್ರಾವ ಆದಾಗ ಮೋಸ್ಟ್ ಇಂಪಾರ್ಟೆಂಟ್ ಬ್ಲಡ್ ಪ್ರೆಷರ್ ಕಡಿಮೆ ಮಾಡೋದು, ಬಾವನ್ನ ಕಡಿಮೆ ಮಾಡೋದು, ಫಿಟ್ಸ್ ಆಗುವ ಸಾಧ್ಯತೆಗಳನ್ನು ಕಡಿಮೆ ಮಾಡೋಕೆ ಇಂಜೆಕ್ಷನ್ ಕೊಟ್ಟು ನ್ಯೂರೋ ICU ಅಲ್ಲಿ ಪೇಷಂಟ್ ಅನ್ನ ಮ್ಯಾನೇಜ್ ಮಾಡ್ತೀವಿ.
1: ಒಂದು ಸಾರಿ ಓಪನ್ ಆದಂತ ರಕ್ತನಾಳ ಮತ್ತೆ ಅದು ಸರಿ ಹೋಗುತ್ತಾ?
0: ಹೌದು ಮ್ಯಾಮ್, ಸರಿ ಹೋಗ್ತದೆ. ಬಾಡಿ ಹ್ಯಾಸ್ ಎ ಮೆಕ್ಯಾನಿಸಮ್ ಟು ಹೀಲ್, ಸರಿ ಹೋಗ್ತದೆ. ಸಾಮಾನ್ಯ ಜನರಲ್ಲಿ ಅಥವಾ ಸಮಾಜಕ್ಕೆ ನಾವು ಹೇಳೋದು ಏನಂದ್ರೆ, ಸ್ಟ್ರೋಕ್ ಅಂತ ಆದಾಗ ತುಂಬಾ ಹೊತ್ತು ಸಮಯ ವ್ಯರ್ಥ ಮಾಡದೆ ಆಸ್ಪತ್ರೆಗೆ ಬನ್ನಿ. ಇನ್ ಜನರಲ್ ಹೇಳೋದಾದ್ರೆ ಪ್ರತಿ 4 ಜನರಲ್ಲಿ ಒಬ್ಬರಿಗೆ ಲೈಫ್ ಟೈಮ್ ಅಲ್ಲಿ ಸ್ಟ್ರೋಕ್ ಆಗೋ ಸಾಧ್ಯತೆಗಳಿರ್ತದೆ. ಒಂದು
1: ಭಾಗ ಜಾಸ್ತಿ
0: ಆಯ್ತಾ? ಸೊ ನಮ್ಮ ದೇಶದಲ್ಲಿ ಸ್ಟಾಟಿಸ್ಟಿಕ್ಸ್ ಪ್ರಕಾರ 100 to 150 ಜನರಲ್ಲಿ, 100,000 100 to 150 ಜನ ಪರ್ ಇಯರ್ ಸ್ಟ್ರೋಕಿಗೆ ಒಳಪಡ್ತಾರೆ. ಸೊ ಇದನ್ನ ನಾವು 4th ಲೀಡಿಂಗ್ ಕಾಸ್ ಆಫ್ ಡೆತ್ ಅಂತೀವಿ ನಮ್ಮ ದೇಶದಲ್ಲಿ. 4th ಲೀಡಿಂಗ್ ಕಾಸ್ ಆಫ್ ಡೆತ್
1: ಅಂದ್ರೆ ಏನು, ಮರಣ ಸಂಖ್ಯೆ ಇದೆ ಅದಕ್ಕೆ 4ನೇ ಕಾರಣ ಆಗಿದೆ ಈ ಸ್ಟ್ರೋಕ್ ಅನ್ನುವಂಥದ್ದು.
0: ಆಮೇಲೆ 5th ಲೀಡಿಂಗ್ ಕಾಸ್ ಆಫ್ ಡಿಸಬಿಲಿಟಿ. ಒಬ್ಬ ವ್ಯಕ್ತಿ ಸರಿಯಾದ ಚಿಕಿತ್ಸೆ ತಗೊಳ್ಳದೆ ಇದ್ದಾಗ, ದೊಡ್ಡ ಪ್ರಮಾಣದಲ್ಲಿ ನ್ಯೂನತೆ ಆದಾಗ ಅವರು ಹಾಸಿಗೆ ಹಿಡಿಯುವಂತ ಪರಿಸ್ಥಿತಿ ಬರ್ತದೆ. ಒಬ್ಬ ಮನುಷ್ಯ ಹಾಸಿಗೆ ಹಿಡಿದ್ರೆ ಇವತ್ತಿನ ದಿನದಲ್ಲಿ ಅವರನ್ನು ನೋಡ್ಕೊಳ್ಳೋದಕ್ಕೆ,
1: ಹೌದು,
0: ಸೊ ಇಟ್ ಟೇಕ್ಸ್ ಲಾಟ್ ಆಫ್ ರಿಸೋರ್ಸಸ್ ಅಂತ ಹೇಳ್ತೀವಿ.
1: ಆ ಮನುಷ್ಯನ ಮಾನವ ಸಂಪನ್ಮೂಲನೂ ಅಲ್ಲಿ ವ್ಯಯ ಆಯ್ತು, ಅಥವಾ ಅದು ವ್ಯರ್ಥ ಆಯ್ತು, ನಮ್ಮ ಸಮಾಜಕ್ಕೆ ಸಿಕ್ಲಿಲ್ಲ. ಮತ್ತೆ ಆ ವ್ಯಕ್ತಿಯನ್ನ ನೋಡ್ಕೊಳ್ಳೋದಿಕ್ಕೆ ಕುಟುಂಬದ ಸದಸ್ಯರು ಅವ್ರಿಗೂ ಕೂಡ ತೊಂದರೆ ಆಯ್ತು. ಅದು ಹಣಕಾಸಿಂದ ಇರಬಹುದು,
0: ಆರ್ಥಿಕವಾಗಿ, ಎಮೋಷನಲಿ ಕೂಡ,
1: ಸಾಮಾಜಿಕ
0: ಲಾಟ್ ಆಫ್ ಡ್ರೇನ್ ಆನ್ ದ ಫ್ಯಾಮಿಲಿ.
1: ಹೌದು.
0: ಸೊ ನಾವು ಸಾಧ್ಯವಾದಷ್ಟು ಮೊದಲು ಪ್ರಿವೆನ್ಷನ್, ನಿಮ್ಮಲ್ಲಿರ್ತಕ್ಕಂತ ಕೋಮಾರ್ಬಿಡಿಟೀಸ್ಗಳನ್ನ ಮ್ಯಾನೇಜ್ ಮಾಡಿಕೊಂಡು, ಆಮೇಲೆ ಅಪ್ಪಿತಪ್ಪಿ ಈ ಸಮಸ್ಯೆಗಳು ಬಂದಾಗ ಬೇಗನೆ ಆಸ್ಪತ್ರೆಗೆ ಹೋಗೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಆಗುವ ಡಿಸೆಬಿಲಿಟಿ ಅಥವಾ ನ್ಯೂನತೆಗಳನ್ನ ಕಡಿಮೆ ಮಾಡಬಹುದು.
1: ಇಲ್ಲಿ ಬೆಡ್ರಿಡನ್ ಆಗೋರೇ ಜಾಸ್ತಿ ಅಲ್ವಾ ಡಾಕ್ಟ್ರೆ, ಈ ಒಂದು ಸ್ಟ್ರೋಕ್ ಆದಾಗ ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ತಗೊಂಡ್ಲೇ ಇಲ್ಲ ಅಂದ್ರೆ.
0: ಹೌದು ಮೇಡಮ್.
1: ಓಕೆ ಡಾಕ್ಟ್ರೆ, ಕಾರ್ಯಕ್ರಮನ ಮುಗಿಸೋಣ. ಥ್ಯಾಂಕ್ ಯು ಮಾಹಿತಿಗಾಗಿ, ಧನ್ಯವಾದಗಳು ಡಾಕ್ಟ್ರೆ.
0: ಧನ್ಯವಾದಗಳು ಮ್ಯಾಮ್.
2: ಇದುವರೆಗೂ ಪಾರ್ಶ್ವವಾಯುವಿಗೆ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ದಾವಣಗೆರೆಯ SS ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾ ಗುರುಪ್ರಸಾದ್ ಎಸ್ ಪೂಜಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದ್ಯಾಮಲಾಂಬಿಕಾ MS. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
3: ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ.
4: ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು.
3: ದೇಹದಾನ ಜೀವದಾನಕ್ಕೆ ಸಮಾನವಾಗಿದೆ.

ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ, ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಸಮಯ ಒಂದು ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳಿದರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಪ್ರಾದೇಶಿಕ ಕಚೇರಿಯಲ್ಲಿ ಪ್ರಬಂಧಕರಾಗಿರುವಂತಹ ಶ್ರೀ ಬಿಆರ್ ಪ್ರವೀಣ್ ಕುಮಾರ್ ಅವರು. ನಮಸ್ಕಾರ ಪ್ರವೀಣ್ ಕುಮಾರ್ ಅವರೇ.
3: ಸರ್ ನಮಸ್ತೆ. ಸರ್
2: ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಯಾವ ರೀತಿ ಭಿನ್ನವಾಗಿದೆ ಮತ್ತು ಇದರ ವೈಶಿಷ್ಟ್ಯಗಳೇನು ಅಂತ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ತೀರಾ?
3: ಮುಖ್ಯವಾದ ಒಂದು ನಾಲ್ಕು ಅಂಶಗಳು ಈ ಯೋಜನೆಯಲ್ಲಿ ಇನ್ನ ಸರ್ಕಾರದವರು ರೈತರಿಗೆ ಉಪಯೋಗ ಆಗ್ಲಿ ಅಂತ ಸ್ವಲ್ಪ ಆಡ್ ಮಾಡ್ಕೊಟ್ಟಿದ್ದಾರೆ. ರೈತರಿಗೆ ಏನಾಗುತ್ತೆ, ಈಗ ಬೆಳೆ ಬೆಳೆದಿರ್ತಾರೆ, ಸೊ ಬೆಳೆ ಸ್ಟಾರ್ಟಿಂಗ್ ಬಿತ್ತನೆ ಮಾಡಿರ್ತಾರೆ, ಇಲ್ಲ ಬೆಳೆಯುವಂತ ಸಂದರ್ಭದಲ್ಲಿ ಇಲ್ಲ ಕಟಾವಿಗೂ ಆಗುವಂತ ಒಂದು ನಷ್ಟ, ಅವ್ರಿಗೊಂದು ಇಮಿಡಿಯೇಟ್ ರಿಲೀಫ್ ಸಿಗ್ಬೇಕು ಅಂದ್ರೆ ರೈತರಿಗೆ ಆ ಸಮಯದಲ್ಲೇ ಸ್ವಲ್ಪ ದುಡ್ಡು ಸಿಗ್ಬೇಕು ಅಂತ ಏನಂತ ಸರ್ಕಾರ ಯೋಚನೆ ಮಾಡಿ, ಕೇಂದ್ರ ಸರ್ಕಾರದವರು ಏನ್ ಬೆಳೆ ವಿಮಾ ಯೋಜನೆ ಇದೆ ಅದನ್ನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಒಂದು ಹೆಸರನ್ನ ಸ್ವಲ್ಪ ಮಾರ್ಪಡಿಸಿ ಮತ್ತೆ ಯೋಜನೆಯಲ್ಲಿ ಒಂದು ನಾಲ್ಕು ಅಂಶಗಳನ್ನ ಮುಖ್ಯವಾಗಿ ತಗೊಂಬಂದ್ರು. ಇದರಲ್ಲಿ ಮುಖ್ಯವಾದ ನಾಲ್ಕು ಅಂಶಗಳು ಏನಂತಂದ್ರೆ, ಒಂದು ಬಿತ್ತನೆ ವಿಫಲ ಅಂತ ಒಂದು ಬರುತ್ತೆ, ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಬರುತ್ತೆ, ಇನ್ನೊಂದು ಲೋಕಲೈಸ್ಡ್ ಕ್ಯಾಲಾಮಿಟಿ, ಮತ್ತೆ ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಬಿತ್ತನೆ ವಿಫಲವಾದಂತ ಸಂಬಂಧದಲ್ಲಿ ಅಂದ್ರೆ ಇದು ಏನು ಈಗ ಬೇರೆ ಒಂದು ವಿಮೆ ಯೋಜನೆಗಳಿಗೂ ಮತ್ತೆ ಬೆಳೆ ವಿಮೆ ಯೋಜನೆಗೂ ತುಂಬಾ ಮುಖ್ಯವಾದ ವ್ಯತ್ಯಾಸ ಏನು ಅಂತಂದ್ರೆ, ಬೇರೆ ಯಾವುದೇ ವಿಮೆ ಯೋಜನೆ ಆಗ್ಲಿ ಇಲ್ಲ ವಿಮೆ ಇದ್ರೆ ಅದು ಒಂದು ವೈಯಕ್ತಿಕ ಇಲ್ಲ ಇಂಡಿವಿಜುವಲ್ ಇರುತ್ತೆ. ಬಟ್ ಈ ಬೆಳೆ ವಿಮೆ ಏನಿದೆ ಅದು ಒಂದು ಏರಿಯಾ ಅಪ್ರೋಚ್ ಸ್ಕೀಮ್ ಅಂದ್ರೆ ಒಂದು ಸ್ಥಳಕ್ಕೆ ಅಧಿಸೂಚನೆ ಮಾಡಿರ್ತಾರೆ, ಅಲ್ಲಿ ನಿರ್ಧಾರ ಮಾಡಿರ್ತಾರೆ. ಏನಂದ್ರೆ ಇದರಲ್ಲಿ ಒಬ್ಬೊಬ್ಬರೇ ರೈತರದ್ದು ಇಲ್ಲ ವೈಯಕ್ತಿಕ ಹೋಗಿ ಲಾಸ್ ಮಾಡ್ಲಿಕ್ಕೆ ಕಷ್ಟ ಅಂತ ಈ ತರ ಡಿಫ್ ಏರಿಯಾ ಅಪ್ರೋಚ್ ಸ್ಕೀಮ್ ಇರುತ್ತೆ. ಈ ಸಂದರ್ಭದಲ್ಲಿ ಮುಂಚಿನ ಸ್ಕೀಮ್ ಅಲ್ಲಿ ಈ ಏರಿಯಾ ಬಂದು ಹೋಬಳಿ ಮಟ್ಟಕ್ಕೆ ಮಾಡ್ತಾ ಇದ್ರು, ಈಗೇನ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ ಅದನ್ನ ಒಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಗೊಂಬಂದಿದ್ದಾರೆ. ಅಂದ್ರೆ ಏರಿಯಾ ಎಷ್ಟು ಕಡಿಮೆ ಆಗುತ್ತೋ ಅದು ಜಾಸ್ತಿ ಕ್ಲಾರಿಟಿ ಇರುತ್ತೆ, ಮತ್ತೆ ಒಂದು ರೈತರಿಗೆ ಒಂದು ನಷ್ಟ ಪರಿಹಾರ ಕೊಡೋದ್ರಲ್ಲಿ ಕರೆಕ್ಟ್ ಆಗಿ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ತರ ಚೇಂಜ್ ತಗೊಂಬಂದ್ರು. ಮತ್ತೆ ವಿಫಲ ಏನಾಗುತ್ತೆ ಅಂದ್ರೆ ಒಂದು ಗ್ರಾಮ ಪಂಚಾಯತಿಲಿ ಒಂದು ಏನು ಬೆಳೆ ಅಧಿಸೂಚನೆ ಮಾಡಿರ್ತಾರೆ ಅಂತ ಬೆಳೆನ 75%ಗಿಂತ ಜಾಸ್ತಿ ಏನಾರ ಬಿತ್ತನೆ ಆಗಿಲ್ಲ ಅಂದ್ರೆ ಶೇಕಡ 100ರಲ್ಲಿ 75% ಬಿತ್ತನೆ ಆಗಿಲ್ಲ ಆ ಪ್ರದೇಶದಲ್ಲಿ ಅಂತಂದ್ರೆ ಅಂತ ಜಿಲ್ಲಾ ಆಡಳಿತ ಏನ್ ಮಾಡುತ್ತೆ, ಒಂದು ಅಧಿಸೂಚನೆ ಮಾಡುತ್ತೆ, ಇಂಥ ಗ್ರಾಮ ಪಂಚಾಯತಿಲಿ ರೈತರು ತೊಂದರೆ ಆಗಿದೆ, 75%ಗಿಂತ ರೈತರು ಬಿತ್ತನೆ ಮಾಡಿಲ್ಲ, ಬೆಳೆ ವಿಫಲ ಆಗಿದೆ ಅಂತ ಒಂದು ನೋಟಿಫಿಕೇಶನ್ ತರ್ತಾರೆ. ಅಂತ ಸಂದರ್ಭದಲ್ಲಿ ರೈತರಿಗೆ ಏನ್ ಮಾಡ್ತಾರೆ, ಈಗ ಬಿತ್ತನೆ ಟೈಮಲ್ಲಿ ರೈತರಿಗೆ ತುಂಬಾ ಸಾಕಷ್ಟು ಖರ್ಚಾಗಿರೋದಿಲ್ಲ, ಏನಂದ್ರೆ ಅವ್ರಿಗೆ ಬೀಜ ತರೋಂಥದ್ದು ಇಲ್ಲ ಭೂಮಿ ಉಳುಮೆ ಮಾಡುವಂಥದ್ದು ಇಲ್ಲ ಅಂತಂದ್ರೆ ಸ್ವಲ್ಪ ಗೊಬ್ಬರಾಗಿ ಖರ್ಚಾಗಿರುತ್ತೆ. ಅಂತ ನಷ್ಟನ ರೈತರಿಗೆ ಇಮಿಡಿಯೇಟ್ ಪರಿಹಾರ ಮಾಡ್ಕೊಡ್ಬೇಕು ಅಂತ ಈ ಯೋಜನೆಯಲ್ಲಿ ಏನ್ ಮಾಡಿದ್ದಾರೆ, ಬಿತ್ತನೆ ವಿಫಲವಾದಂತ ಸಂದರ್ಭದಲ್ಲಿ ಆತರ 75%ಗಿಂತ ಜಾಸ್ತಿ ಬಿತ್ತನೆ ಆಗಿಲ್ಲ ಅಂದ್ರೆ ಅಂತ ಯಾರ್ಯಾರು ಒಂದು ಬೆಳೆ ವಿಮೆ ಮಾಡಿಸಿರ್ತಾರೆ ಅಂತ ರೈತರಿಗೆಲ್ಲ ಶೇಕಡ 25% ಸಮ್ ಇನ್ಶೂರ್ಡ್ ಅಂದ್ರೆ ವಿಮಾ ಮೊತ್ತ ಏನಿರುತ್ತೆ ಅದ್ರ 25% ಇಮಿಡಿಯೇಟ್ ಅವ್ರಿಗೆ ರಿಲೀಸ್ ಕೊಡ್ತೀವಿ, ಅಲ್ಲಿಗೆ ಸ್ಕೀಮ್ ಕ್ಲೋಸ್ ಆಗುತ್ತೆ ಅಂದ್ರೆ ಅಲ್ಲಿಗೆ ಮುಂದಕ್ಕೆ ಅವ್ರಿಗೆ ವಿಮೆ ಕಂಟಿನ್ಯೂ ಆಗಲ್ಲ. ಇದು ಒಂದು ಅಡಿಷನಲ್ ಫೀಚರ್ ಒಂದು. ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಇಲ್ಲ ಲೋಕಲೈಸ್ಡ್ ಕ್ಯಾಲಾಮಿಟಿ ಅಂತ ಅಂದ್ರೆ ಈ ಮಿಡ್ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಧ್ಯಂತರ ಬೆಳೆ ಬೆಳೆಯುವ ಮಧ್ಯಂತರ ಅವಧಿಯಲ್ಲಿ ಏನಾದ್ರು ತೊಂದರೆ ಆದ್ರೆ ಅಂತ ರೈತರಿಗೆ ನಷ್ಟ.

0: ಕವರ್ ಮಾಡ್ಬೇಕು ಅಂತ. ಅದೇನಾಗುತ್ತೆ, ಈಗ ಬಿತ್ತನೆ ಮಾಡಿರ್ತಾರೆ, ಚೆನ್ನಾಗಿ ಬೆಳೆ ಬೆಳೆ ಬಂದಿರುತ್ತೆ, ಮಧ್ಯಾಹ್ನದಲ್ಲಿ ಏನಾಗುತ್ತೆ ಅಚಾನಕವಾಗಿ ಆಕಸ್ಮಿಕವಾಗಿ ಇಲ್ಲ ಮಳೆ ಆಗ್ಬೋದು, ಇಲ್ಲ ಮಳೆನೇ ಆಗದೆ ಇರ್ಬೋದು, ಡ್ರೈ ಆಗ್ಬಿಡ್ಬೋದು. ಇಂಥ ಸಮಯದಲ್ಲಿ ಆವಾಗ್ಲೂ ಕೂಡ ಜಿಲ್ಲಾಡಳಿತ ಅಧಿಸೂಚನೆ ಮಾಡಿ, ಇಲ್ಲ ಇಂತ ಒಂದು ಅಧಿಸೂಚಿತ ಒಂದು ಏರಿಯಾದಲ್ಲಿ ಮಳೆ ಆಗಿಲ್ಲ, ಇಲ್ಲ ಮಳೆ ಅತಿ ಮಳೆ ಆಗಿ ಬೆಳೆಗಳು ಹಾನಿ ಆಗ್ತಿದೆ ಅಂತ ಸಂದರ್ಭದಲ್ಲಿ ಕೂಡ ಅವಾಗ ಏನ್ ಮಾಡ್ತಾರೆ, ಇಂಡಿವಿಜುವಲ್ ಸರ್ವೆ ಅಂತ ಮಾಡ್ತಾರೆ. ಅಲ್ಲಿ ಎಷ್ಟು ಹಾನಿಯಾಗಿದೆ ನೋಡಿ, ಅಲ್ಲಿ ಸರ್ವೆ ಮಾಡಿ ಯಾರ್ಯಾರು ರೈತರು ವಿಮೆ ಮಾಡಿಸಿರ್ತಾರೋ ಅಂತವ್ರ ಹತ್ರ ಅರ್ಜಿ ತಗೊಂಡು, ಸೊ ಅವ್ರಿಗೆ ಅಲ್ಲೇ ಒಂದು ಮಧ್ಯಾಂತರ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ಇನ್ನೊಂದು ಲೋಕಲೈಸ್ಡ್ ಕ್ಯಾಲಮಿಟಿ. ಈ ಲೋಕಲೈಸ್ಡ್ ಕ್ಯಾಲಮಿಟಿಲಿ ಏನ್ ಬರುತ್ತೆ ಅಂದ್ರೆ, ಈಗ ಪರ್ಟಿಕ್ಯುಲರ್ ರೈತಂಗೆ ಏನಾರ ಆನೆಕಲ್ ಮಳೆ ಆಗಿ ಇಲ್ಲಾಂದ್ರೆ ಕ್ಲೌಡ್ ಬರ್ಸ್ಟ್ ಅಂತಾರೆ, ಮೋಡ ಒಂದು ಇದಾಗಿ ರೈತರಿಗೆ ಅತಿ ಮಳೆ ಅಂತ ಏರಿಯಾದಲ್ಲಾದ್ರೆ, ಅವರು ರೈತರು ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸಬಹುದು ಇದ್ರಲ್ಲಿ. ಹೌದು, ನನ್ನ ಜಮೀನಲ್ಲಿ ಈ ತರ ತೊಂದರೆ ಆಗಿದೆ ಅಂತ ಆ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರದ್ದು ಸರ್ವೆ ಮಾಡಿ ಅವ್ರಿಗೆ ಪರಿಹಾರವನ್ನು ತುಂಬಿಕೊಡ್ತೀವಿ. ಅದಾದ ನಂತರ ಕಟಾವಿನ ನಂತರ ಏನಾದ್ರು ತೊಂದರೆ ಆದ್ರೆ, ಅಂದ್ರೆ ಯಾವ್ದಾರ ರೈತರು ಈ ಜೋಳ ರಾಗಿ ಭತ್ತ ಈ ತರ ಬೆಳೆಗಳು ಕಟಾವು ನಂತರ ಫೀಲ್ಡ್ ಅಲ್ಲಿ ಇಟ್ಟಿರ್ತಾರೆ, ಅಂದ್ರೆ ಫೀಲ್ಡ್ ಅಲ್ಲಿ ಬಿಟ್ಟಿರ್ತಾರೆ ಒಣಗ್ಲಿಕ್ಕೆ, ಒಣಗಿ ಅದನ್ನ ಬಂಡ್ಲು ಮಾಡಿ ಆಮೇಲೆ ಅದನ್ನ ಟ್ರೆಷಿಂಗ್ಗೆ ತಗೊಂಡೋಗ್ತಾರೆ. ಸೊ ಹಂಗೆ ಕಟಾವು ಮಾಡಿ ಆ ಫೀಲ್ಡ್ ಅಲ್ಲೇ ಸ್ಪ್ರೆಡ್ ಆಗಿ ಬಿಟ್ಟಿರೋಂತ ಬೆಳೆಗಳು, ಈಗ ಭತ್ತ ಬಿಟ್ಟಿರ್ತಾರೆ ಅನ್ಕೊಳ್ರಿ, ಆ ಕಟಾವು ಮಾಡಿದ ನಂತರ 7 ದಿನದೊಳಗಡೆ ಆಕಸ್ಮಿಕವಾಗಿ ಏನಾರ ಮಳೆ ಬಂದಂತ ಸಂದರ್ಭದಲ್ಲಿ ಅಂತ ರೈತರು ಅರ್ಜಿ ಸಲ್ಲಿಸಿದ್ರೆ, ಹೌದು ಈ ಬೆಳೆ ಕಟಾವು ಮಾಡಿ ನಾವು ಒಣಗ್ಲಿಕ್ಕೆ ಜಮೀನಲ್ಲಿ ಬಿಟ್ಟಿದ್ದು, ಬಟ್ ಆದ್ರೆ ಮಳೆ ಬಂದು ನಮ್ಗೆ ಹಾನಿ ಆಗಿದೆ ಅಂತ ಒಂದು ಅರ್ಜಿ ಕೊಟ್ರೆ, ಅವ್ರ ಅರ್ಜಿ ಇನ್ಸೂರೆನ್ಸ್ ಕಂಪ್ನಿಗೆ ಕೊಡ್ಬೇಕು ಅಂತ ಏನಿಲ್ಲ, ಕೃಷಿ ಇಲಾಖೆಗೆ ಇಲ್ಲ CSC ಸೆಂಟರ್ ಬ್ಯಾಂಕ್ ಅಂತ ಇದಾವೆ ಅಲ್ಲಿ ಕೊಟ್ರೆ, ಸೊ ಅದು ಇನ್ಸೂರೆನ್ಸ್ ಕಂಪ್ನಿಗೆ ಒಂದು ಮಾಹಿತಿ ತಲುಪಿದ ತಕ್ಷಣ ಅಂತ ರೈತರಿಗೂ ಸರ್ವೆ ಮಾಡಿ, ಸೊ ಅಲ್ಲಿ ಎಷ್ಟು ನಷ್ಟ ಆಗಿದೆ ಅನ್ನೋದೊಂದು ಒಂದು ಸರ್ವೆ ರಿಪೋರ್ಟ್ ಮೇಲೆ ಅವ್ರಿಗೆ ನಷ್ಟ ಪರಿಹಾರ ಮಾಡ್ತೀವಿ. ಇಷ್ಟೆಲ್ಲ ಆದ ನಂತರ ಮುಂಚೆ ಯೋಜನೆ ಏನಿತ್ತು ಅದೇ ರೀತಿ ಇಳುವರಿ ಮಾಹಿತಿ ಕೂಡ ಅಂಕೆ ಸಂಖ್ಯೆ ವಿಭಾಗದಿಂದ ಬೆಳೆ ಕಟಾವು ಪ್ರಯೋಗ ಮಾಡಿ ಆ ಪರ್ಟಿಕ್ಯುಲರ್ ಬೆಳೆಗೆ ಎಷ್ಟು ಇಳುವರಿ ಬಂದಿದೆ ಅಂತ ಮಾಹಿತಿ ಕೂಡ ಕೊಡ್ತಾರೆ. ಆ ಮಾಹಿತಿ ಮೇಲೆ ಅಲ್ಲೂ ಏನಾದ್ರು ನಷ್ಟ ಇದ್ರೆ ಅದು ಕೂಡ ತುಂಬಿಕೊಟ್ಟು, ಈಗ ಈ ತರ ಈ ಯೋಜನೆಯಲ್ಲಿ ರೈತರಿಗೆ ತುಂಬಾ ಅನುಕೂಲಗಳನ್ನ ಮಾಡಿ ಸರ್ಕಾರದವರು ಇದನ್ನ 2016 ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್. ಯೋಜನೆಯಲ್ಲಿ ರೈತರಿಗೆ ಮುಖ್ಯವಾಗಿ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ, ಏನ್ ರೈತರು ಕಟ್ಟಬೇಕಾಗಿರೋಂತ ಒಂದು ವಿಮಾ ಕಂತಿದೆ, ಅದ್ರ ಮೇಲೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎರಡರೂ ವಿನಾಯಿತಿ ಕೊಡ್ತಾರೆ. ವಿಮಾ ಕಂತು ಕಟ್ಟಬೇಕು ಅದು 10-20% ವರೆಗೂ ಇರುತ್ತೆ. ಎಲ್ಲರೂ ರೈತರು ಪಾಲ್ಗೊಳ್ಬೇಕು ಮತ್ತೆ ಈ ಒಂದು ಯೋಜನೆ ಅನುಕೂಲ ಆಗ್ಬೇಕು ಅನ್ನೋದಕ್ಕೋಸ್ಕರ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ರೈತರು ಕಟ್ಟಬೇಕಾದಂತ ಒಂದು ಪ್ರೀಮಿಯಂ ಏನಿದೆ ಅದು 2% ಮಾಡಿದ್ದಾರೆ ಮುಂಗಾರಲ್ಲಿ, ಹಿಂಗಾರಲ್ಲಿ 1.5% ಮತ್ತೆ ತೋಟಗಾರಿಕಾ ಬೆಳೆಗಳಿಗೆ 5% ಮಾಡಿದ್ದಾರೆ. ಇನ್ ಮಿಕ್ಕಿತ್ ಏನು ಡಿಫ್ರೆನ್ಸ್ ವಿಮಾ ಕಂತ ಇರುತ್ತೆ ಅದು 50% ಕೇಂದ್ರ ಸರ್ಕಾರ 50% ರಾಜ್ಯ ಸರ್ಕಾರ ಕೊಡುತ್ತೆ.
1: ಎರಡೂ ಕೂಡ ಸರ್ಕಾರಗಳು ಹಂಚಿಕೊಳ್ತವೆ. ಮುಖ್ಯವಾಗಿ ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾವ್ಯಾವ ರೈತರು ಪಾಲ್ಗೊಳ್ಬಹುದು ಅಂತೀರಿ?
0: ಬೆಳೆ ಸಾಲ ತಗೊಳ್ಳೋ ಅಂತಾರೋ ತಗೊಳ್ದೇ ಇರೋಂತ ರೈತರು ಎಲ್ಲ ಪಾಲ್ಗೊಳ್ಬಹುದು. ಗುತ್ತಿಗೆಯಲ್ಲಿ ಮಾಡ್ತಾ ಇರ್ತಾರ ಸರ್ ಅಂತ ರೈತರು ಪಾಲ್ಗೊಳ್ಳಕಾಲ, ಯಾಕಂದ್ರೆ ಯಾರ ಹೆಸರಲ್ಲಿ ಪಾಣಿ ಇರುತ್ತೋ ಅಂತ ರೈತರು ಎಲ್ಲರೂ ಕೂಡ ಈ ಯೋಜನೆಯಲ್ಲಿ ಪಾಲ್ಗೊಳ್ಬಹುದು ಸರ್.
1: ನಮ್ಮ ರೈತರು ಈ ಯೋಜನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಏನೇನು ದಾಖಲಾತಿಗಳನ್ನ ಕೊಡಬೇಕಾಗತ್ತೆ ಮತ್ತೆ ಎಲ್ಲಿ ನೋಂದಾಯಿಸಬೇಕಾಗತ್ತೆ ಅಂತೀರಿ?
0: ಸರ್ ಮುಖ್ಯವಾಗಿ ನೋಡಿ, ಈಗ ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಈ ಅಧಿಸೂಚಿತ ಬೆಳೆಗಳಿಗೆ ಸಾಲ ತಗೊಂಡ್ರೆ ಬ್ಯಾಂಕ್ ಅವರು ಕಂಪಲ್ಸರಿ ಅಂದ್ರೆ ಇನ್ಸೂರೆನ್ಸ್ ಪ್ರೀಮಿಯಂ ಏನು ವಿಮಾ ಕಂತಿದೆ ಅದನ್ನ ಮುರ್ದಿ ಇನ್ಸೂರೆನ್ಸ್ ಕಂಪ್ನಿ ಕಳಿಸ್ತಾರೆ. ಈಗ 2020 ಏನಾಗಿದೆ, ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಏನಾದ್ರು ಈ ಯೋಜನೆಯಿಂದ ಬಿಟ್ಟೋಗಿದ್ರೆ ಮತ್ತೆ ಹೋಗಿ ಬ್ಯಾಂಕ್ಗೆ ಒಂದು ಆಪ್ಟಿನ್ ಫಾರ್ಮ್ ಅಂತ ಇರುತ್ತೆ, ಆ ಫಾರ್ಮ್ ನ ತುಂಬಿ ಆ ಬ್ಯಾಂಕ್ ಅಲ್ಲಿ ಅದನ್ನ ಕೊಟ್ರೆ ಸೊ ಬ್ಯಾಂಕ್ ಅವರು ಕವರ್ ಮಾಡ್ತಾರೆ. ಇನ್ನ ಬೆಳೆ ಸಾಲ ತಗೊಳ್ಳದೆ ಇರೋಂತ ರೈತರು ಸಾರ್ವಜನಿಕ ಸಹಾಯ ಕೇಂದ್ರ ಅಂತ ಏನ್ CSC ಸೆಂಟರ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಒಂದು ಇದರಲ್ಲಿ ಎನ್ರೋಲ್ ಆಗಂತ ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಮ ಒಂದ್ ಅಂತ ಕೂಡ ಒಂದು ಸಂಸ್ಥೆಯಲ್ಲಿ ಅವರು ಎನ್ರೋಲ್ ಮಾಡಬಹುದು, ಕರ್ನಾಟಕ ಒಂದಲ್ಲಿ ಎನ್ರೋಲ್ ಮಾಡಬಹುದು, ಮತ್ತೆ ಬೆಂಗಳೂರು ಒಂದಂತ ಅದು ಏನು ಬೆಂಗಳೂರು ಕಡೆ ಇದೆ ಅಲ್ಲಿ ಎನ್ರೋಲ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಮಾಡಬಹುದು, ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಮಾಡಬಹುದು, ಎಲ್ಲಾ ಕಡೆ ಮಾಡಬಹುದು. ಬಟ್ ಹೋಗಿ ನಿಗದಿತ ಒಂದು ಪ್ರೀಮಿಯಂ ಅಮೌಂಟ್ ನ ತುಂಬಿ ನೋಂದಾಯಿಸಿ ಮಾಡಬಹುದು ಸರ್. ಮತ್ತೆ ಈಗ ಏನು ಬೆಳೆ ಸಾಲ ತಗೊಳ್ದೇ ಇರೋ ರೈತರು ಇರ್ತಾರೆ ಅವ್ರು ನೋಂದಾಯಿ ಮಾಡಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಅರ್ಜಿ ಕೊಡ್ಬೇಕಾಗತ್ತೆ, ಅರ್ಜಿ ಅಲ್ಲೇ ಇರುತ್ತೆ CSC ಸೆಂಟರ್ ಗ್ರಾಮವನ್ನು ಕರ್ನಾಟಕವನ್ನಲ್ಲಿ ಆಲ್ರೆಡಿ ಅರ್ಜಿ ಇರುತ್ತೆ, ಅರ್ಜಿನ ಕಂಪ್ಲೀಟ್ ಆಗಿ ತುಂಬಿ ಅದ್ರ ಜೊತೆ ಅವ್ರಿಗೆ ಭೂ ದಾಖಲಾತಿ ಒಂದು ಪಾಣಿ ಮತ್ತೆ ಅವ್ರದ್ದೊಂದು ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಒಂದು ದಾಖಲಾತಿ ಕೊಡ್ಬೇಕಾಗತ್ತೆ. ಫ್ರೂಟ್ ID ಅಂತ ಹೋದ ವರ್ಷ ಮಾಡಿದ್ದಾರೆ ಎಲ್ಲಾ ರೈತರದ್ದು, ಅವ್ರದ್ದು ಇನ್ಫಾರ್ಮೇಶನ್ಸ್ ಅವ್ರ ಡೀಟೇಲ್ಸ್ ಮತ್ತೆ ಅವ್ರದ್ದು ಲ್ಯಾಂಡ್ ಏನ್ ರೆಕಾರ್ಡ್ ಇದೆ ಅದು ಫ್ರೂಟ್ ID ಅಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಹಾಗಾಗಿ ರೈತರು ಯಾರ್ಯಾರು ಫ್ರೂಟ್ ID ಇದ್ರೆ ಅವ್ರು ಅಲ್ಲಿ ಈ ಸೆಂಟರ್ಸ್ ಗಳಿಗೆ ಇಮಿಡಿಯೇಟ್ ಅವ್ರದೆಲ್ಲ ಡೇಟಾ ಆಟೋಮೆಟಿಕ್ ಫೆಚ್ ಆಗುತ್ತೆ ಮತ್ತೆ ಈಸಿಯಾಗಿ ಅವ್ರದ್ದು ಎನ್ರೋಲ್ಮೆಂಟ್ ಆಗುತ್ತೆ.
1: ತುಂಬಾ ಸಂತೋಷ ಪ್ರವೀಣ್ ಕುಮಾರ್ ಅವರೇ, ತಾವ ಇದುವರೆಗೂ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಕೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ

0: ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಸಮಯ 1:10 ಆಗಲಿದೆ. ಈಗ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಮೇ 11 ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಡಿಆರ್ಡಿಒ ಹಾಗೂ ಐಎಎಫ್ ಒಡಿಶಾದಲ್ಲಿ ನಡೆಸಿದ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯ ಮೊದಲ ಹಾರಾಟ ಪ್ರಯೋಗ ಯಶಸ್ವಿ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ. ಆರೋಗ್ಯ ರಕ್ಷಣಾ ವಿತರಣೆ ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಗೆ ಆರೋಗ್ಯ ಸಚಿವ ಜೆಪಿ ನಡ್ಡಾ ಚಾಲನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ಡೆಲ್ಲಿ ಕ್ಯಾಪಿಟಲ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. 1951ರಲ್ಲಿ ಭಾರತದ ಮೊದಲ ರಾಷ್ಟಪತಿ ರಾಜೇಂದ್ರ ಪ್ರಸಾದ್ ಅವರು ಪುನಃಸ್ಥಾಪಿಸಿದ ದೇವಾಲಯವನ್ನು ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೇ 11 ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಪ್ರಧಾನಿ ಇಂದು ನ್ಯಾಷನಲ್ ಡೈಲಿ ಪತ್ರಿಕೆಯಲ್ಲಿ ಈ ಕುರಿತು ಲೇಖನ ಬರೆದು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತಮ್ಮ ಲೇಖನದಲ್ಲಿ ಅವರು ಕೆಲವು ತಿಂಗಳುಗಳಲ್ಲಿ ಸೋಮನಾಥಕ್ಕೆ ಸಂಬಂಧಪಟ್ಟ 2 ಪ್ರಮುಖ ಕಾರ್ಯಗಳಲ್ಲಿ ಭಾಗವಹಿಸುವುದಾಗಿ ಹೇಳಿದ್ದಾರೆ. ಈ ವರ್ಷದ ಆರಂಭದಲ್ಲಿ ದೇವಾಲಯದ ಮೇಲಿನ ಮೊದಲ ದಾಳಿ ಸಂಭವಿಸಿ 1000 ವರ್ಷಗಳಾದ ಹಿನ್ನೆಲೆಯಲ್ಲಿ ಸೋಮನಾಥ ಸ್ವಾಭಿಮಾನ ಪರ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದರು. ಸೋಮನಾಥವು ಭಾರತದ ನಾಗರಿಕತೆಯ ಶಕ್ತಿ ಮತ್ತು ಸ್ಥಿತಿ ಸ್ಥಾಪಕತ್ವದ ಸಂಕೇತ ಎಂದು ಬಣ್ಣಿಸಿರುವ ಪ್ರಧಾನಿ, ದೇವಾಲಯದ ಪ್ರಯಾಣವು ವಿನಾಶದಿಂದ ಸೃಷ್ಟಿಗೆ ಒಂದು ಚಲನೆಯನ್ನು ಪ್ರತಿನಿಧಿಸುತ್ತದೆ, ಪುನರಾವರ್ತಿತ ದಾಳಿಗಳ ಬಳಿಕವೂ ನಂಬಿಕೆ ಮತ್ತು ಸಂಸ್ಕೃತಿ ಹೇಗೆ ಬದುಕಬಲ್ಲದು ಎಂಬುದನ್ನು ಸೋಮನಾಥ ದೇಗುಲ ಪ್ರತೀಕ ಎಂದು ಹೇಳಿದ್ದಾರೆ. ಸ್ವಾತಂತ್ರ್ಯದ ನಂತರ ದೇವಾಲಯವನ್ನು ಪುನರ್ ನಿರ್ಮಿಸುವಲ್ಲಿ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪಾತ್ರವನ್ನು ಪ್ರಧಾನಿ ನೆನಪಿಸಿಕೊಂಡರು. ಸೋಮನಾಥದ ಪುನರ್ ನಿರ್ಮಾಣವು ರಾಷ್ಟೀಯ ಕರ್ತವ್ಯ ಎಂದು ಪಟೇಲ್ ಬಲವಾಗಿ ನಂಬಿದ್ದರು ಎಂದು ಅವರು ಹೇಳಿದರು. ಸೋಮನಾಥನ ಕಥೆಯು ಸರ್ಕಾರದ ವಿಕಾಸ ಹಾಗೂ ಪರಂಪರೆಯ ದೃಷ್ಟಿಕೋನಕ್ಕೆ ಹೊಂದಿಕೆಯಾಗುತ್ತದೆ. ಇದು ಪರಂಪರೆಯ ಸಂರಕ್ಷಣೆಯೊಂದಿಗೆ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸುತ್ತದೆ. ದೇವಾಲಯದ ಇತಿಹಾಸದೊಂದಿಗೆ ಸಂಬಂಧಿಸಿದ ಧೈರ್ಯ ಮತ್ತು ತ್ಯಾಗಗಳನ್ನು ಗೌರವಿಸಲು ಮುಂದಿನ 1000 ದಿನಗಳವರೆಗೆ ಸೋಮನಾಥದಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ನಡೆಸಲಾಗುವುದು ಎಂದು ಪ್ರಧಾನಿ ಹೇಳಿದರು. ಸೋಮನಾಥಕ್ಕೆ ಭೇಟಿ ನೀಡಿ ದೇಶದ ನಾಗರಿಕತೆಯ ಅತ್ಯುನ್ನತ ಚೈತನ್ಯವನ್ನು ಅನುಭವಿಸುವಂತೆ ಅವರು ದೇಶವಾಸಿಗಳನ್ನು ಒತ್ತಾಯಿಸಿದ್ದಾರೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಮತ್ತು ಭಾರತೀಯ ವಾಯುಪಡೆಯು ನಿನ್ನೆ ಒಡಿಶಾದ ಕರಾವಳಿಯಲ್ಲಿ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಮೆಂಟೇಷನ್ ಟಿಎಆರ್ಎ ಶಸ್ತಾಸ್ತ್ರದ ಮೊದಲ ಹಾರಾಟ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿವೆ. ಮಾಡ್ಯುಲರ್ ರೇಂಜ್ ಎಕ್ಸ್ಟೆನ್ಷನ್ ಕಿಟ್ ಟಿಎಆರ್ಎ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯಾಗಿದ್ದು ಅನಿರ್ದೇಶಿತ ಸಿಡಿತಲೆಗಳನ್ನು ನಿಖರ ನಿರ್ದೇಶಿತ ಶಸ್ತಾಸ್ತ್ರಗಳಾಗಿ ಪರಿವರ್ತಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಟಿಎಆರ್ಎ ಅನ್ನು ಹೈದರಾಬಾದ್ನ ಸಂಶೋಧನಾ ಕೇಂದ್ರ ಇಮಾರತ್ ಮತ್ತು ಇತರ ಡಿಆರ್ಡಿಒ ಪ್ರಯೋಗಾಲಯಗಳು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿವೆ. ಈ ವ್ಯವಸ್ಥೆಯು ನೆಲ ಆಧಾರಿತ ಗುರಿಗಳನ್ನು ತಟಸ್ಥಗೊಳಿಸುವುದರ ಜೊತೆಗೆ ಆಯುಧದ ಮಾರಕತೆ ಮತ್ತು ನಿಖರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದ್ದು ಅತ್ಯಾಧುನಿಕ ಕಡಿಮೆ ವೆಚ್ಚದ ವ್ಯವಸ್ಥೆಗಳನ್ನು ಬಳಸುವ ಮೊದಲ ಗ್ಲೈಡ್ ಆಯುಧವಾಗಿದೆ.

0: ಕಿಟ್ನ ಅಭಿವೃದ್ಧಿಯನ್ನು ಅಭಿವೃದ್ಧಿ ಹಾಗೂ ಉತ್ಪಾದನಾ ಪಾಲುದಾರರು ಡಿಸಿಪಿಪಿ ಮತ್ತು ಇತರೆ ಭಾರತೀಯ ಕೈಗಾರಿಕೆಗಳೊಂದಿಗೆ ಕೈಗೊಳ್ಳಲಾಗಿದೆ. ಮೊದಲ ಯಶಸ್ವಿ ಪ್ರಯೋಗಾತ್ಮಕ ಹಾರಾಟಕ್ಕಾಗಿ ಡಿಆರ್ಡಿಒ, ಐಎಎಫ್, ಡಿಸಿಪಿಪಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಭಿನಂದಿಸಿದ್ದಾರೆ. ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಮುಂದುವರೆಸುವಲ್ಲಿ ಇದು ಮಹತ್ವದ ಬೆಳವಣಿಗೆ ಎಂದು ಅವರು ಬಣ್ಣಿಸಿದ್ದಾರೆ. ಜಾಗತಿಕ ಆರ್ಥಿಕ ಸ್ಥಿರತೆಯ ಆಧಾರಸ್ತಂಭವಾಗಿ ಭಾರತ ಬೆಳೆಯುತ್ತಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಅವರು ಅಂತಾರಾಷ್ಟೀಯ ಸಮೃದ್ಧಿಗೆ ರಾಷ್ಟದ ಮಹತ್ವದ ಕೊಡುಗೆಯನ್ನು ಎತ್ತಿ ತೋರಿಸಿದ್ದಾರೆ. ಸುರಿನಾಮ್ನ ಪರಮರಿಬೋದಲ್ಲಿಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪ್ರಗತಿಗಾಗಿ ಪಾಲುದಾರಿಕೆ ಎಂಬ ವಿಷಯದ ಕುರಿತು ಮಾತನಾಡಿದರು. ಭಾರತದ ಕೈಗಾರಿಕಾ ಮತ್ತು ಆರ್ಥಿಕ ಆರೋಹಣ ಜಾಗತಿಕ ಸ್ಥಿರತೆಗೆ ಸಾಧನವಾಗಿದೆ. ಭಾರತವು ಅಂತಾರಾಷ್ಟೀಯ ಆರ್ಥಿಕತೆಯನ್ನು ಅಪಾಯದಿಂದ ಮುಕ್ತಗೊಳಿಸಲು ಸಹಾಯ ಮಾಡುತ್ತಿದೆ. ದೇಶವು ತನ್ನ ಜಾಗತಿಕ ಮಿತ್ರ ರಾಷ್ಟಗಳಿಗೆ ಹೆಚ್ಚಿನ ಆಯ್ಕೆಗಳನ್ನು ಸೃಷ್ಟಿಸುತ್ತಿದೆ ಎಂದು ಸಚಿವರು ಹೇಳಿದರು. ಈ ವರ್ಷ ಜಾಗತಿಕ ಬೆಳವಣಿಗೆಯ ಐಎಂಎಫ್ ನಿರೀಕ್ಷೆಯನ್ನು ಗಮನಿಸಿದರೆ ಅದರಲ್ಲಿ ಭಾರತ ಒಟ್ಟು ಜಾಗತಿಕ ಬೆಳವಣಿಗೆಯ ಶೇಕಡ 17% ಕೊಡುಗೆ ನೀಡುತ್ತದೆ ಎಂದು ಹೇಳಿದರು. ಈ ಮೌಲ್ಯಮಾಪನವು ಐಎಂಎಫ್ ಬಿಡುಗಡೆ ಮಾಡಿದ ಅಂಕಿಅಂಶಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಇದು ಭಾರತವು 2026ರಲ್ಲಿ ಜಾಗತಿಕ ನೈಜ ಜಿಡಿಪಿ ಬೆಳವಣಿಗೆಯ ಗಣನೀಯ ಶೇಕಡ 17% ಪಾಲನ್ನು ಹೊಂದಲಿದೆ ಎಂದು ಸೂಚಿಸುತ್ತದೆ. ಇದು ಗ್ರಹದಲ್ಲಿ ವೇಗವಾಗಿ ವಿಸ್ತರಿಸುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ತನ್ನ ಸ್ಥಾನಮಾನವನ್ನು ಕಾಯ್ದುಕೊಳ್ಳುತ್ತದೆ.
1: We help to de-risk the international economy. We help to give more possibilities. We are creating more options. We are today negotiating and concluding more free trade agreements for countries to avail of it. And along with that, we are trying to create a global footprint so that our impact on the international economy and the de-risking of the world is as impactful, as far-reaching as possible.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ನಾಡಿನ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ ಜತ್ಕಾರ್ ಅವರೊಂದಿಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆಪಿ ಸಂಜೀವ್, ನಿರ್ದೇಶಕರು ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಎಎಸ್ ಶಂಕರನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣಪತ್ರ ನೀಡಲಾಯಿತು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮುಂಚೂಣಿಯ ಆರೋಗ್ಯ ರಕ್ಷಣಾ ವಿತರಣೆಯನ್ನು ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಯನ್ನು ಪ್ರಾರಂಭಿಸಿರುವುದಾಗಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ತಿಳಿಸಿದ್ದಾರೆ. ಈ ತರಬೇತಿಯು ಭಾರತದ ಮುಂಚೂಣಿಯ ಆರೋಗ್ಯ ಕಾರ್ಯಪಡೆಯನ್ನು ಕೊನೆಯ ಮೈಲಿಯಲ್ಲಿ ಸಮಗ್ರ ಜನಕೇಂದ್ರಿತ ಆರೈಕೆಯ ಆತ್ಮವಿಶ್ವಾಸ ಮೂಡಿಸುತ್ತದೆ. ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಯು ವಿಭಜಿತ ಸಾಮರ್ಥ್ಯ ನಿರ್ಮಾಣದಿಂದ ಏಕ ರಚನಾತ್ಮಕ ಮತ್ತು ಸಾಮರ್ಥ್ಯ ಚಾಲಿತ ಚೌಕಟ್ಟಿಗೆ ನಿರ್ಣಾಯಕ ಬದಲಾವಣೆಯನ್ನು ಸೂಚಿಸುತ್ತದೆ ಎಂದು ಹೇಳಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಸಮಗ್ರ ಪ್ರಾಥಮಿಕ ಆರೋಗ್ಯ ರಕ್ಷಣೆ ಮತ್ತು ಸಮುದಾಯಕ್ಕೆ ಆರೋಗ್ಯ ರಕ್ಷಣೆ ಒದಗಿಸುವುದು ಇದರ ಉದ್ದೇಶವಾಗಿದ್ದು, ಈ ಹಿನ್ನೆಲೆಯಲ್ಲಿ ಜನರು ವಾಸಿಸುವ ಸ್ಥಳದ ಬಳಿ ಆರೋಗ್ಯ ಸೌಲಭ್ಯಗಳನ್ನು ಕಲ್ಪಿಸಲು ಒತ್ತು ನೀಡಲಾಗಿದೆ ಎಂದರು.

0: ಆರೈಕೆ ಗುಣಮಟ್ಟವನ್ನು ಸುಧಾರಿಸಲು ಉನ್ನತ ಮಟ್ಟದ ಸೌಲಭ್ಯಗಳ ಮೇಲಿನ ಹೊರೆಯನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ನಂಬಿಕೆಯನ್ನು ಬಲಪಡಿಸಲು ಉತ್ತಮ ತರಬೇತಿ ಪಡೆದ ಮತ್ತು ಆತ್ಮವಿಶ್ವಾಸದ ಪ್ರಾಥಮಿಕ ಆರೋಗ್ಯ ಕಾರ್ಯಪಡೆ ಅತ್ಯಗತ್ಯ ಎಂದು ಸಚಿವಾಲಯ ತಿಳಿಸಿದೆ. ಸಮಗ್ರ ತರಬೇತಿ ಮಾಡ್ಯೂಲ್ಗಳು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳು, ಸಮುದಾಯಗಳು ಮತ್ತು ಆರೋಗ್ಯ ವ್ಯವಸ್ಥೆಯ ನಡುವೆ ನಂಬಿಕೆ ಬಲಪಡಿಸಿ ಸಮಗ್ರ ಜನಕೇಂದ್ರಿತ ಆರೈಕೆಯನ್ನು ನೀಡಲು ಅನುವು ಮಾಡಿಕೊಡುತ್ತದೆ. ಇದು ಕೇವಲ ತರಬೇತಿ ಸುಧಾರಣೆ ಮಾತ್ರವಲ್ಲದೆ ಭಾರತದ ಸಾರ್ವಜನಿಕ ಆರೋಗ್ಯದ ಭವಿಷ್ಯದಲ್ಲಿ ಒಂದು ಕಾರ್ಯತಂತ್ರದ ಹೂಡಿಕೆಯಾಗಿದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ಕೋಲ್ಕತ್ತಾದಲ್ಲಿ ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪಕ್ಷದ ಶಾಸಕಾಂಗ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಮೇ 11ರಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಡಿಆರ್ಡಿಒ ಹಾಗೂ ಐಎಎಫ್ ಒಡಿಶಾದಲ್ಲಿ ನಡೆಸಿದ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯ ಮೊದಲ ಹಾರಾಟ ಪ್ರಯೋಗ ಯಶಸ್ವಿ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ. ಆರೋಗ್ಯ ರಕ್ಷಣಾ ವಿತರಣೆ ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಗೆ ಆರೋಗ್ಯ ಸಚಿವ ಜೆಪಿ ನಡ್ಡಾ ಚಾಲನೆ. ಐಪಿಎಲ್ ಟಿ20 ಕ್ರಿಕೆಟ್. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ಡೆಲ್ಲಿ ಕ್ಯಾಪಿಟಲ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಆಕಾಶವಾಣಿ ಧಾರವಾಡ. ಈಗ ಜನಪದ ಸಂಗೀತ.
2: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕಾ ದೇಶ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
3: ಅಗರ್ ಟೈಮ್ ಮ್ಯಾನೇಜ್ಮೆಂಟ್ ಸೀಖ್ ಲಿ ಔರ್ ಸಮಯ ಕಾ ಪ್ರೊಡಕ್ಟಿವ್ ಯೂಸ್ ಸೀಖ್ ಲಿಯಾ ತೋ ಆಪ್ ದೇಖಿಯೆ ಆಪ್ ಕಭಿ ಭಿ ಪ್ರೆಶರ್ ನಹಿ ಲಗೇಗಾ ಥಕಾನ್ ನಹಿ ಲಗೇಗಿ.
2: NCPCR ಆಯೋಜಿತ ಕರ್ ರಹಾ ಹೈ ಪರೀಕ್ಷಾ ಪರ್ವ ಜಿಸ್ಕೆ ಲೈವ್ ಸೆಷನ್ ಕೆ ದೌರಾನ್ ಆಪ್ ಪರೀಕ್ಷಾ ಸೆ ಸಂಬಂಧಿತ ಪ್ರಶ್ನ ಎಕ್ಸ್ಪರ್ಟ್ ಸೆ ಪೂಛ್ ಸಕ್ತೆ ಹೈ ಜೋ ಕಿ 23 ಅಪ್ರೈಲ್ ಸೆ 23 ಮಈ ತಕ್ ಚಲೇಂಗೆ. ಅಧಿಕ ಜಾನ್ಕಾರಿ ಕೆ ಲಿಯೆ www.ncpcr.gov.in ಪರ್ ಲಾಗಿನ್ ಕರಿ.

ಜನಪದ ಸಂಪದ ಕಾರ್ಯಕ್ರಮದಲ್ಲಿ ಇದುವರೆಗೂ ಬೀಳಿಗೆಯ ನಾಗವ್ವ ಬಿ ಮಾದರ್ ಮತ್ತು ಸಂಗಡಗರಿಂದ ಚೌಡಿಕಿ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.

0: ಬಾನುಲಿ ಭಿತ್ತಿಯಿಂದ ವಿನೂತನ ವಿಶೇಷ ಕಾರ್ಯಕ್ರಮ.
1: ಹೌದು ಕೇಳುಗ್ರ, ಇವರು ನಮ್ಮ ನಿಮ್ಮ ನಮ್ಮೆಲ್ಲರ ಮೆಚ್ಚಿನ ಅಚ್ಚ ಧಾರವಾಡ ಕನ್ನಡದ

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ದಿಲ್ಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ಹಾಗೂ ಹಿಂದಿಯಲ್ಲಿ ವಾರ್ತೆಗಳನ್ನು ಕೇಳುತ್ತೀರಿ. ನಂತರ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14 24 ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಸೂರ್ಯಕಾಂತಿ ಖರೀದಿಗೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ಕಾಲ ಮಾವು ಹಲಸು ಮೇಳ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ಪ್ರಕರಣ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರು ಹಾಗೂ ಧಾರವಾಡದಲ್ಲಿ ನಡೆದ ವಾಕಥಾನ್ಗೆ ಉತ್ತಮ ಪ್ರತಿಕ್ರಿಯೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14 ಅವಧಿಯಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಮಾಡುವಂತೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜಿಎಸ್ ಸಂಗ್ರೇಶಿ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸುವುದಾಗಿ ಅವರು ತಿಳಿಸಿದ್ದಾರೆ. ಚುನಾವಣೆ ನಡೆಸಲು ಈಗಾಗಲೇ ಎಲ್ಲಾ ಕ್ರಮ ತೆಗೆದುಕೊಳ್ಳಲಾಗಿದೆ, ಚುನಾವಣೆ ಮುಂದೂಡುವ ಅಧಿಕಾರ ನಮಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ನಿರ್ದೇಶನದ ಮೇಲೆ ಮತ್ತು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಒಪ್ಪಿಸುವುದರಿಂದ ನಾವು ಜೂನ್ 30 ಚುನಾವಣೆಗಳನ್ನು ನಡೆಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಬೇಳೆಯನ್ನ ಕೊಡುವಂತಹ ಒಂದು ಏನು ಪೋಸ್ಟ್ಪೋನ್ಮೆಂಟ್ ಅವರು ಕೇಳಿದ ಹಾಗೆ ಪೋಸ್ಟ್ಪೋನ್ಮೆಂಟ್ ಮಾಡುವಂತಹ ಅಧಿಕಾರ ನನಗೆ ಈಗ ಇಲ್ಲ.
0: ಚುನಾವಣೆ ಕುರಿತಂತೆ ಇಂದು ಸಭೆ ನಡೆದಿದ್ದು, ಜಿಬಿಎ ಅಧ್ಯಕ್ಷರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಸಭೆಗೆ ಗೈರಾಗಿದ್ದರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಚುನಾವಣಾ ಆಯುಕ್ತ ಜಿಎಸ್ ಸಂಗ್ರೇಶಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸಭೆಯಲ್ಲಿ ಭಾಗವಹಿಸಿದ್ದರು. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ 2025-26 ಸಾಲಿನ ಹಿಂಗಾರು ಹಂಗಾಮಿನ ಸೂರ್ಯಕಾಂತಿಯನ್ನು ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿ ದರದಲ್ಲಿ ಖರೀದಿಗೆ ಕಬ್ಬಿಅಭಿವೃದ್ದಿ, ಸಕ್ಕರೆ, ಜವಳಿ ಹಾಗೂ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಮಾರ್ಗಸೂಚಿಗಳ ಅನ್ವಯ ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ಚಾಮರಾಜನಗರ, ಚಿತ್ರದುರ್ಗ, ಗದಗ, ಕಲಬುರಗಿ, ವಿಜಯನಗರ, ರಾಯಚೂರು ಹಾಗೂ ಧಾರವಾಡ ಜಿಲ್ಲೆಗಳಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಖರೀದಿ ಕೇಂದ್ರಗಳನ್ನು ತೆರೆಯಲು ನಿರ್ದೇಶನ ನೀಡಿದ್ದಾರೆ. ನಾಫೆಡ್ ಮತ್ತು ಎನ್ಸಿಸಿಎಫ್ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರದ ಖರೀದಿ ಸಂಸ್ಥೆಗಳನ್ನಾಗಿ ಹಾಗೂ ಕರ್ನಾಟಕ ಸಹಕಾರಿ ಎಣ್ಣೆಬೀಜ ಬೆಳೆಗಾರರ ಮಹಾಮಂಡಳವನ್ನು ರಾಜ್ಯ ಸರ್ಕಾರದ ಖರೀದಿ ಸಂಸ್ಥೆಗಳನ್ನಾಗಿ ನೇಮಕ ಮಾಡಲಾಗಿದೆ. ನೋಂದಣಿ ಅವಧಿಯನ್ನು 50 ಹಾಗೂ ಖರೀದಿ ಅವಧಿಯನ್ನು 60 ನಿಗದಿಪಡಿಸಲಾಗಿದ್ದು, ನೋಂದಣಿ ಜೊತೆಗೆ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕು ಎಂದು ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರಾಗಿರುವ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ.

0: ರೈತರ ಹೆಸರಿನಲ್ಲಿ ವರ್ತಕರು ಮತ್ತು ಖರೀದಿ ಸಂಸ್ಥೆಗಳು ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ದುರ್ಬಳಕೆ ಮಾಡಿಕೊಳ್ಳಲು ಅವಕಾಶ ನೀಡಬಾರದು. ಖರೀದಿ ಪ್ರಗತಿಯ ವಿವರವನ್ನು ಪ್ರತಿದಿನ ರಾಜ್ಯ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಒದಗಿಸಬೇಕು ಎಂದು ಸೂಚಿಸಿದ್ದಾರೆ. ತೋಟಗಾರಿಕೆ ಹಾಗೂ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ದಿ ಮತ್ತು ಮಾರುಕಟ್ಟೆ ನಿಗಮ ಸಂಯುಕ್ತ ಆಶ್ರಯದಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಮತ್ತು ಹಲಸು ಮೇಳ ನಡೆಯಲಿದೆ. ಗ್ರಾಹಕರಿಗೆ ಕಾರ್ಬೈಡ್ ಮುಕ್ತ ಸಹಜವಾಗಿ ಮಾಗಿದ ಹಣ್ಣುಗಳನ್ನು ರೈತರಿಂದ ನೇರವಾಗಿ ಒದಗಿಸುವುದು, ರುಚಿಯಾದ ತಾಜಾ ಹಣ್ಣುಗಳನ್ನು ಯೋಗ್ಯ ಬೆಲೆಗೆ ದೊರಕುವಂತೆ ಮಾಡುವುದು ಈ ಮೇಳದ ಉದ್ದೇಶ. ಮೇಳದಲ್ಲಿ ಬಾದಾಮಿ, ಮಲ್ಲಿಕಾ, ಸೇಂದೂರ, ರಸಪುರಿ ಸೇರಿದಂತೆ ಹಲವು ತಳಿಗಳು ಹಾಗೂ ಹಲಸಿನ ತಳಿಗಳಾದ ರುದ್ರಾಕ್ಷಿ, ಶಿವರಾತ್ರಿ, ಏಕಾದಶಿ, ಲಾಲ್ ಭಾಗ್, ಮಧುರ ಹಣ್ಣುಗಳು ಖರೀದಿಗೆ ಲಭ್ಯವಿದೆ. ದೇಶದ ಪ್ರಮುಖ ಮಾವು ಉತ್ಪಾದನಾ ಕೇಂದ್ರಗಳಲ್ಲಿ ಒಂದಾಗಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇದೇ 15ರಿಂದ ಅಧಿಕೃತವಾಗಿ ಮಾವಿನ ಮಾರುಕಟ್ಟೆ ಆರಂಭವಾಗಲಿದೆ. ಸುಮಾರು 65 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಶ್ರೀನಿವಾಸಪುರ ಮಾವಿನ ನಾಡು ಎಂದು ಖ್ಯಾತಿ ಹೊಂದಿದೆ. ಇಲ್ಲಿನ ಹವಾಮಾನ ಮತ್ತು ಮಣ್ಣಿನ ಗುಣಮಟ್ಟ ಮಾವಿನ ಬೆಳೆಗೆ ಅತ್ಯಂತ ಅನುಕೂಲಕರವಾಗಿದ್ದು ಉತ್ತಮ ಗುಣಮಟ್ಟದ ಹಣ್ಣು ಉತ್ಪಾದನೆಗೆ ಸಹಕಾರಿಯಾಗಿದೆ. ಪ್ರಮುಖವಾಗಿ ಇಲ್ಲಿ ಬಾದಾಮಿ, ಮಲ್ಲಿಕಾ, ಬೇನಿಶಾ, ಇಮಾಮ್ ಪಸಂದ್, ಶಕ್ಕರ್ ಬೀಜ್, ದೇಸರಿ, ರಾಜಗಿರಿ, ಖುದ್ದೂಸ್, ಕೆಸರ್ ಮುಂತಾದ ತಳಿಗಳ ರೈತರ ಆರ್ಥಿಕ ಆಧಾರವಾಗಿದೆ. ಪಂಜಾಬ್, ಹರಿಯಾಣ, ರಾಜಸ್ಥಾನ, ಗುಜರಾತ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ ಸೇರಿದಂತೆ ಅನೇಕ ರಾಜ್ಯಗಳಿಗೆ ಇಲ್ಲಿಂದ ಮಾವು ರಫ್ತಾಗುತ್ತದೆ. ಮಾವಿನಿಂದ ತಯಾರಾಗುವ ಜ್ಯೂಸ್, ಪಲ್ಪ್ ಹಾಗೂ ಇತರೆ ಮೌಲ್ಯವರ್ಧಿತ ಉತ್ಪನ್ನಗಳಿಗೂ ವಿದೇಶಗಳಲ್ಲಿ ಉತ್ತಮ ಬೇಡಿಕೆ ಇದೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿರುವ ಅವರು, ರಾಜ್ಯ ಸರ್ಕಾರ ರೈತರ ಮೇಲೆ ಗ್ಯಾರಂಟಿ ರಾಜಕೀಯ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ 1 ವರ್ಷದಲ್ಲಿ ಆತ್ಮಹತ್ಯೆಗಳ ಸಂಖ್ಯೆ 2423ರಿಂದ 2927ಕ್ಕೆ ಏರಿಕೆಯಾಗಿರುವುದು ಸರ್ಕಾರದ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ್ ಜತ್ಕಾರ್ ಪಾಲ್ಗೊಂಡಿದ್ದರು. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆಪಿ ಸಂಜೀವ್, ನಿರ್ದೇಶಕರು ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಎಎಸ್ ಶಂಕರ ನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬ್ಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣಪತ್ರ ನೀಡಲಾಯಿತು. ಇನ್ನೊಂದೆಡೆ ಆಕಾಶವಾಣಿ ಧಾರವಾಡ ಕೇಂದ್ರವು ಇಂದು ಬೆಳಗ್ಗೆ 8 ಗಂಟೆಗೆ ಜನಸಹಭಾಗಿತ್ವದಲ್ಲಿ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ ಅಟ್ 90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಈ ವಾಕಥಾನ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟನಲ್ಲಿ ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿತ್ತು. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗವು ಕೆಮಿಕಲ್ ಸೊಸೈಟಿ ಮತ್ತು ಸೆಂಟ್ರಲ್ ಕಾಲೇಜಿನ ರಸಾಯನಶಾಸ್ತ್ರ ಹಳೆಯ ವಿದ್ಯಾರ್ಥಿಗಳ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕೆಮೋತ್ಸವ 2026 ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಭಿತ್ತಿಫಲಕವನ್ನು ಅನಾವರಣಗೊಳಿಸುವ ಮೂಲಕ ವಿವಿಧ ಶೈಕ್ಷಣಿಕ ಸ್ಪರ್ಧೆಗಳನ್ನು ಒಳಗೊಂಡ ಈ ವಿಜ್ಞಾನ ಹಬ್ಬಕ್ಕೆ ಕುಲಪತಿ ಪ್ರೊಫೆಸರ್ ರಮೇಶ್

0: ಬಿ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನದ ತಾಯಿಬೇರಾದ ಮೂಲ ವಿಜ್ಞಾನ ಕಲಿಕೆಗೆ ಹೆಚ್ಚಿನ ಆಸಕ್ತಿ ವಹಿಸುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಿಂದ ಮಳೆ ನೀರು ಸಂರಕ್ಷಣೆಗಾಗಿ ಹಮ್ಮಿಕೊಂಡಿರುವ ವಿವಿಧ ಯೋಜನಾಬದ್ದ ಕಾಮಗಾರಿಗಳ ಫಲವಾಗಿ ಜಿಲ್ಲೆಯ ಅಂತರ್ಜಲ ಮಟ್ಟ ಸರಾಸರಿ 2 ಅಡಿಗಳಷ್ಟು ಏರಿಕೆಯಾಗಿದೆ. ಇದು ಪರಿಸರ ಸಮತೋಲನದ ದೃಷ್ಟಿಯಿಂದ ಆಶಾದಾಯಕ ಬೆಳವಣಿಗೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿತ್ತೆ ಮಾಧವ ವಿಠಲ್ರಾವ್ ತಿಳಿಸಿದ್ದಾರೆ. ಮಳೆ ನೀರು ವ್ಯರ್ಥವಾಗಿ ಹರಿದು ಹೋಗುವುದನ್ನು ತಡೆದು ಪ್ರತಿಯೊಂದು ಮನೆಯಲ್ಲೂ ಇಂಗುಗುಂಡಿ ನಿರ್ಮಿಸಿಕೊಳ್ಳುವ ಮೂಲಕ ಅಂತರ್ಜಲ ವೃದ್ಧಿಗೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ಇಂದು ಹಾಸನ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು ಹೊಳೆ ನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ರಂಗನಾಥಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಬಳಿಕ ಅವರು ಹಾಸನ ನಗರದ ಭುವನಹಳ್ಳಿ ಶ್ರೀ ದೇವಿರಮ್ಮ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14 ರಿಂದ 24 ರೊಳಗೆ ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಸೂರ್ಯಕಾಂತಿ ಖರೀದಿಗೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಹಲಸು ಮೇಳ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ಪ್ರಕರಣ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರು ಹಾಗೂ ಧಾರವಾಡದಲ್ಲಿ ನಡೆದ ವಾಕಥಾನ್ಗೆ ಉತ್ತಮ ಪ್ರತಿಕ್ರಿಯೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಹಿಂದಿ ಚಿತ್ರಗೀತೆಗಳು.

ಆಕಾಶವಾಣಿ ಧಾರವಾಡ ಕೇಳುಗರೆ, ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 6:30 ಅವಲೋಕನ, 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಗ್ರಾಮಲಕ್ಷ್ಮಿ, ನಂತರ ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿಯ ಶೇಖರಯ್ಯ, ಶಂಕರಯ್ಯ, ಪೂಜಾರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಲಿದ್ದೀರಿ. ಏಳು ಗಂಟೆ 45 ನಿಮಿಷಕ್ಕೆ ಸುಜಾತಾ ಹೆಬ್ಬಾಳ ಅವರಿಂದ ಕಾವ್ಯಧಾರೆ, 8:00 ಯುವವಾಣಿಯಲ್ಲಿ ಸೂಕ್ಷ್ಮಾಣು ಜೀವಿಗಳು ಈ ಕುರಿತು ಮಾತನಾಡುತ್ತಾರೆ ಪ್ರಿಯಾಂಕಾ ಅಂಗಡಿ. 8:30 ಪುಷ್ಪಹಾರ್, 9:30 ಡಿನ್ನರ್ ಟೈಮ್, 10:00 ಜನಪದ ವೈವಿಧ್ಯ, 10:30 ಹಲೋ ಅಭಿಲಾಷ ನೇರ ಫೋನ್ ಇನ್ ಕಾರ್ಯಕ್ರಮ.

ಆಕಾಶವಾಣಿ ಧಾರವಾಡ. ಈಗ ಸಮಯ 3:20. ನಮ್ಮ ನಿಲಯದ ಈ ಪ್ರಸಾರ ಮುಖ್ಯವಾಹಿನಿಯಲ್ಲಿ ಅಂದರೆ 392.16 ಮೀಟರ್ಗಳು ಅಥವಾ 765 ತರಂಗಾಂತರಗಳಲ್ಲಿ ಮುಕ್ತಾಯವಾಯಿತು. ನಮ್ಮ ಸಂಜೆ ಪ್ರಸಾರ 5:30 ಆರಂಭ. ಎಫ್ಎಂ 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತೀಯ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಮಸ್ಕಾರ.

ಆಕಾಶವಾಣಿ ಧಾರವಾಡ ಇದುವರೆಗೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ವಿವಿಧ ಭಾರತಿ ಮುಂಬೈ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದರೆ ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ನಮ್ಮ ಸಂಜೆಯ ಕಾರ್ಯಕ್ರಮಗಳನ್ನು 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಮತ್ತು 103 ಮೆಗಾಹರ್ಟ್ಸ್ ಎಫ್ಎಂ ಕಂಪನಾಂಕಗಳಲ್ಲಿ ಸಂಜೆಯ ಪ್ರಸಾರ ಕಾರ್ಯವನ್ನು ಕೇಳಲಿದ್ದೀರಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಸಂಜೆಯೊಂದಿಗೆ ನವೀನ್ ಶಾಸ್ತ್ರಿ ಪುರಾಣಿಕರ ನಮಸ್ಕಾರ. ಸಮಯ 5:30:38 ಇದೀಗ ಟೀ ಟೈಮ್ ಚಿತ್ರಗೀತೆಗಳು.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: हार्ट फिशर के बंदागा एक्सपीरियंस मेक्स ऑल द डिफरेंस। 25 इयर्स लेगेसी ओंदिगे नारायणा हेल्थ सिटी एक्सपर्ट अडल्ट एंड पीडियाट्रिक कार्डियक स्पेशलिस्ट अन्नु ಜೊತೆಗೆ ತಂದಿದೆ ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್. ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
3: ಟೀ ಟೈಮ್ ಚಿತ್ರಗೀತೆಗಳ ಆರಂಭದಲ್ಲಿ ಕೇಳೋಣ ಅಮೃತ ವರ್ಷಿಣಿ ಚಿತ್ರದ ಗೀತೆಯನ್ನ. ಧ್ವನಿ ನೀಡಿದ್ದಾರೆ ಚಿತ್ರ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವ್ ಅವರ ಸಂಗೀತ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: नल में या केड़ु करे ಆಕಾಶವಾಣಿಗೆ 90 ಹರೆಯ
2: ನಾನು ಬಾಳಿ ನೀನುತ್ತೀನಿ ಬಾನ ಕಡಲಲ್ಲಿ ಮೇಲೆ ಬಿಟ್ಟ ಈ ಮುಳಿದೋಳಿ
1: ಖ್ಯಾತ ವಿಮರ್ಶಕರು ಡಾಕ್ಟರ್ ಜಿಎಂ ಹೆಗಡೆ.
3: ನಮಗೆ ಒಳ್ಳೆಯ ಸಂಸ್ಕಾರ ಬರುವುದು ಈ ಆಕಾಶವಾಣಿ ಬಿತ್ತರಿಸುವಂತಹ ಶ್ರೇಷ್ಠವಾದಂತಹ ನಾಟಕಗಳು, ಬಾನುಲಿ ದೃಶ್ಯಗಳು. ನಾನು ಒಂದ್ ಮಾತಿನಲ್ಲಿ ಹೇಳಲಿಕ್ಕೆ ಇಷ್ಟಪಡಬೇಕು ಏನು ಅಂತಂದ್ರೆ, ಕನ್ನಡದಲ್ಲಿ ಬೇರೆ ಬೇರೆ ಸಾಹಿತ್ಯ ಪ್ರಕಾರ ಇರುವ ಹಾಗೆ ಬಾನುಲಿ ಸಾಹಿತ್ಯ ಪ್ರಕಾರ ಎನ್ನುವುದೇ ಒಂದು ಇದೆ. ಅಂದ್ರೆ ಆಕಾಶವಾಣಿಗಾಗಿ ಅನೇಕ ಜನ ನಾಟಕಕಾರರು ನಾಟಕಗಳನ್ನೆಲ್ಲ ಬರೆದಿದ್ದಾರೆ. ಆ ಶ್ರೇಷ್ಠ ನಾಟಕಕಾರರ ಒಂದು ಪರಂಪರೆಯೇ ಆಕಾಶವಾಣಿಯಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ದೊಡ್ಡ ದೊಡ್ಡ ಸಂಗೀತಗಾರರು ಮಾತ್ರ ಅಲ್ಲ, ಸಾಮಾನ್ಯ ಗಾಯಕರು ಕೂಡ ಮೊದಲು ಪ್ರವೇಶ ಪಡೆಯುವುದು ಆಕಾಶವಾಣಿಯಲ್ಲಿ. ಅಂದ್ರೆ ಆಕಾಶವಾಣಿಯ ಮೂಲಕವಾಗಿ ಅವರ ವೃತ್ತಿ ಜೀವನ ಆರಂಭ ಆಗ್ತದೆ, ಕೊನೆಗೆ ಅದು ಪ್ರವೃತ್ತಿಯಾಗಿ ಬೆಳೀತದೆ, ಮತ್ತೆ ಅವರು ಶ್ರೇಷ್ಠ ವ್ಯಕ್ತಿಗಳಾಗಿ ಅವರು ರೂಪುಗೊಳ್ತಾರೆ. ಅಂತ ಒಂದು ಸಂದರ್ಭಗಳು ಕೂಡ ಇಲ್ಲಿ ಇರುವುದನ್ನ ನಾವು ಕಾಣ್ತೇವೆ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಇನ್ನು ಮುಂದೆ ಕೇಳೋಣ ಗಂಗಾ ಯಮುನಾ ಚಿತ್ರದ ಗೀತೆಯನ್ನು ಧ್ವನಿ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿದ್ಯಾಸಾಗರ್ ಅವರ ಸಂಗೀತ.

0: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರು ಡಾಕ್ಟರ್ ಆರ್ ಕೃಷ್ಣ ಪ್ರಸಾದ್.
1: ಧಾರವಾಡ ಆಕಾಶವಾಣಿಗೂ ನಮಗೂ ಒಂದು ಅವಿನಾಭಾವ ಸಂಬಂಧ. ಈಗ ನಾವೆಲ್ಲ ಪುರಾಣದಲ್ಲಿ ಕೇಳ್ತೀವಲ್ಲ ಅಶರೀರವಾಣಿ ಅಂತ, ದಟ್ ಈಸ್ ಲೈಫ್ ಚೇಂಜಿಂಗ್. ಅದು ಇಡೀ ಏನೋ ಒಂದು ಆ ಘಟನೆಯಲ್ಲಿ ಅತ್ಯಂತ ಮುಖ್ಯವಾದ ಒಂದು ಘಟ್ಟದಲ್ಲಿ ಅಶರೀರವಾಣಿ ಬರ್ತದೆ ಅಂತ. ನಿಮ್ಮ ಆಕಾಶವಾಣಿನೂ ಒಂದು ಅಶರೀರವಾಣಿ ಇದ್ದಂಗೆನೆ. ಯಾಕಂದ್ರೆ ರೇಡಿಯೋ ಮುಂದೆ ಕೂತವರಿಗೆ ಯಾರು ಮಾತಾಡ್ತಾರೆ ಅವ್ರ ಶರೀರ ಕಾಣಿಸೋದಿಲ್ಲ, ವಾಣಿ ಅಷ್ಟೇ ಕೇಳ್ತದೆ. ಈ ಆಕಾಶವಾಣಿ ಏನಿದೆ, ಇದು ನನಗಂತೂ ವೈಯಕ್ತಿಕವಾಗಿ ಅತ್ಯಂತ ವ್ಯವಸ್ಥಿತವಾಗಿ ಈ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಮನರಂಜನೆ ಇರಬಹುದು, ಒಂದು ಒಳ್ಳೆಯ ಸಂದೇಶ ಇರಬಹುದು, ಇದನ್ನೆಲ್ಲ ಕೊಡ್ಲಿಕ್ಕಂತ ಇರುವಂತಹ ಒಂದು ಯಶಸ್ವಿ ಒಂದು ಸಂಸ್ಥೆ ಅಂತ ನನಗೆ ಯಾವಾಗ್ಲೂ ಬಹಳ ಅಭಿಮಾನ ಇದೆ. 90ರ ಹರೆಯ ಆಕಾಶವಾಣಿ ಮತ್ತೆ ತಿರುಗಿ ನೋಡಬೇಕಾಗಿಲ್ಲ, ಇಷ್ಟು ಚೆನ್ನಾಗಿ ಮುಂದುವರೆದಿದೆ. ಇದಕ್ಕೆ ನಾನು 90ರ ಒಂದು ಶುಭಾಶಯ ಹೇಳಬೇಕು.

ಆಸ್ಪೇಶಿಯಾಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ

ಮತ್ತು ಪ್ರೂವನ್ ಔಟ್ಕಮ್ಸ್. ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ, ಬೆಂಗಳೂರು. ಕಾಲ್ 1800 309 0309. ಟೇಕ್ ಕೇರ್.

ಇದುವರೆಗೆ ಅಮೃತ ವರ್ಷಣಿ, ಗಂಗಾ ಯಮುನಾ, ಧ್ರುವತಾರೆ ಹಾಗೂ ಹೃದಯ ಹಾಡಿತು ಚಿತ್ರದಿಂದ ಆಯ್ದ ಗೀತೆಗಳನ್ನು ಟೀ ಟೈಮ್ ಚಿತ್ರಗೀತೆಗಳಲ್ಲಿ ಕೇಳಿದ್ರಿ. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಆಕಾಶವಾಣಿ ಧಾರವಾಡ.

0: ಇದೀಗ ಪ್ರಕಟಣೆ. ಶ್ರೀ ಶಾರದಾದೇವಿ ಅಂಧರ ವಸತಿ ಶಾಲೆಯಿಂದ ಪ್ರಕಟಣೆ. ಶಾರದಾದೇವಿ ಅಂಧರ ವಸತಿ ಶಾಲೆ 2026-27 ಸಾಲಿಗೆ ಅಂಧ ವಿದ್ಯಾರ್ಥಿಗಳ ಪ್ರವೇಶಾತಿ ಪ್ರಕಟಣೆ. ವಯೋಮಿತಿ 5-10 ವರ್ಷದ ಒಳಗಡೆ ಇರಬೇಕು. ಜಾತಿ ಮತ ಭೇದವಿರುವುದಿಲ್ಲ. ಅಭ್ಯರ್ಥಿಯು ದೃಷ್ಟಿಹೀನಾಗಿರಬೇಕು. ಊಟ ವಸತಿಯೊಡನೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ನೀಡಲಾಗುವುದು. ಕಂಪ್ಯೂಟರ್ ಶಿಕ್ಷಣ, ಸಂಗೀತ, ತಬಲ, ನೃತ್ಯ, ಯಕ್ಷಗಾನ, ಕ್ರೀಡೆಗಳಲ್ಲಿ ತರಬೇತಿಯನ್ನು ನೀಡಲಾಗುವುದು. ಹೈನುಗಾರಿಕೆ, ತೋಟಗಾರಿಕೆಯಲ್ಲಿಯೂ ಸಹ ತರಬೇತಿಯನ್ನು ನೀಡಲಾಗುವುದು. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುವುದು. ಪ್ರವೇಶ ಪಡೆಯಲು ಕೊನೆಯ ದಿನಾಂಕ 30/6/2026. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ: ಅಧ್ಯಕ್ಷರು ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ, ಪರಮಹಂಸನಗರ, ಅನುಪಿನಕಟ್ಟೆ ರಸ್ತೆ, ಗೋಪಾಳ, ಶಿವಮೊಗ್ಗ. 5-7-7-2-0-5. ದೂರವಾಣಿ ಸಂಖ್ಯೆ 08-18-2-2-2-2-0-2-0 ಅಥವಾ 22-19-8-6. ಸಂಪರ್ಕಿಸಬೇಕಾದ ಸಮಯ: ಬೆಳಗ್ಗೆ 10ರಿಂದ ಸಂಜೆ 5ರವರೆಗೆ. ಟ್ರಸ್ಟಿಯವರ ಮೊಬೈಲ್ ಸಂಖ್ಯೆ 9845446288. ಆಡಳಿತಾಧಿಕಾರಿಯವರ ಮೊಬೈಲ್ ಸಂಖ್ಯೆ 9972-7-1-95-96 ಅಥವಾ ಮುಖ್ಯೋಪಾಧ್ಯಾಯರ ಮೊಬೈಲ್ ಸಂಖ್ಯೆ 9449-0118-99. ಇದುವರೆಗೆ ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಪ್ರಿಯ ಕೇಳುಗರೇ, ಆಕಾಶವಾಣಿಗೆ 90ರ ಹರೆಯ

0: ಖ್ಯಾತ ಜನಪದ ತಜ್ಞ ಡಾಕ್ಟರ್ ಬಸವರಾಜ ಜಗಜಂಪಿ.
1: ನಮ್ಮ ಹೆಮ್ಮೆಯ ಆಕಾಶವಾಣಿಗೆ ಭರ್ತಿ 90 AIR ಎಂದೇ ಜನಮನದಲ್ಲಿ ಆಳವಾದ, ಅಷ್ಟೇ ಗಟ್ಟಿಯಾದ ಸ್ಥಾನ ಪಡೆದಿರುವ ಆಲ್ ಇಂಡಿಯಾ ರೇಡಿಯೋ ಸಂಸ್ಥೆಗೆ ಇದೀಗ ಭರ್ತಿ 90 ಸಂಭ್ರಮ. ಈ 90 ವರ್ಷಗಳಲ್ಲಿ ಅಸಂಖ್ಯ ಮೈಡುಗಲ್ಲುಗಳನ್ನು ನಿರ್ಮಿಸಿದ ಆಕಾಶವಾಣಿ ಸಾಂಸ್ಕೃತಿಕ ಕ್ಷೇತ್ರದ ದಿಗ್ಗಜರ ಧ್ವನಿ ಮುದ್ರಣದ ಸುರುಳಿಗಳನ್ನು ತನ್ನ ಖಜಾನೆಯಲ್ಲಿ ಜೋಪಾನವಾಗಿ ಕಾಪಿಟ್ಟುಕೊಂಡಿರುವುದು ಅದರ ಸಾಂಸ್ಕೃತಿಕ ಕಾಳಜಿ ಕಳಕಳಿಗಳ ದ್ಯೋತಕವಾಗಿದೆ. 21ನೇ ಶತಮಾನದ 3ನೇ ದಶಕದಲ್ಲಿ ಕೃತಕ ಬುದ್ಧಿಮತ್ತೆಯ ಭರಭರಾಟೆಯಲ್ಲಿ ಆಕಾಶವಾಣಿ ತನ್ನ ಆರೋಗ್ಯಪೂರ್ಣ ಕಾರ್ಯಕ್ರಮಗಳ ಮೂಲಕ ನಮ್ಮ ದೇಶದ ಯುವಶಕ್ತಿಗೆ ಮಾರ್ಗ.
2: ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ನಿಶಿತ್ ಕುಮಾರ್. Senior BJP leader Suvendra Adhikari will be the new Chief Minister of West Bengal. BJP Legislature Party in the state elected him the leader in a meeting held in Kolkata today, paving the way for him to become the first BJP Chief Minister of the state. Addressing the media, Union Home Minister Amit Shah said Mr. Adhikari's name was proposed at the meeting and since no other nomination was received, his name was finalized.
3: The election process was completed just a few days ago.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:30 ಅವಲೋಕನ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:51 ಕೃಷಿ ರಂಗದಲ್ಲಿ ಮೊದಲಿಗೆ ಗ್ರಾಮಲಕ್ಷ್ಮಿ, ನಂತರ ಹುಬ್ಬಳ್ಳಿ ತಾಲೂಕು ಬ್ಯಾಹಟ್ಟಿಯ ಶೇಖರಯ್ಯ, ಶಂಕರಯ್ಯ, ಪೂಜಾರ್ ಹಾಗೂ ಸಂಘಟನೆಯಿಂದ ಭಜನಾಪದ. 7:45 ಸುಜಾತಾ ಹೆಬ್ಬಾಳದ ಅವರಿಂದ ಕಾವ್ಯಧಾರೆ. 8:00 ಯುವವಾಣಿಯಲ್ಲಿ ಸೂಕ್ಷ್ಮಾಣಿ ಜೀವಿಗಳು, ಈ ಕುರಿತು ಮಾತನಾಡುತ್ತಾರೆ ಪ್ರಿಯಾಂಕಾ ಅಂಗಡಿ. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:30 ಡಿನ್ನರ್ ಟೈಮ್, ಊಟದೊಂದಿಗೆ ಬದುಕಿನ ಮಾತು. ಭಾಗವಹಿಸುತ್ತಾರೆ ಕುಮಾರ್ ಅಗಡಿ, ಮಾಲಾ ಸಾಂಬ್ರಾಣಿ ಹಾಗೂ ರಾಕಿ ಹಾನ್ಗಲ್. 10:00 ಜಾನಪದ ವೈವಿಧ್ಯ ಪ್ರಸ್ತುತಿ ಸಿಎನ್ ಬೆಂಗೇರಿ. 10:30 ಹಲ್ವಾ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ.

ಇನ್ನು ನಾಳೆ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಶ್ರೀ ಜೋಶಿ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ಸುಬೋಧ ಸಮಾಲೋಚನೆ. ವಿಷಯ ಸಂಸ್ಕಾರಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಪಾಟೀಲ್, ಪ್ರಸ್ತುತಿ ಮಂಜುಳಾ ಪುರಾಣಿಕ್. 6:50 ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತೀರಿ, ಪ್ರಸ್ತುತಿ ಮಾಯಾ ರಾಮನ್. 7:15 ಫ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಮಂಜುಳಾ ಪುರಾಣಿಕ್. 7:45 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 8:30 ಬಾನುಲಿ ಭಿತ್ತಿಯಿಂದ ಆಕಾಶವಾಣಿಗೆ 90 ವರ್ಷಗಳು ತುಂಬಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ನಿವೃತ್ತ ಹಿರಿಯ ಕಾರ್ಯಕ್ರಮ ಅಧಿಕಾರಿ ರಾಮೇಶ್ವರ್ ಶಿರಬಡಿಗೆ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. ಒಂಬತ್ತು ಶ್ರುತಿ ಖಾನ್ ಅವರಿಂದ ಸುಗಮ ಸಂಗೀತ, 9:15 ಅರ್ಪಣ, 9:30 ನಂದನಾ ಕಾರ್ಯಕ್ರಮ, 10:30 ಅನ್ಮೋಲ್ ಗೀತ್. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, ಪ್ರಸ್ತುತಿ ರಾಖಿ ಹಾನ್ಗಲ್, ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ಸಹಕಾರ ಕೆ ಶಿವರಾಜ್. 10:00 ನಾಟಕ ಹೊಳೆಯಿತೊಂದು ಬೆಳಕಿನ ಕಿರಣ, ರಚನೆ ಮಾಲತಿ ಪಟ್ಟಣಶೆಟ್ಟಿ, ನಿರ್ಮಾಣ ಸ್ಮಿತಾ ಮೈಸೂರು. ನಿರ್ಮಲಾ ದೇವಿಯವರಿಂದ ಲಘುಶಾಸ್ತ್ರೀಯ ಗಾಯನ ಕೇಳುತ್ತೀರಿ.

ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಕುರಿತು ತಡೆಗಟ್ಟಲು ಬಳಸುವ HPV ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲೆ ಆರೋಗ್ಯ ಇಲಾಖೆಯ RCH ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಆನಂತರ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದದ ಪರಿಹಾರಗಳು ಈ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಕುರಿತು ಮಾಹಿತಿ. 1:20 ಬಬಲೇಶ್ವರದ ಕಾಕಂಡಿಕೆಯ ರಮೇಶ್ ಸಿ ಪೂಜಾರಿ ಹಾಗೂ ಸಂಗಡಿಗರಿಂದ ಸಂಬಾಳವಾದನ. 1:30 ಸಂದೇಶ ಆಧಾರಿತ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 2:40 ಎಳೆಯರ ಬಳಗದಲ್ಲಿ ರಜಾ ಮಜಾ ಮಕ್ಕಳೊಂದಿಗೆ ಸಂವಾದ ಕಾರ್ಯಕ್ರಮ. ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. ಇನ್ನು ನಾಳೆ ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ವಿಜ್ಞಾನದ ಮುನ್ನಡೆ, 6:51 ಕೃಷಿ ರಂಗದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ, ಆನಂತರ ಮುಧೋಳ ತಾಲೂಕು ದಾನನಾಟಿಯ MR ಮುದುಕವಿ ಮತ್ತು ಸಂಗಡಿಗರಿಂದ ಶ್ರೀಕೃಷ್ಣ ಪಾರಿಜಾತ. 7:45 ಸಮಾಚಾರ ದರ್ಶನ, 8:00 ಕನ್ನಡ ಚಿತ್ರಗೀತೆಗಳು, 8:30 ಪುಷ್ಪಹಾರ, 9:15 ಸ್ವರ ಸೌರಭ, 9:30 ಯುವವಾಣಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಸ್ವಚ್ಛಾಗ್ರಹ ಡ್ರಾಮಾ ಕಂಪನಿ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ ಕಾರ್ಯಕ್ರಮ, 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜಕುಮಾರ್ ಮುಜುಮ್ದಾರ್ ಅವರ ಸಂತೂರ್ ವಾದನ ಕೇಳುತ್ತೀರಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದ ನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ, ರೈತರಿಗೆ ಮಾಹಿತಿ ಸಾರ, ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ.
2: ನಿಲ್ಲುಸಿರಿ ಚವಿಗಾನ, ಎದೆ ಜಲ್ಲೆನೆ ಹೂವಿನ ಬಾಣ.
1: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
3: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
1: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ. ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ.
4: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.
5: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾ. ವರಿಷ್ಠ ಭಾಜಪಾ ನೇತಾ ಸುವೇಂದು ಅಧಿಕಾರಿ ಭಾಜಪಾ ವಿಧಾಯಕ ದಲಸ್ಯ ನೇತಾ ನಿರ್ವಾಚಿತ. ಸಹ ಪಶ್ಚಿಮಬಂಗ ಪ್ರದೇಶಸ್ಯ ಪ್ರಥಮ ಭಾಜಪೇತಿ ದಲಸ್ಯ ಮುಖ್ಯಮಂತ್ರಿ ಭವಿತುಂ ಸಜ್ಜ ಅಸ್ತಿ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸೋಮನಾಥ ಮಂದಿರಂ ಭಾರತಸ್ಯ ದೃಢತಾಯಾಃ ಏಕತಾಯಾಃ ಸಭ್ಯತಾಯಾಃ ಚ ಬಲಸ್ಯ ಕಾಲಾತೀತಂ ಪ್ರತೀಕತ್ವೇನ ವರ್ಣಿತಂ.

0: ರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ 2026 ಇದರ ಭಾಗವಾಗಿ ಜಾಲತಾಣ ಮತ್ತು ಲಾಂಛನವನ್ನು ಬಿಡುಗಡೆ ಮಾಡಿದರು. ವಿಶ್ವದ ಮಹತ್ತರದ ಬಿಗ್ ಕ್ಯಾಟ್ಗಳ ಸಂರಕ್ಷಣೆಗೆ ಮೀಸಲಾಗಿರುವ ಈ ಶೃಂಗಸಭೆ ಒಂದು ಹೆಗ್ಗುರುತಾಗಿದೆ. ಭಾರತ 2026 ಜೂನ್ 1 ನವದೆಹಲಿಯಲ್ಲಿ ಮೊದಲ ಐಬಿಸಿಎ ಶೃಂಗಸಭೆಯನ್ನು ಆಯೋಜಿಸಲಿದೆ. ಇದರಲ್ಲಿ ಸದಸ್ಯ ರಾಷ್ಟಗಳು, ಸರ್ಕಾರದ ಮುಖ್ಯಸ್ಥರು ಮತ್ತು ವೀಕ್ಷಕ ರಾಷ್ಟಗಳ ಮುಖ್ಯಸ್ಥರು ಭಾಗವಹಿಸುವ ನಿರೀಕ್ಷೆ ಇದೆ. ಬಿಗ್ಕ್ಯಾಟ್ಗಳನ್ನು ಉಳಿಸಿ, ಮಾನವೀಯತೆಯನ್ನು ಉಳಿಸಿ, ಪರಿಸರ ವ್ಯವಸ್ಥೆಯನ್ನು ಉಳಿಸಿ ಎಂಬ ಪರಿಕಲ್ಪನೆಯಿಂದ ಮಾರ್ಗದರ್ಶಿಸಲ್ಪಟ್ಟ ಈ ಶೃಂಗಸಭೆ ಪ್ರಪಂಚದಾದ್ಯಂತ 400 ಹೆಚ್ಚು ಸಂರಕ್ಷಕರು, ನೀತಿ ನಿರೂಪಕರು, ವಿಜ್ಞಾನಿಗಳು, ಬಹುಪಕ್ಷೀಯ ಸಂಸ್ಥೆಗಳು, ಹಣಕಾಸು ಸಂಸ್ಥೆಗಳು, ಉದ್ಯಮಿಗಳು ಮತ್ತು ಸಮುದಾಯ ಪ್ರತಿನಿಧಿಗಳನ್ನು ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿಸುತ್ತದೆ. ಬಿಗ್ಕ್ಯಾಟ್ ವಂಶದ ಸಂರಕ್ಷಣೆಯಲ್ಲಿ ಭಾರತದ ಪ್ರಯತ್ನ ಮತ್ತು ಪ್ರಯಾಣದ ಭಾಗವಾಗಿ ಈ ಶೃಂಗಸಭೆಯು ಬದ್ಧತೆ, ನಾವೀನ್ಯತೆ, ವೈಜ್ಞಾನಿಕ ನಿರ್ವಹಣೆ, ಸಾಂಸ್ಥಿಕ ಸಹಯೋಗ ಮತ್ತು ಸಮುದಾಯದ ಭಾಗವಹಿಸುವಿಕೆಯಿಂದ ಗುರುತಿಸಲ್ಪಟ್ಟಿದೆ. ಪ್ರಾಜೆಕ್ಟ್ ಟೈಗರ್ ಸೇರಿದಂತೆ ಸಿಂಹ, ಹಿಮಚಿರತೆ ಮತ್ತು ಚಿರತೆ ಸಂರಕ್ಷಣೆಗಾಗಿ ಹಲವಾರು ಉಪಕ್ರಮಗಳನ್ನು ಭಾರತ ಸರ್ಕಾರ ಯಶಸ್ವಿಯಾಗಿ ಜಾರಿಗೆ ತಂದಿದೆ. ಭಾರತದ ಅನುಭವ ಮತ್ತು ಜಾಗತಿಕ ಜವಾಬ್ದಾರಿಯ ಆಳವಾದ ಪ್ರಜ್ಞೆಯು 2023 ಅಂತಾರಾಷ್ಟೀಯ ಬಿಗ್ಕ್ಯಾಟ್ ಒಕ್ಕೂಟ ಐಬಿಸಿಎ ಅನ್ನು ಪ್ರಾರಂಭಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವವನ್ನು ಪ್ರೇರೇಪಿಸಿತು. ಐಬಿಸಿಎ 7 ಬಿಗ್ಕ್ಯಾಟ್ ವಂಶಗಳ ನೆಲೆಯಾಗಿರುವ ದೇಶಗಳನ್ನು ಒಟ್ಟುಗೂಡಿಸುವ ಮೊದಲ ವೇದಿಕೆಯಾಗಿದೆ. ಇದು ಸಹಕಾರ, ಜ್ಞಾನ ಹಂಚಿಕೆ ಮತ್ತು ಪರಸ್ಪರ ಬೆಂಬಲದ ಮೂಲಕ ಸಂರಕ್ಷಣಾ ಸವಾಲುಗಳನ್ನು ಸಾಮೂಹಿಕವಾಗಿ ಪರಿಹರಿಸಬೇಕು ಎಂಬ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಮುಂಬರುವ ಶೃಂಗಸಭೆಯು ಜಾಗತಿಕ ಸಂರಕ್ಷಣಾ ರಾಜತಾಂತ್ರಿಕತೆಯಲ್ಲಿ ನಿರ್ಣಾಯಕ ಕ್ಷಣವಾಗಲಿದೆ. ಬಿಗ್ಕ್ಯಾಟ್ಗಳ ವಂಶ ಸಂರಕ್ಷಣೆಯ ಭವಿಷ್ಯದ ಕುರಿತು ಚರ್ಚಿಸಲು ವಿಶ್ವ ನಾಯಕರು, ತಜ್ಞರು ಮತ್ತು ಪಾಲುದಾರರನ್ನು ಒಟ್ಟುಗೂಡಿಸುತ್ತದೆ. ಈ ಶೃಂಗಸಭೆಯು ಅಂತಾರಾಷ್ಟೀಯ ಪಾಲುದಾರಿಕೆಗಳನ್ನು ಬಲಪಡಿಸುತ್ತದೆ, ಸಹಕಾರವನ್ನು ಉತ್ತೇಜಿಸುತ್ತದೆ. ಬಿಗ್ಕ್ಯಾಟ್ ವಂಶ ಶ್ರೇಣಿಯ ರಕ್ಷಣಾ ದೇಶಗಳ ನಡುವೆ ಸಾಮೂಹಿಕ ಕ್ರಮವನ್ನು ಪ್ರೇರೇಪಿಸುತ್ತದೆ ಹಾಗೂ ಜಾಗತಿಕ ಜೀವ ವೈವಿಧ್ಯ ಮತ್ತು ಹವಾಮಾನ ಗುರಿಗಳೊಂದಿಗೆ ಸಂರಕ್ಷಣಾ ಪ್ರಯತ್ನಗಳನ್ನು ಹೊಂದಿಸುತ್ತದೆ. ಮೊದಲ ಬಾರಿಗೆ ವಿಶ್ವ ನಾಯಕರು ಖಂಡಗಳಾದ್ಯಂತ ಬಿಗ್ಕ್ಯಾಟ್ ವಂಶಗಳ ಸಂರಕ್ಷಣೆ ಕುರಿತು ಚರ್ಚಿಸಲು ಪ್ರತ್ಯೇಕವಾಗಿ ಸಭೆ ಸೇರುತ್ತಾರೆ. ದೆಹಲಿ ಘೋಷಣೆ ಎಂಬ ಶೀರ್ಷಿಕೆಯ ಬಿಗ್ಕ್ಯಾಟ್ ವಂಶಗಳ ಸಂರಕ್ಷಣೆ ಕುರಿತಾದ ಮೊದಲ ಜಾಗತಿಕ ಘೋಷಣೆಯನ್ನು ಅಳವಡಿಸಿಕೊಳ್ಳುವುದು ಶೃಂಗಸಭೆಯ ಪ್ರಮುಖ ಅಂಶವಾಗಿದೆ. ಗಡಿಯಾಚೆಗಿನ ಸಹಕಾರವನ್ನು ಬಲಪಡಿಸುತ್ತದೆ ಮತ್ತು ಬಿಗ್ಕ್ಯಾಟ್ಗಳು ಹಾಗೂ ಅವುಗಳ ಆವಾಸ ಸ್ಥಾನಗಳನ್ನು ಸಂರಕ್ಷಿಸಲು ಪ್ರಾದೇಶಿಕ ವಿಧಾನವನ್ನು ಉತ್ತೇಜಿಸುತ್ತದೆ. ಜೂನ್ 1 ಮತ್ತು 2 ತಾಂತ್ರಿಕ ಅಧಿವೇಶನಗಳು ನಡೆಯಲಿವೆ. ಇದರಲ್ಲಿ ಬಿಗ್ಕ್ಯಾಟ್ ವಂಶಗಳ ಶ್ರೇಣಿಯ ಸಂರಕ್ಷಣೆಯ 95 ದೇಶಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು, ಸಂರಕ್ಷಣಾ ವೃತ್ತಿಪರರು, ತಜ್ಞರು ಮತ್ತು ಪಾಲುದಾರ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಪ್ರಮುಖ ಸಂಸ್ಥೆಗಳು ಮತ್ತು ಪಾಲುದಾರರ ಸಹಯೋಗದೊಂದಿಗೆ ಬುಡಕಟ್ಟು ಕಲೆ, ಬಿಗ್ಕ್ಯಾಟ್ಗಳ ಮೇಲಿನ ವರ್ಣಚಿತ್ರಗಳು, ಛಾಯಾಚಿತ್ರಗಳು, ಚಲನಚಿತ್ರಗಳು, ವರ್ಚುವಲ್ ರಿಯಾಲಿಟಿ ಅನುಭವಗಳು ಹಾಗೂ ಬಿಗ್ಕ್ಯಾಟ್ ಮತ್ತು ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ ಭಾರತದ ಅತ್ಯುತ್ತಮ ಅಭ್ಯಾಸಗಳು ಮತ್ತು ಸಾಧನೆಗಳನ್ನು ಪ್ರದರ್ಶಿಸುವ ವಿಶಿಷ್ಟ ಪ್ರದರ್ಶನವನ್ನು ಸಹ ಈ ಸಂದರ್ಭದಲ್ಲಿ ಆಯೋಜಿಸಲಾಗಿದೆ. ಇನ್ನೊಂದೆಡೆ ಐಬಿಸಿಎ ಶೃಂಗಸಭೆಯ ಜಾಲತಾಣವು ಸಂಪರ್ಕ, ತೊಡಗಿಸಿಕೊಳ್ಳುವಿಕೆ ಮತ್ತು ಮಾಹಿತಿ ಹಂಚಿಕೆಗಾಗಿ ಮೀಸಲಾದ ಜಾಗತಿಕ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಶೃಂಗಸಭೆಯ ಅಧಿಕೃತ ಡಿಜಿಟಲ್ ವೇದಿಕೆಯಾಗಿ ಸಹ ಜಾಲತಾಣ ಕಾರ್ಯನಿರ್ವಹಿಸಲಿದೆ. ಇದು ಎಲ್ಲಾ ಸಂವಹನಗಳಲ್ಲಿ ಸ್ಥಿರತೆ, ದೃಢೀಕರಣ ಮತ್ತು ಸ್ಪಷ್ಟತೆಯನ್ನು ಖಚಿತಪಡಿಸುತ್ತದೆ. ಇದೇ ವೇಳೆ ಶೃಂಗಸಭೆಯ ದೃಷ್ಟಿಕೋನ, ಸಂರಕ್ಷಣಾ ನಿರೂಪಣೆ ಮತ್ತು ಜಾಗತಿಕ ಪ್ರಸ್ತುತತೆಯನ್ನು ಸೆರೆಹಿಡಿಯುವ ಅಧಿಕೃತ ಐಬಿಸಿಎ ಶೃಂಗಸಭೆ 2026 ಲಾಂಛನ ಚಿತ್ರ ಸಹ ಬಿಡುಗಡೆಯಾಗಲಿದೆ. ಸಾಮರಸ್ಯ, ಸಮತೋಲನ ಮತ್ತು ಪರಸ್ಪರ ಸಂಬಂಧ ಹೊಂದಿರುವ ಪರಿಸರ ವ್ಯವಸ್ಥೆಗಳನ್ನು ಐಬಿಸಿಎ ಶೃಂಗಸಭೆಯ ಲಾಂಛನ ಪ್ರತಿಬಿಂಬಿಸುತ್ತದೆ. ಅದರ ಮೂಲದಲ್ಲಿ 7 ಬಿಗ್ಕ್ಯಾಟ್ ಪ್ರಭೇದಗಳನ್ನು ಒಳಗೊಂಡಿದೆ. ಇದು ಏಕತೆ ಮತ್ತು ಹಂಚಿಕೆಯ ಜವಾಬ್ದಾರಿಯನ್ನು ಸಂಕೇತಿಸುತ್ತದೆ ಮತ್ತು ಪ್ರಕೃತಿಯ 5 ಅಂಶಗಳನ್ನು ಪ್ರತಿನಿಧಿಸುವ ಕಮಲದಿಂದ ಪ್ರೇರಿತ ವಿನ್ಯಾಸದಿಂದ ಆವೃತವಾಗಿದೆ. ಐಬಿಸಿಎಯ ಭಾಗವಾಗಿರದ ಬಿಗ್ಕ್ಯಾಟ್ ವಂಶ ಸಂರಕ್ಷಣಾ ದೇಶಗಳು ಈ ಪ್ರಭೇದಗಳ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಬಲವಾದ ಅಂತರ್ಗತ ಮತ್ತು ಕ್ರಿಯಾಶೀಲ ವೇದಿಕೆಯನ್ನು ನಿರ್ಮಿಸಬೇಕಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಧಾರವಾಡ.

0: ಬಿಸಿಲ ಧಗೆಯಿಂದ ತಪ್ಪಿಸಿಕೊಳ್ಳಲು ಸರಳ ಉಪಾಯಗಳು.
1: ಬಿಸಿಲಿಗೆ ಬಾಡಿದ ಹೂವಂತೆ
0: ದೇಹವನ್ನು ತಂಪಾಗಿ ಇಡಲು ಕಲ್ಲಂಗಡಿ, ಸೌತೆಕಾಯಿ, ಎಳನೀರು, ಮಜ್ಜಿಗೆ, ನಿಂಬೆ ಪಾನಕ ಹೀಗೆ ನೀರಿನಂಶ ಹೆಚ್ಚಿರುವ ಆಹಾರ ಸೇವಿಸಿ. ಕರಿದ ಮಸಾಲೆಯುಕ್ತ ಆಹಾರ ಕಡಿಮೆ ಮಾಡಿ. ಋತುಮಾನಕ್ಕೆ ತಕ್ಕಂತೆ ಸಿಗುವ ತಾಜಾ ಹಣ್ಣುಗಳು, ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ. ಅತಿಯಾದ ಕೆಫಿನ್ ಸೇವನೆ ತಪ್ಪಿಸಿ. ದಿನಕ್ಕೆ 3-4 ಲೀಟರ್ ನೀರು ಕುಡಿಯುವುದು ಅತ್ಯಗತ್ಯ. ಸಡಿಲವಾದ ಹತ್ತಿಯ ಬಟ್ಟೆಗಳನ್ನೇ ಧರಿಸಿ. ಬಿಸಿಲ ಧಗೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ.
2: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
3: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
3: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
5: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
6: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
5: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
6: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ದಿಮತ್ತೆ ಅಳವಡಿಸಿದರೆ ರೋಗಿಗಳಿಗೆ ಸಹಕಾರಿ, ಎಎ ಹ್ಯಾಕಥಾನ್ನಲ್ಲಿ ತಜ್ಞರ ಅಭಿಮತ. ರಾಜ್ಯದಲ್ಲಿ ಪಶುಗಳಿಗೆ ಮೇವಿನ ಕೊರತೆ ಇಲ್ಲ, ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಸ್ಪಷ್ಟನೆ. ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ನೈರುತ್ಯ ರೈಲ್ವೆ ಸುರಕ್ಷತಾ ದಳದ ಕಾರ್ಯಾಚರಣೆ, ಏಪ್ರಿಲ್ನಲ್ಲಿ 67 ಮಕ್ಕಳ ರಕ್ಷಣೆ.

0: ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಕರ್ತವ್ಯ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿ. ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಎನ್ಎಚ್ಎ ಸಹಯೋಗದೊಂದಿಗೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯ ಎರಡು ದಿನಗಳ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026ಕ್ಕೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಇಂದು ಚಾಲನೆ ನೀಡಲಾಯಿತು. ರಾಷ್ಟೀಯ ಆರೋಗ್ಯ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಸುನಿಲ್ ಕುಮಾರ್ ಬರ್ನವಾಲ್, ಜಂಟಿ ಕಾರ್ಯದರ್ಶಿ ಜ್ಯೋತಿ ಯಾದವ್, ಭಾರತೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ಗೋವಿಂದನ್ ರಂಗರಾಜನ್, ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಕಾರ್ಯದರ್ಶಿ ಎಸ್ ಕೃಷ್ಣನ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಡಾ ಸುನಿಲ್ ಕುಮಾರ್ ಬರ್ನವಾಲ್, ಸರ್ಕಾರಗಳು ಸಾರ್ವಜನಿಕರಿಗೆ ಹಲವು ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುತ್ತಿದ್ದು ಈ ಸೇವೆಗಳಲ್ಲಿ ತಂತ್ರಜ್ಞಾನ ಅಳವಡಿಸುವ ಮೂಲಕ ಇಡೀ ವೈದ್ಯಕೀಯ ವರ್ಗಕ್ಕೆ ತಲುಪುವಂತೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ದತ್ತಾಂಶ ಸಂಗ್ರಹಿಸಿದಲ್ಲಿ ಆರೋಗ್ಯ ಸೇವೆ ಸುಲಭವಾಗಿ ನೀಡಲು ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಜ್ಯೋತಿ ಯಾದವ್ ಮಾತನಾಡಿ, ಆರೋಗ್ಯ ಕ್ಷೇತ್ರಗಳಲ್ಲಿ ಕೃತಕ ಬುದ್ದಿಮತ್ತೆ ಅಳವಡಿಸಿಕೊಂಡಲ್ಲಿ ಸಾಕಷ್ಟು ನೆರವಾದರೂ ಹಲವು ಸವಾಲುಗಳು ಎದುರಾಗಲಿವೆ. ಹೊಸ ತಂತ್ರಜ್ಞಾನಗಳು ಬಂದರೂ ಮನುಷ್ಯ ಜ್ಞಾನ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರೊಫೆಸರ್ ಗೋವಿಂದನ್ ರಂಗರಾಜನ್ ಮಾತನಾಡಿ, ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ದಿಮತ್ತೆ ಅಳವಡಿಸಿದಲ್ಲಿ ಸಾಮಾನ್ಯ ಜನರಿಗೆ ಸಾಕಷ್ಟು ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮೇವಿನ ಲಭ್ಯತೆ ಇದೆ ಎಂದು ಅಧಿಕಾರಿಗಳು ವರದಿ ನೀಡಿದ್ದಾರೆ ಎಂದು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೊರ ರಾಜ್ಯಕ್ಕೆ ಮೇವು ಸಾಗಾಟ ನಡೆಯುತ್ತಿದ್ದರೆ ಈ ಬಗ್ಗೆ ಪರಿಶೀಲನೆ ನಡೆಸಿ ತಡೆಯುವ ಬಗ್ಗೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಬಗ್ಗೆ ಕೇಂದ್ರ ಸರ್ಕಾರವೇ ಗೊಂದಲದಲ್ಲಿದೆ, ಆದ್ದರಿಂದ ನರೇಗಾವನ್ನೇ ಮುಂದುವರೆಸಬೇಕೆಂದು ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿನಲ್ಲಿ ಉದ್ಭವಿಸಿರುವ ರಾಜಕೀಯ ಬಿಕ್ಕಟ್ಟು ಮುಂದಿನ ಎರಡು ಅಥವಾ ಮೂರು ದಿನಗಳಲ್ಲಿ ಬಗೆಹರಿಯಬಹುದು ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಶೃಂಗೇರಿ ಮರು ಎಣಿಕೆ ವಿಚಾರ ಕುರಿತಂತೆ ಪ್ರತಿಕ್ರಿಯಿಸಿ, ಕಾಂಗ್ರೆಸ್ನ ಓಟ್ ಚೋರಿ ಚರ್ಚೆ ಅರ್ಥಹೀನ ಎಂದು ತಿಳಿಸಿದ್ದಾರೆ. ನೈರುತ್ಯ ರೈಲ್ವೆ ಸುರಕ್ಷತಾ ದಳ ಪ್ರಯಾಣಿಕರ ಸುರಕ್ಷತಾ ಅಭಿಯಾನವನ್ನು ತೀವ್ರಗೊಳಿಸಿ ಏಪ್ರಿಲ್ 2026ರಲ್ಲಿ 67 ಮಕ್ಕಳನ್ನು ರಕ್ಷಿಸಿ 1 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಗಳನ್ನು ವಶಪಡಿಸಿಕೊಂಡಿದೆ. ಏಪ್ರಿಲ್ 2026ರಲ್ಲಿ ನನ್ಹೆ ಫರಿಸ್ತೆ ಕಾರ್ಯಾಚರಣೆಯ ಅಡಿಯಲ್ಲಿ ನೈರುತ್ಯ ರೈಲ್ವೆಯು 12 ಹುಡುಗಿಯರು ಸೇರಿದಂತೆ 67 ಮಕ್ಕಳನ್ನು ರಕ್ಷಿಸಿದೆ. 36.62 ಲಕ್ಷ ಮೌಲ್ಯದ ಪ್ರಯಾಣಿಕರ ಕಳೆದು ಹೋದ ವಸ್ತುಗಳನ್ನು ತ್ವರಿತವಾಗಿ ವಶಪಡಿಸಿಕೊಂಡು ಹಿಂದಿರುಗಿಸಲಾಗಿದೆ. ಉಪಲಬ್ಧ ಕಾರ್ಯಾಚರಣೆಯಡಿಯಲ್ಲಿ 2,43,000 ರೂಪಾಯಿ ಮೌಲ್ಯದ ಟಿಕೆಟ್ಗಳನ್ನು ವಶಪಡಿಸಿಕೊಂಡಿದೆ. ಆಪರೇಷನ್ ಡಿಗ್ನಿಟಿ ಕಾರ್ಯಾಚರಣೆಯಡಿಯಲ್ಲಿ ಆರೈಕೆ ಮತ್ತು ರಕ್ಷಣೆಯ ಅಗತ್ಯವಿದ್ದ 3 ವೃದ್ಧರನ್ನು ರಕ್ಷಿಸಿ ಸಮರ್ಪಕ ಪರಿಶೀಲನೆಯ ನಂತರ ಅವರ ಕುಟುಂಬಗಳು ಹಾಗೂ ಎನ್ಜಿಒಗಳಿಗೆ ಹಸ್ತಾಂತರಿಸಲಾಗಿದೆ ಎಂದು ನೈರುತ್ಯ ರೈಲ್ವೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಕರ್ತವ್ಯ ಮೊಬೈಲ್ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿಯನ್ನು ಆಧುನಿಕ ಹಾಜರಾತಿ ನಿರ್ವಹಣಾ ವ್ಯವಸ್ಥೆ ತಂತ್ರಾಂಶದಲ್ಲಿ ದಾಖಲಿಸುವ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಭಿವೃದ್ಧಿಪಡಿಸಿರುವ ಈ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ದೈನಂದಿನ ಹಾಜರಾತಿಯನ್ನು ತಂತ್ರಾಂಶದಲ್ಲಿ ನಮೂದಿಸಲು ಅಧಿಕಾರಿಗಳು ಹಾಗೂ ನೌಕರರು ಅಗತ್ಯ ಕ್ರಮ ಕೈಗೊಳ್ಳಬೇಕು.

0: ಕೈಗೊಳ್ಳುವಂತೆ ತಿಳಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ರಾಮನಗರ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವುದರಿಂದ ಅಂತರ್ಜಲ ಹೆಚ್ಚಾಗಿ ಬೋರ್ವೆಲ್ಗಳಿಗೆ ನೀರು ಲಭಿಸಲಿದೆ. ಈ ಮೂಲಕ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಬಹುದಾಗಿದೆ ಎಂದು ಸಂಸದ ಡಾ ಸಿಎನ್ ಮಂಜುನಾಥ್ ಸಲಹೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಜಿಲ್ಲಾ ಮಟ್ಟದ ಜಿಲ್ಲಾ ಅಭಿವೃದ್ದಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಲ್ಜೀವನ್ ಮಿಷನ್ ಯೋಜನೆಯಡಿ ಜಿಲ್ಲೆಯಲ್ಲಿ ಕೈಗೊಂಡಿರುವ ಕಾಮಗಾರಿಗಳು ತ್ವರಿತಗತಿಯಲ್ಲಿ ಪೂರ್ಣಗೊಳ್ಳಲು ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ. ಕಾಮಗಾರಿಗಳನ್ನು ಪೂರ್ಣಗೊಳಿಸದ ಗುತ್ತಿಗೆದಾರರಿಗೆ ಇದುವರೆಗೂ 65 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಕಾರ್ಯಪಾಲಕ ಅಭಿಯಂತರರು ಸಭೆಗೆ ಮಾಹಿತಿ ನೀಡಿದರು. ಈ ವೇಳೆ ಜೆಜೆಎಂ ಕಾಮಗಾರಿಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳುವಂತೆ ಸಂಸದರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ರಾಷ್ಟೀಯ ಹೆದ್ದಾರಿ 150A ಹತ್ತಿಗೂಡೂರು ತಿಂಥಣಿ ಸೇತುವೆ ಲಿಂಗಸೂಗೂರು ವಿಭಾಗದ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕ ಸ್ಪಂದನೆ ನೀಡಿದ್ದು, ಕಾಮಗಾರಿಯನ್ನು 2026-27 ಸಾಲಿನ ವಾರ್ಷಿಕ ಯೋಜನೆಯಲ್ಲಿ ಸೇರಿಸಲಾಗಿದೆ ಎಂದು ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರನಾಯಕ ತಿಳಿಸಿದ್ದಾರೆ. ಈ ವಿಭಾಗವು ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತಿದ್ದು, ರಸ್ತೆ ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಯನ್ನು ತುರ್ತಾಗಿ ಕೈಗೊಳ್ಳುವಂತೆ ಏಪ್ರಿಲ್ 15 ಕೇಂದ್ರ ರಸ್ತೆ ಸಾರಿಗೆ ಮತ್ತು ರಾಷ್ಟೀಯ ಹೆದ್ದಾರಿ ಸಚಿವಾಲಯದ ಕಾರ್ಯದರ್ಶಿ ವಿ ಉಮಾಶಂಕರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬೀದರ್, ಕಲಬುರಗಿ, ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಗಳನ್ನು ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸಂಪರ್ಕಿಸುವ ಪ್ರಮುಖ ಮಾರ್ಗಗಳಲ್ಲಿ ರಾಷ್ಟೀಯ ಹೆದ್ದಾರಿ 150A ಕೂಡ ಒಂದಾಗಿದೆ ಎಂದು ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಉಂಟಾಗಬಹುದಾದ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲವೀಶ್ ಒರಡಿಯ ಸೂಚನೆ ನೀಡಿದ್ದಾರೆ. ಸರ್ಕಾರದ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳು ತಮ್ಮ ಮೊಬೈಲ್ ಫೋನ್ಗಳನ್ನು 24 ಗಂಟೆಯೂ ಚಾಲ್ತಿಯಲ್ಲಿ ಇರಿಸಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಫೋನ್ ಸ್ವಿಚ್ ಆಫ್ ಮಾಡಬಾರದು. ಕೆಲ ಸಮಸ್ಯೆಗಳನ್ನು ದೂರವಾಣಿ ಮೂಲಕವೇ ತಕ್ಷಣ ಪರಿಹರಿಸಲು ಸಾಧ್ಯ ಎಂದು ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಂಸದ ಯದುವೀರ್ ಒಡೆಯರ್ ಇಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ಇದೇ ವೇಳೆ ವಿವಿಧ ಅಭಿವೃದ್ದಿ ಯೋಜನೆಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಕ್ಷೇತ್ರದ ಕಂದಕೂರ ಗ್ರಾಮಕ್ಕೆ ನೂತನ ಪಿಯುಸಿ ಕಾಲೇಜು ಮಂಜರಾಗಿದ್ದು, ಪ್ರಸಕ್ತ ಶೈಕ್ಷಣಿಕ ಸಾಲಿನಿಂದಲೇ ಹೆಚ್ಚಿನ ವಿದ್ಯಾರ್ಥಿ ದಾಖಲಾತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ಗುರುಮಠಕಲ್ ಮತಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರ ಅವರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ದಿಮತ್ತೆ ಅಳವಡಿಸಿದರೆ ರೋಗಿಗಳಿಗೆ ಸಹಕಾರಿ, ಎಎ ಹ್ಯಾಕಥಾನ್ನಲ್ಲಿ ತಜ್ಞರ ಅಭಿಮತ. ರಾಜ್ಯದಲ್ಲಿ ಪಶುಗಳಿಗೆ ಮೇವಿನ ಕೊರತೆ ಇಲ್ಲ, ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಸ್ಪಷ್ಟನೆ. ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ನೈರುತ್ಯ ರೈಲ್ವೆ ಸುರಕ್ಷತಾ ದಳದ ಕಾರ್ಯಾಚರಣೆ, ಏಪ್ರಿಲ್ನಲ್ಲಿ 67 ಮಕ್ಕಳ ರಕ್ಷಣೆ. ಗ್ರಾಮೀಣಾಭಿವೃದ್ದಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಕರ್ತವ್ಯ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
2: ಬೆಟ್ಟ ಗುಡ್ಡ
3: ಕೆರೆ ಕುಂಟೆ
2: ಗಿಡ ಮರಗಳಿಲ್ಲದ ಊರು
3: ಮರುಭೂಮಿ ಇದ್ದಂತೆ.
2: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
3: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
1: ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿ ರಂಗ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: अलो कड़ी प्रीमियम मत बोनस कूड़ा चेना सिगे भरोसे लाइफ इन्शूरेन्स पॉलिसी हेणो
2: वारे वा इष्टेला विषय पॉलिसी ಸಾಧ್ಯವಿಲ್ಲ
3: ಅದು ಸಾಧ್ಯ ಪಿಎಲ್ಐ ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲ ಪ್ರೊಫೆಷನಲ್ಸ್ ಅಂದ್ರೆ ಸಿಎ ಡಾಕ್ಟರ್ಸ್ ಇಂಜಿನಿಯರ್ಸ್ ಕೂಡ ಪಡಿಬಹುದು ಪಿಎಲ್ಐ ಪಾಲಿಸಿಗಳ ಲಾಭ ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ನ ಭರವಸೆ ಕೂಡ 1884
4: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಲ್ಲೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in.
5: ಶ್ರೀ ಜಗದ್ಗುರು ತೋಂಟದಾರಿಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
6: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
5: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
6: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯವೇತನ.
5: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
6: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬಲ್ಇ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
5: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
6: ಸಂಪರ್ಕಿಸಿ
5: 8277583580 8277583612.
7: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
8: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
7: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
8: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
7: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ.
8: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ.
7: ಮೊಬೈಲ್ 9448309994.
8: 9448309994.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಗ್ರಾಮಲಕ್ಷ್ಮಿ ಗ್ರಾಮೀಣ ಮಹಿಳೆಯರಿಗಾಗಿ ಕಾರ್ಯಕ್ರಮ ಗ್ರಾಮಲಕ್ಷ್ಮಿ.
1: ಕಲವ ಏ ಕಲವ, ಇದೇನ ತಲಿ ಮ್ಯಾಗ ಕೈ ಹೊತ್ಕೊಂಡ ಆಕಾಶ ಏನ್ ನಿನ್ ಮೈ ಮ್ಯಾಗ ಬಿದ್ದೆತ್ತ ಅನ್ನೋರ್ಗತೆ ಕುಂತಿಯಲ್ಲ.
2: ಬಾ ಕುಂದ್ರ ಬಾ.
1: ಅಲ್ಲ ಇದ್ಯಾಕ ಹಿಂಗ ಒಂದು ಈಟ ಮಕ್ಕ ಮಾಡ್ಕೊಂಡು ಕುಂತಿ, ಏನ್ ಕತ್ತಿ ಅಂತ?
2: ಇವು ಏನ್ ಮಾಡ್ಲಿ ಬೇ ಮಲ್ಲಕ್ಕ, ವಾರಾತ್ ದಗದಿಲ್ಲ ಹೊಲ್ದಾಗ, ಖಾಲಿ ಕುಂತು ನಾವರೇ ಟಿವಿ ನೋಡಾರಲ್ಲ, ಕೇಳಿದ್ರ ಅದ ರೆಡಿವೆ ಕೇಳ್ಬೇಕು. ಉಳಿದ ಟೈಮ್ದಾಗ ಏನ್ ಮಾಡ್ಲಿ ಅಂತೇಳಿ ನಮ್ ಹಿರಿಯ ನೋಡಿದ್ರ ಆ ಊರಂತ ಈ ಊರಂತ, ಅಲ್ಲಿ ಸಂಘ ಅಂತ ಇಲ್ಲಿ ಸಂಸ್ಥೆ ಅಂತ, ಅಲ್ಲಿ ಅದೇನೋ ಹೇಳ್ತಾರಂತವ, ಅದಕ್ಕೇನೋ ಅಂತಾರವ, ಯಾವ ನಮ್ಗೆ ಇಂಗ್ಲಿಷ್ ಬರೋದಿಲ್ಲ ಬಿಡುದಿಲ್ಲ, ಅಲ್ಲೆಲ್ಲ ಕ್ಲಾಸ್ನ ಕುಂದ್ರಾಕ್ ಹೋಗ್ತಾರಂತ. ಮತ್ತ ನಾ ಏನ್ ಮಾಡ್ಲಿ, ಇದು ನನ್ನ ಮಗ ಗಾಡಿ ತಗೋತೈತಿ, ಮೊಬೈಲ್ ತಗೋತೈತಿ, ಪುರ್ರ ಅಂತ ಹೋಗ್ಬಿಡ್ತೈತಿ. ನಾ ಏನ್ ಮಾಡ್ಬೇಕು ಹೇಳ?
1: ಹಿಂಗ ತಲೆ ಮ್ಯಾಗ ಕೈ ಹೊತ್ಕೊಂಡು ಕುಂತ್ರಿ ಅಂತ ತಲೆಯಾಗ ವಿಚಾರ ಹೊಳದಿತ್ತೇನ. ಅಲ್ಲ ಕಲವ, ಎಷ್ಟು ಮಂದಿ ಸ್ವ ಉದ್ಯೋಗ ಅಂತ ಮಾಡ್ತಾರ ಈಗ ನೋಡ. ನಿನ್ನ ಗಂಡೇನೋ ಹೊಲ್ಮನಿ ಕೆಲಸ ಮಾಡ್ತಾನ, ನೀನು ಒಟ್ಟು ಕೈ ಗೂಡ್ತಿ, ನಿಮ್ಮ ಮನಿ ನಡೀತೈತಿ. ಎಷ್ಟೋ ಕಡೆ ಏನಾಗ್ತೈತಿ, ಗಂಡ್ಮಕ್ಳು ಒಬ್ಬರ ದುಡಿತಿರ್ತಾರ, ಹೆಣ್ಮಕ್ಳು ಏನು ಕೈ ಗೂಡಂಗಿಲ್ಲ. ತುಟ್ಟಿ ಕಾಲು ನೋಡು, ಜೀವ ಹೆಂಗ್ ನಡಿಬೇಕು ಅದಕ್ಕಂತ ಹೇಳಿ ಎಷ್ಟೊಂದು ಮಂದಿ ಹೆಣ್ಮಕ್ಳು ಕುಂತ ಸ್ವ ಉದ್ಯೋಗ ಅಂತ ಮಾಡ್ತಾರ. ಸ್ವ ಉದ್ಯೋಗ ಅಂದ್ರೆ ಗೊತ್ತಾತಿಲ್ಲಿಂಗ?
2: ಸ್ವ ಉದ್ಯೋಗ ಇಲ್ಲವಾ ಯವ್ವ, ನಮಗೆ ಇವು ಹೊಸ ಹೊಸ ಶಬ್ದ ಹೇಳ್ತಿ ನೀನು, ನಮ್ಗೆ ಗೊತ್ತಾಗಿಲ್ಲ ನೋಡು. ಮೊದ್ಲ ನನ್ ತಲಿ ಇವತ್ತು ಗಿಮಾಂತ ತಿರ್ಗಾಕತ್ತೈತಿ ಖಾಲಿ ಕೂತ.
1: ಏ ಕಲುವ, ಸ್ವ ಅಂದ್ರ ಸ್ವಂತ, ಉದ್ಯೋಗ ಅಂದ್ರೆ ಕೆಲಸ, ಸ್ವಂತ ನಾವ ಮಾಡುವಂತ ಕೆಲಸ, ಅದಕ್ಕ ಸ್ವ ಉದ್ಯೋಗ ಅಂತಾರ. ಅಂದ್ರ ಯಾರ ಕಡೆಗ್ ಹೋಗಿ ನೀನ ಕೆಲ್ಸ ಕೊಡ್ರಿ ಅಂತ ಕೇಳುದಲ್ಲ, ಈಗ ಮನ್ಯಾಗ ಕುಂತಿ ಇಲ್ಲ ನಿನ್ಗ ಮಾಡಕ್ ಬರ್ತೈತಿ ಕೆಲ್ಸ. ಏನ್ ಕೆಲ್ಸ ಮಾಡಬಹುದು?
2: ನಡಿಯವ್ವ, ನಾನು ಸಾಲಿ ಕಲ್ತಾಕೆಲ್ಲ ಮೂಲಿ ಕಲ್ತಾಕೆಲ್ಲ ನನಗ್ ಕೆಲ್ಸದ ಹೇಳ್ಬೇಡ ನೀನು, ನೀ ಬ್ಯಾರೆ ದಗದ ಏನಾರ ಹೇಳು ಮಾಡ್ತೀನಿ ನೋಡು.
1: ನಾನ್ ನಿನ್ಗ ಹಾಳಿ ಪೆನ್ನು ತಗೊಂಡ್ ಹೊರಗೋಗಿ ಕೆಲ್ಸ ಮಾಡ್ಕೊಂಡ್ ಮಾ ನೀನ್.
2: ನೀನ ಅಂದಲ್ಲ ಮತ್ತ ಸ ಉದ್ಯೋಗ ಅಂತೇಳಿ.
1: ಮತ್ ನಿಂಗ ಹೇಳುದ್ ಕೇಳ, ಮನ್ಯಾಗ ಕುಂತಲ್ಲಿನ ನೀ ಏನ್ ಮಾಡಬಹುದು? ಈಗ ನೋಡ, ಹೊಲದ ಕೆಲ್ಸ ಎಲ್ಲ ಒಂದ್ ಹಂತಕ್ ಬಂದು ಅಂದ್ರ ನಿಲ್ತಾವ, ಅವಾಗ ಮನ್ಯಾಗ ಕುಂತ ಟೈಮ್ ಹೆಂಗ್ ಕಳಿಯುದು ಅಂತ ನಿನ್ ಚಿಂತಿ.
2: ಅವಾಗ ಬ್ಯಾಸರ ಕೆತ್ತವ
1: ಕೇಳ. ಅದ್ರ ಜೊತೆ ನೀ ಒಂದಿಟ್ಟು ಆದಾಯನು ಮಾಡ್ಕೋಬಹುದು. ಹೆಂಗ ಅಂದ್ರ, ಈಗ ನೋಡ, ಎಷ್ಟೋ ಮಂದಿ ನೌಕರದಾರ ಬಂದಿರ್ತಾರ, ಏನೋ ಅನಾನುಕೂಲ ಇರ್ತೈತಿ, ವಯಸ್ಸಾಗಿರ್ತೈತಿ, ಮನ್ಯಾಗ ಅಡಿಗೆ ಮಾಡ್ಕೊಳಕ್ ಆಗುದಿಲ್ಲ. ಅಂತವ್ರಿಗೆ ನೀ ಮನ್ಯಾಗ ಕುಂತಲ್ಲೇ ರೊಟ್ಟಿ ಪಲ್ಯ ಮಾಡಿಕೊಟ್ರ ಅವ್ರಿಗೂ ಉಪಕಾರ ಆತ, ನಿನಗೂ ನಾಲ್ಕು ಕಾಸು ಬಂದಾವು.
2: ಅಯ್ಯಯ್ಯವ್ವ, ನಾ ರೊಟ್ಟಿ ಪಲ್ಯ ಮಾಡೇನ ಏನಾರ ಮಾಡೇನ ಅವ್ರ ಮನೆಗೆ ಹೋಗಿ ಮುಟ್ಸುದ್ ಹೇಳ ಅಯ್ಯವ್ವ. ನೀನ
1: ಹೋಗ್ಬೇಕಂತಿಲ್ಲ ಕಲವ್ವ, ಯಾರೇ ಒಬ್ಬರನ್ನ ಕೆಲ್ಸಕ್ಕೆ ಇಟ್ಕೋ, ನಿನ್ ಮಗಗ್ ಇಟ್ಕೋ, ಸೈಕಲ್ ಮೇಲೆ ತಗೊಂಡೋಗಿ ಹಿಂಗ ಹೋಗಿ ಒಂದಿಟ್ಟು ಕೊಟ್ಟು ಬಾಯಪ್ಪ ಅಂದ್ರ ಕೊಟ್ಟು ಬರ್ತಾನ. ಇಲ್ಲಿಕ್ರ ಆ ಮನಿ ಮಂದಿನ ಗಟ್ಟುಳವ್ರಿದ್ರ ನಿನ್ ಮನೆಗೆ ಬಂದ್ ತಗೊಂಡೋಗ್ತಾರ.
2: ಯವ್ವ, ನೀನು ನೌಕರಿದಾರು ಪಾಕರಿದಾರ ಅಂತೀರಲ್ಲ, ಅವ್ರೇನು ಸರಳ ಇರುದಿಲ್ಲವಾ, ನಾ ಮಾಡಿದ್ನ್ಯಾ ರೊಟ್ಟಿ,

0: ಹಿಂಗ್ ಪೇಪರ್ನಾಗ ಸುತ್ತಿದ್ನ್ಯಾ, ಹೋಗಿ ಕೊಟ್ಟು ಬಾ ಅಂದ್ರ ಅದೇನೋ ಅಂತಾರವ ಅವ್ರು, ಸ್ವಚ್ಛ ಆಗಿರ್ಬೇಕು ಆಮೇಲೆ ನೀಟಾಗಿರ್ಬೇಕು ಪ್ಯಾಕಿಂಗ್ ಅಂತಾರ, ಅವೆಲ್ಲ ಆಗುದಿಲ್ಲವ ಯವ್ವ ನಮಗ
1: ಕಲ್ವ. ಅವೆಲ್ಲ ದೊಡ್ಡ ವಿದ್ಯೆ ಅಲ್ಲ, ಕಲತ್ರ ಎಲ್ಲ ಈಗ ರೆಡಿಮೇಡ್ ಸಿಗ್ತಾವ ನಿನಗ ಪ್ಯಾಟ್ಯಾಗ ಅಂತ ಅವನ್ ತಂದೇನ ಒಂದೆರಡು ರೊಟ್ಟಿ ಡಬ್ಬಿ ಮಾಡ ಹಾಕಿ ಕೊಡು ಅಟ್ಟ. ಯಾಕ ಈಗ ಮನ್ಯಾಗ ಕುಂತಲೆ ನೋಡ, ಚಟ್ನಿ ಪುಡಿ ಮಾಡ, ಉಪ್ಪಿನಕಾಯಿ ಮಾಡ, ಮಸಾಲೆ ಸಾಮಾನ್ ಮಾಡ, ಇಂಥವ್ ಮಾಡಿದ್ರ ಇವತ್ತ ಎಷ್ಟು ಮಂದಿಗೆ ಅದ್ರದ್ದು ಅನುಕೂಲ ಆಕೇತಿ. ನಿನಗ ಉದ್ಯೋಗ ಆತ, ನಿನ್ ಕೈಯ ರೊಕ್ಕ ಬಂದು, ಅನುಕೂಲ ಆಗುದಿಲ್ಲ ನಿನಗ?
0: ಆಕೇತ್ ಬಿಡು, ಆದ್ರೆ ಇದನ್ನ ಹೇಳಿದಲ್ಲ ಹೌದು, ಈಗ ನಿನ್ನ ಉಪ್ಪಿನಕಾಯಿ ಮಾಡಂದೆ, ಅದನ್ನ ಡಬರ್ಯಾಗ ಹಾಕಿ ಕೊಟ್ಟು ಬರ್ಲಿ ನಾನ್.
1: ಅವಕ್ಕೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಬೇಕು
0: ಹೇಳ್ಬೇಕು ನಮಗ.
1: ಕೇಳಿ ಹೇಳ್ತೀನಿ ನೋಡ, ಇಲ್ಲಿ ಒಬ್ಬಾಕಿ ನಮ್ ಗೆಳತಿ, ಆಕಿನ ಹೆಸರು ಜಾನ್ಸಿ ಲಕ್ಷ್ಮಿ. ಹೆಸರು ಕೇಳಿದಿಲ್ಲ, ಜಾನ್ಸಿ ಲಕ್ಷ್ಮಿ ಅಂತ.
0: ಜಾನ್ಸಿ ರಾಣಿ ಲಕ್ಷ್ಮಿಬಾಯಿ ಕೇಳಿನವ, ಇದು ಹೊಸ ಹೆಸರು ನೋಡ.
1: ಇಕಿನು ಜಾನ್ಸಿ ರಾಣಿ ಲಕ್ಷ್ಮಿಬಾಯಿನ ಅಂದ್ರ ಸಣ್ಣಂತಿರ್ತ ಆಕಿ ಒಂದು ಕನಸು ಕಂಡಿದ್ಲಂತ, ಸಮಾಜದೊಳಗೆ ಏನ್ರಿ ಸೇವಾ ಮಾಡ್ಬೇಕು, ಯಾರ್ಗರಟ ಅನುಕೂಲ ಮಾಡಿಕೊಡ್ಬೇಕು. ಮತ್ತೀಗ ಇನ್ನೊಂದ್ ಏನ್ ಗೊತ್ತೇನು ಕಲವ, ನಾವ್ ಉಪಯೋಗಿಸೋ ಎಣ್ಣೆ ಈ ರಿಫೈನ್ಡ್ ಎಣ್ಣೆ ತರ್ತೀವಿ ನೋಡ್, ಅದ್ರಾಗ ಏನ್ ದಮ್ಮ ಇರುದಿಲ್ಲ,
0: ಏನು ಇರುದಿಲ್ಲ ಬಿಡ ಯವ್ವ.
1: ಹೌದಿಲ್ಲ, ಮತ್ತ ಅದರಿಂದ ನಾನಾ ರೋಗ ಬರ್ತಾವ.
0: ನಾ ಗಾಣದ ಎಣ್ಣೆ ತರ್ತೀನಿ
1: ನೋಡ್ದ, ನನ್ಗಿಂತ ಶಾಣೆ ಅದಿ ನೋಡ್ ನೀನ್.
0: ನೀವು ಪಲ್ಯಗಿಲ್ಲ ರುಚಿಯಾಗೈತಂತಿಯಲ್ಲ, ಮತ್ತ ಎದಕ್ಕೆ ಅಂತಿಕೊಂಡೆ ನನ್ ಗಾಣದ ಎಣ್ಣೆ ಅದ.
1: ಗೊತ್ತಾತು ಬಿಡು, ಈಗ ಈ ನಮ್ ಗೆಳತಿ ಹೇಳಿದ್ನಲ್ಲಿ ನಿನಗ ಜಾನ್ಸಿ ಲಕ್ಷ್ಮಿ ಅಂತೇಳಿ, ಆಕಿನೂ ನೋಡು ಮನ್ಯಾಗ ಗಾಣ ಹಾಕಿ ಕಟಗಿದು, ಅದ್ರೊಳಗ ಅದಕ್ಕ ಕೋಲ್ಡ್ ಪ್ರೆಸ್ಡ್ ಅಂತಾರ, ಕೋಲ್ಡ್ ಪ್ರೆಸ್ಡ್ ರಿಫೈನ್ಡ್ ಆಯಿಲ್,
0: ಕೋಲ್ಡ್ ಪ್ರೆಸ್ಡ್
1: ಅಂತ ಎಣ್ಣಿನ, ಕುಸ್ಬಿ ಎಣ್ಣಿ, ಶೇಂಗಾ ಎಣ್ಣಿ, ಕೊಬ್ಬರಿ ಎಣ್ಣಿ ಇವನ್ನೆಲ್ಲ ತೆಗೆದು ಕಿಲೋಗಟ್ಲೆ ಮಾರ್ತಾಳ.
0: ಎಷ್ಟರ ಬಿಸ್ನೆಸ್ ಮಾಡ್ತಾಳ
1: ನೋಡ.
0: ಅದಕ್ಕೆ ಕುಂತೀನಿ ನೋಡು ಮನ್ಯಾಗ,
1: ಆಕಿನ ಜೊತೆ ಒಂದಿಟ್ಟು ಮಾತಾಡ, ಗೊತ್ತಾಕೈತ್ ನೀನು ಕೇಳೊಂದಿಟ್ಟು.
0: ನಡಿ ಕೇಳು ನಡಿ.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗ್ರೆ, ಉದರ ನಿಮಿತ್ತಂ ಬಹುಕೃತವೇಶಂ ಅನ್ನೋ ಮಾತನ್ನ ನಾವು ಕೇಳಿವಿ. ಹೊಟ್ಟೆಯ ನಿರ್ವಹಣೆಗಾಗಿ ನಾವು ಇವತ್ತು ಹಲವಾರು ಉದ್ಯೋಗಗಳನ್ನು ಅವಲಂಬಿಸೋದು ಅನಿವಾರ್ಯ ಆಗ್ಯದ. ಹಂಗನ್ಕೊಂಡು ಎಲ್ಲಾ ಮಹಿಳೆಯರು ಉದ್ಯೋಗಕ್ಕೆ ಹೋಗ್ತಾರೇನು, ಅದು ಕೂಡ ಇಲ್ಲ. ಯಾರಿಗೆ ಅವಶ್ಯಕತೆ ಅದ, ಮತ್ತ ಮನೆಯೊಳಗ ಖಾಲಿ ಕೂಡುದು ಬೇಡ, ನಾವು ಓದಿದ್ದು ಸದುಪಯೋಗ ಆಗಬೇಕು, ನನ್ನ ಒಂದು ಉದ್ಯೋಗದಿಂದ ಸಮಾಜದಲ್ಲಿ ಇತರರಿಗೂ ಏನಾದರೂ ಒಂದು ಸಹಾಯ ಸಹಕಾರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಹಲವಾರು ಗೆಳತಿಯರು ಇರ್ತಾರೆ. ಅಂಥವರು ಖಾಲಿಯಾಗಿ ಮನೆಯೊಳಗೆ ಕೂಡಲಿಕ್ಕೆ ಇಷ್ಟಪಡುವುದಿಲ್ಲ, ಏನಾದರೂ ಒಂದು ಸ್ವ ಉದ್ಯೋಗವನ್ನ ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸದಾಕಾಲ ಪ್ರಯತ್ನಶೀಲರಾಗಿರ್ತಾರೆ. ಅಂತ ಒಬ್ಬ ಗೆಳತಿ ಜಾನ್ಸಿ ಲಕ್ಷ್ಮಿ ಹೂಗಾರ್ ಅವರು. ಜಾನ್ಸಿ ಲಕ್ಷ್ಮಿ ಹೂಗಾರ್ ಅವರು ಉಪ್ಪಿನ ಬೆಟಗೇರಿಯವರು. ಇವರು ಸ್ವ ಉದ್ಯೋಗದ ಜೊತೆ ಜೊತೆಗೆ ಮಹಿಳಾ ಸ್ವ ಸಹಾಯ ಸಂಘದ ಸಕ್ರಿಯ ಸದಸ್ಯ ಕೂಡ ಹೌದು. ನಮಸ್ಕಾರ ಜಾನ್ಸಿ ಲಕ್ಷ್ಮಿ ಹೂಗಾರ್ ಅವರು.
2: ನಮಸ್ತೆ ಮೇಡಮ್.
1: ಹೆಸರೇ ನಿಮ್ದು ಜಾನ್ಸಿ ಲಕ್ಷ್ಮಿ ಅಂದ್ರ ಒಬ್ಬ ವೀರ ವನಿತೆಯ ಹೆಸರೇ ನಿಮಗದ, ಹಂಗಾಗಿ ನಾನೊಬ್ಬ ಸಾಮಾನ್ಯ ವನಿತೆ ಅಲ್ಲ ಅನ್ನೋದು ಹುಟ್ಟಿನಿಂದನೇ ನಿಮ್ಮ ತಂದೆ ತಾಯಿ ಕಂಡ್ಕೊಂಡಿದ್ರೋ ಏನೋ ಗೊತ್ತಿಲ್ಲ.
2: ಇರ್ಬೋದ್ರಿ ಮೇಡಮ್, ಅದು ನನ್ನ ತಂದೆ ನನಗ ಅದೇ ಹೆಸರು ಇಡಬೇಕು ಅಂತ ಹೇಳಿ ಆಯ್ಕೆ ಮಾಡಿ ಅದನ್ನ ಹೆಸರಿಟ್ಟಾರ್ರಿ ಮೇಡಮ್.
1: ಬಹಳ ಅಭಿಮಾನ ನಿಮಗೆ.
2: ಬಹಳ ಅಭಿಮಾನ ಐತ್ರಿ ಮೇಡಮ್.
1: ಈಗ ಜಾನ್ಸಿ ಲಕ್ಷ್ಮಿ ಅವರ, ತಾವು ಸ್ವ ಉದ್ಯೋಗಿ ಆಗಿರಿ.
2: ಹಾ ಮೇಡಮ್.
1: ನಿಮ್ಮ ಉದ್ಯೋಗದ ಮೂಲಕ ಹಲವಾರು ಈ ಶುದ್ಧವಾದಂತ ಎಣ್ಣೆಯನ್ನ ತಯಾರು ಮಾಡ್ತೀರಿ, ಕೋಲ್ಡ್ ಪ್ರೆಸ್ಡ್ ಆಯಿಲ್. ಅದರ ಜೊತೆಗೆ ವಿವಿಧ ರೀತಿಯ ರುಚಿಕರವಾದ ಖಾದ್ಯಗಳನ್ನ ತಯಾರು ಮಾಡ್ತೀರಿ, ಯಾವ್ಯಾವ ಜನರಿಗೆ ಏನೇನು ಬೇಡಿಕೆ ಅದ ಅದರ ಅನುಸಾರವಾಗಿ ಇದೆಲ್ಲ ಮಾಡ್ಬೇಕಂತ ಯಾಕೆ ಅನಿಸ್ತು
2: ಮೇಡಮ್? ನನ್ಗ ಮುಂಚೆ ನಾನು ಒಂದು ಕ್ಲಾಸ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೆ ರೀ. ಅವಾಗೆಲ್ಲ ನನ್ಗ ನಾನ್ ಯಾಕೆ ಬೇರೆದವ್ರ ಕಡೆ ಕೆಲಸ ಮಾಡ್ಬೇಕು, ನಾನೊಬ್ಬರ ಕಡೆ ಕೆಲಸ ಮಾಡೋದ್ರಿಂದ ನನಗೇನ್ ಲಾಭ ಐತಿ, ನಾನು ಒಬ್ರಿಗೆ ಕೆಲಸ ಕೊಡ್ಬೇಕು, ನಾನು ದುಡಿಬೇಕು, ನನ್ನ ಜೊತೆಗೆನ ಇನ್ನಿತರ ಮಹಿಳೆಯರನ್ನು ಕೂಡ ಮುಂದೆ ತರಬೇಕು ಅನ್ನುವಂತ ಒಂದು ಆಸಕ್ತಿ ಬಂತು ನನ್ಗ ಆ ಸಮಯದೊಳಗ. ಹಿಂಗಾಗಿ ನಾನ ಹೇಳಿದೆ ನಮ್ಮ ಮನೆಯೊಳಗೆ ಎಲ್ಲಾರ್ಗೂ, ಬೇಡ ನನ್ಗೆ ಒಬ್ಬರ ಕೈಯೊಳಗೆ ಕೆಲಸ ಮಾಡಕ್ ನನ್ಗೆ ಇಷ್ಟ ಇಲ್ಲ, ನಾನು ಸ್ವಂತ ಮಾಡ್ಬೇಕು, ಅದು ನೀವು ಯಾರು ನನಗೆ ದುಡ್ಡು ಕೊಡೋದು ಬೇಡ, ನಾನು ಸ್ವಂತವಾಗಿ ನಾನು ಲೋನನ್ನು ತಗೋತೇನೆ, ಸರ್ಕಾರದಿಂದ ನನ್ನ ಸಹಾಯಧನವನ್ನು ತಗೊಂಡು ನಾನು ಅದನ್ನ ಕೆಲಸವನ್ನು ಪ್ರಾರಂಭ ಮಾಡ್ತೇನೆ ಅಂತ ಹೇಳಿ ಪಿ ಎಂ ಎಫ್ ಎಂ ಇ ಒಳಗೆ ನಾನು ಲೋನನ್ನು ತಗೊಂಡೆ. 10 ಲಕ್ಷ ರೂಪಾಯಿ ತಗೊಂಡು ಅದರ ಮೂಲಕ ನಾನು ಒಳ್ಳೆ ಎಣ್ಣೆಯನ್ನು ಅಂದರೆ ಆಹಾರದೊಳಗೆ ನನಗೆ ಬಹಳಷ್ಟು ಆಸಕ್ತಿ ಇರುವುದರಿಂದ ಆಹಾರ ತಯಾರಿ ಮಾಡಬೇಕು ಮತ್ತು ಒಳ್ಳೆ ಎಣ್ಣೆಯನ್ನು ಜನರಿಗೆ ತಲುಪಿಸ್ಬೇಕು ಅನ್ನುವಂಥ ಒಂದು ಆಸಕ್ತಿ ನನಗೆ. ಈಗಿನ ಕಾಲದ ಎಣ್ಣೆಗಳನ್ನು ನೋಡಿದ್ರೆ ಜನ ಲಘುನ ಹಾರ್ಟ್ ಅಟ್ಯಾಕ್ ಆಗಿರೋದಿರಬಹುದು, ಮಕ್ಕಳು ಬೇಗ ದೊಡ್ಡವರಾಗಿರೋದು ಆಗಿರಬಹುದು, ಆಮೇಲೆ ಗರ್ಭಧಾರಣೆನೆ ಆಗ್ತಾ ಇಲ್ಲ ಜನರಿಗೆ, ಇದನ್ನೆಲ್ಲ ಸಮಸ್ಯೆಗಳನ್ನು ನಾನು ಒಂದು ತಲೆಯೊಳಗೆ ಇಟ್ಕೊಂಡೆ. ಇದೆಲ್ಲ ಆಲ್ಮೋಸ್ಟ್ ಆಲ್ ಏನಂದ್ರೆ ಹೆಣ್ಮಕ್ಳಿಗೆ

0: ಅಂತ ಸಮಸ್ಯೆ. ನಾನು ಒಂದು ಹೆಣ್ಣು, ಹಿಂಗಾಗಿ ನಾನು ಅದನ್ನ ಸರಿ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಒಳಗೆ ನಾನು ಕೋಲ್ಡ್ ಪ್ರೆಸ್ ಇಲ್ಲವನ್ನ ತಯಾರಿ ಮಾಡಬೇಕು ಅನ್ನೋಂಥ ಒಂದು ಇಂಟೆನ್ಷನ್ ತಲೆಯೊಳಗೆ ಇಟ್ಕೊಂಡು ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮೇಡಮ್. ನಮ್ಮಲ್ಲಿ ರಾಸಾಯನಿಕ ಮುಕ್ತ ಮತ್ತು ಕಲಬೆರಕೆ ರಹಿತವಾಗಿರುವಂತಹ ಎಣ್ಣೆಯನ್ನು ನಾನು ತಯಾರಿ ಮಾಡಿ ಜನರಿಗೆ ತಲುಪಿಸ್ಬೇಕು ಅಂತ ಅಂದ್ಕೊಂಡೆ ಮೇಡಮ್. ಅದ್ರ ಜೊತೆಗೆ ನನಗೇನಿಸ್ತು, ನಾನು ಒಬ್ಬಾಕಿನ ಮಾಡೋದು ಬೇಡ, ನಾನು ಮಾಡತ್ತೇನೆ, ನನ್ನ ಜೊತೆಗೆ ಇನ್ನೂ 4 ಜನ ಮಾಡಲಿ ಅಂತೇಳಿ ಕಾಳ ಸ್ವಚ್ಛ ಮಾಡೋದಾಗಿರ್ಬೋದು, ಆಮೇಲೆ ಮತ್ತೆ ಬೇರೆ ಬೇರೆ ಹಿಂಡಿ ತುಂಬೋದಾಗಿರ್ಬೋದು, ಈ ಥರದ್ದೆಲ್ಲ ಕೆಲಸಗಳಿಗೂ ಯಾರ ಹೆಣ್ಮಕ್ಳು ಖಾಲಿ ಇರ್ತಾರ ಅವರನ್ನು ನನ್ನ ಕೆಲಸದ ಜೊತೆಗೆ ತೊಡಗಿಸ್ಕೊಂಡೆ ಮೇಡಮ್. ನಾನು ಅದ್ರ ಜೊತೆಗೇನೆ ಆಹಾರ ತಯಾರಿಕೆಯನ್ನು ಮಾಡಬೇಕು ಅಂಥೇಳಿ ಹಬ್ಬಗಳು ಯಾವ ಹಬ್ಬಗಳು ನಮ್ಮ ಇದ್ರೊಳಗೆ ಬರ್ತಾವಲ್ಲ ಆ ಹಬ್ಬಕ್ಕೆ ಸರಿಯಾಗಿ ಹೊಂದುವಂತಹ ಖಾದ್ಯಗಳನ್ನು ತಯಾರಿ ಮಾಡೋದಕ್ಕನ್ನ ಪ್ರಾರಂಭ ಮಾಡಿದ್ವಿ. ಅದ್ರ ಜೊತೆಗೆ ನನ್ನ ಹಾಗೆ ಮಾಡುವಂಥ ಹೆಣ್ಮಕ್ಳು ಹೊರಗಡೆ ಹೋಗಿ ಮಾರಾಟ ಮಾಡೋದಕ್ಕೆ ಸ್ವಲ್ಪ ಹಿಂಜರಿತಾರೆ.
1: ಹೌದು,
0: ಅಂತ ಹೆಣ್ಮಕ್ಳಿಗೂ ಸ್ವಲ್ಪ ಪ್ರೋತ್ಸಾಹ ಆಗಬೇಕು, ಅಥವಾ ಅವರು ಮನೆಯಲ್ಲಿ ಇದ್ಕೊಂಡು ನಾ ದುಡಿಬೇಕು ಆದ್ರೆ ಹೊರಗಡೆ ಹೋಗ್ಬಾರ್ದು ಅನ್ನೋಂತ ಒಂದು ತಲೆಯೊಳಗೆ ಅವ್ರು ಏನು ತಯಾರಿ ಮಾಡ್ತಾರೋ ಆ ಸಾಮಾನುಗಳನ್ನ ನಾನು ಖರೀದಿ ಮಾಡ್ತೇನೆ. ಖರೀದಿ ಮಾಡಿ ನಾನು ಮಾರಾಟವನ್ನ ಎಕ್ಸಿಬಿಷನ್ಗಳಾಗಿರ್ಬಹುದು, ಮೇಳಗಳಿರ್ಬೋದು, ಮಾಸಿಕ ಸಂತೆಗಳಿರ್ಬೋದು, ಸಂಜೀವಿನಿ ಅವರು ಮಾಸಿಕ ಸಂತೆಗಳನ್ನ ಕೊಡ್ತಾರೋ ಆ ತರದ್ದೆಲ್ಲ ಕಡೆ ಹೋಗಿ ನನ್ನ ಆ ವಸ್ತುಗಳನ್ನ ಮಾರಾಟ ಮಾಡ್ಕೊಂಡು ಬರ್ತಾ ಇದ್ದೀನಿ ಮೇಡಮ್.
1: ಈಗ ಜಾನ್ಸಿ ಲಕ್ಷ್ಮಿ ಅವರ ಮೂಲತಃ ನಿಮ್ಮ ಓದು ವಿದ್ಯಾಭ್ಯಾಸ ಏನೇನ್ ಮಾಡಿರಿ?
0: ಮೇಡಮ್, ನಂದು PUC ಅಷ್ಟೇ ಆಗಿರೋದು. PUC ಆದ್ಮೇಲೆ ನಂದು ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ 2 ಮಕ್ಕಳು ಕೂಡ ಆದ್ರು. ಮಗ ಸಂಸ್ಕೃತ ಅಂತ ಹೇಳಿ ಈಗ 2ನೇ ಕ್ಲಾಸ್ ಅದಾನು, ಮತ್ತೆ ಮಗಳು ನಕ್ಷತ್ರ ಅಂತ ಹೇಳಿ ಆಕಿ 1ನೇ ತರಗತಿ ಅದ. ನಕ್ಷತ್ರ ಹುಟ್ಟಿದ ಮೇಲೆ ಒಂದು 1.5 ವರ್ಷಕ್ಕೆ ನನಗ ಮತ್ತೆ ಕಲಿಬೇಕು ಅನ್ನುವಂತ ಆಸಕ್ತಿ ಬರಕತ್ತು. ಅವಾಗ ನಮ್ಮ ಮನೆಯೊಳಗೆ ಹೇಳಿದೆ, ಇಲ್ಲ ನನಗೆ ಕಲಿಬೇಕು ಅನ್ನುವಂತ ಆಸಕ್ತಿ ಐತಿ, ನೀವು ಕಲಿಸ್ತೀರಿ ಅನ್ನೋಂತ. ಆಯ್ತು, ಕಲಿತೇನೆ ಅಂತಂದ್ರೆ ಹೆಣ್ಣು ಕಲಿತ್ರೆ ಏನು ತಪ್ಪಿಲ್ಲ ಅನ್ನುವಂಥ ಭಾವನೆ ನಮ್ಮ ಮನೆಯೊಳಗೂ ಐತಿ, ಹಿಂಗಾಗಿ ಕಲಿಯಮ್ಮ ಅಂತ ಹೇಳಿದರು. ಅವಾಗ ನಾನು ರಾಯಾಪುರ ಮಹಾಂತ ಕಾಲೇಜೊಳಗೆ ನನ್ನ BA ಪದವಿಯನ್ನು ಪಡ್ಕೊಂಡೆ ಮೇಡಮ್. ನಾನು 3 ವರ್ಷಗಳ ಕಾಲ ಅಲ್ಲಿ ಕಲಿತು ನನಗೆ ಒಬ್ಬಳು ಪದವೀಧರೆ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್.
1: ಈಗ BA ಪದವೀಧರೆ ತಾವು ಅಂತ ಹೇಳಿದ್ರಿ, ಜೊತೆಗೆ ಈಗ ಇಷ್ಟೆಲ್ಲ ವಿವಿಧ ರೀತಿಯ ಖಾದ್ಯಗಳನ್ನು ತಯಾರು ಮಾಡ್ತೀನಿ ಅಂತ ಹೇಳಿದ್ರಿ, ಇದೆಲ್ಲಾನು ಆರ್ಡರ್ ಬಂದ ಮೇಲೆ ಮಾಡ್ತೀರಾ ಅಥವಾ ಯಾವಾಗ್ಲೂ ನಿರಂತರವಾಗಿ ಇರ್ತದ?
0: ನಿರಂತರವಾಗಿ ಇರುವುದಿಲ್ಲ ಮೇಡಮ್, ಯಾಕಂದ್ರೆ ಆಹಾರ ಪದಾರ್ಥ ಆಗಿರುವುದರಿಂದ ಬೇಗ ಹಾಳಾಗುವಂತ ಒಂದು ಇದಿರುತ್ತೆ ಮೇಡಮ್. ಹಿಂಗಾಗಿ ನಾವು ಅದನ್ನ ಮಾಡಿರುವುದಿಲ್ಲ. ಯಾವಾಗ ಆರ್ಡರ್ ಕೊಡ್ತಾರಲ್ಲ ಅವಾಗ ಮತ್ತೆ 2 ದಿನ 3 ದಿನ ಮುಂಚೆನೆ ನಮ್ಗೆ ಆರ್ಡರ್ ಕೊಡ್ಬೇಕು ಅಂತ ಅವ್ರು ಹೇಳಿರ್ತೀವಿ ಮೇಡಮ್. ಹಂಗೆ ಹೇಳಿದ್ಮೇಲೆ ಅವ್ರು ಕೊಟ್ಟಮೇಲೆ ನಾವು ತಯಾರಿ ಮಾಡಿ ಕೊಡ್ತೇವೆ ಮೇಡಮ್.
1: ಈಗ ಎಣ್ಣೆ ತಯಾರು ಮಾಡ್ತೀನಿ ಅಂತ ಹೇಳಿದ್ರಿ, ಇತ್ತೀಚಿನ ದಿನದೊಳಗಂತೂ ಜನಸಾಮಾನ್ಯರಲ್ಲಿ ಈ ಒಂದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ತಗೊಳ್ಬೇಕು ಅನ್ನೋದು ಬಹಳಷ್ಟು ಮೂಡಿ ಬಂದದ. ಅಂದ್ರೆ ಅದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಆಯ್ತು, ಜೊತೆಗೆ ಇವತ್ತು ನಾವು ಯೂಸ್ ಮಾಡೋ ರಿಫೈನ್ಡ್ ಆಯಿಲ್ನಾಗ ಯಾವುದೇ ರೀತಿಯ ದಮ್ ಇಲ್ಲ.
0: ಹೌದು ಮೇಡಮ್,
1: ನೀವು ಅದನ್ನ ನಾವು ಅಡಿಗೆ ಮಾಡಬೇಕಾದಾಗ ಈ ಶೇಂಗಾ ಎಣ್ಣೆ ಹಾಕಿ ಅಡಿಗೆ ಮಾಡಿದಾಗ ನೀವು ಸೋಪ್ ಇಲ್ಲದ ಕೈ ತೊಳಿಲಿಕ್ಕೆ ಆಗುದಿಲ್ಲ. ಆದ್ರೆ ಇವತ್ತಿನ ರಿಫೈನ್ಡ್ ಆಯಿಲ್ ಬರೀ ನೀರಿನಲ್ಲೂ ಹೋಗ್ಬಿಡ್ತದೆ, ಎಣ್ಣೆ ಅಂಶನೇ ಇರುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯನ ದೇಹಕ್ಕೂ ಇಂತಿಷ್ಟು ಎಣ್ಣೆಯ ಅಂಶದ ಅಗತ್ಯತೆ ಇರ್ತದೆ. ಹಂಗಾಗಿ ಈಗ ಕಾಳಿನಿಂದ ಎಣ್ಣೆ ತೆಗಿತೀನಿ ಅಂತ ಹೇಳಿದ್ರಲ್ಲ, ಈ ಕಾಳುಗಳನ್ನ ಒಟ್ಟಿಗೆ ಖರೀದಿ ಮಾಡಿರ್ತೀರಾ?
0: ಹೌದು ಮೇಡಮ್, ಖರೀದಿ ಮಾಡ್ತೇನೆ ಮೇಡಮ್. ನಾನು ಹೆಂಗಂತಂದ್ರೆ, ನನಗ ಸ್ವಾವಲಂಬನೆ ಅನ್ನುವಂತ ಒಂದು ಸರ್ಕಾರದ ಯೋಜನೆ ಇದೆ ಮೇಡಮ್. ಆ ಸ್ವಾವಲಂಬನೆ ಸರ್ಕಾರದ ಯೋಜನೆ ಒಳಗ ಒಟ್ಟು 40,000 ನಮ್ಮ ಕರ್ನಾಟಕದಿಂದ ಅರ್ಜಿ ಹೋಗಿತ್ತು ಮೇಡಮ್. ಆ 40,000 ಅರ್ಜಿ ಒಳಗ 150 ಜನರನ್ನ ಆಯ್ಕೆ ಮಾಡಿದ್ರು. ಆ 150 ಜನರೊಳಗ ನಾನು ಒಬ್ಬಕಿ ಅಂತ ಹೇಳ್ಕೊಳಕ್ ನನಗೆ ಹೆಮ್ಮೆ ಅನಿಸ್ತೈತಿ. ಅದು IIM ಬೆಂಗಳೂರು ಮತ್ತು ನಮ್ಮ NRLMನಿಂದ ಅದು ಯೋಜನೆ ಬಂದಿದೆ ಮೇಡಮ್. ಆ 40,000 ಅರ್ಜಿ ಒಳಗೆ ನಂದೇನು ಆಯ್ಕೆ ಆಯ್ತಲ್ಲ, ಅವರು ನನಗೆ 5 ಲಕ್ಷ ರೂಪಾಯಿ ಅಂದ್ರೆ ಬಡ್ಡಿ ರಹಿತವಾಗಿ ಸಾಲವನ್ನ ಕೊಟ್ರು ಮೇಡಮ್. ಆ ಒಂದು ಏನು ಸಹಾಯ ಆಯ್ತಲ್ಲ ನನಗೆ, ಆ ಸಹಾಯದಿಂದ ನಾನು ಬಹಳಷ್ಟು ಕಾಳುಗಳನ್ನ ರೈತರಿಂದ ನೇರವಾಗಿ ಯಾವುದೇ ಮೀಡಿಯೇಟರ್ ಇಲ್ಲಾರ್ದಂಗ ನಾನು ನೇರವಾಗಿ ರೈತರ ಕಡೆ ಮಾತಾಡಿ, ನಾನು ಒಬ್ಬಕಿ ನಿಮ್ಮ ಮಗಳು ಇಂಥ ಕೆಲಸ ಮಾಡಾಕತ್ತೇನೆ, ಹಿಂಗಾಗಿ ನನಗೆ ನೀವು ಇದನ್ನು ಕೊಡ್ರಿ ಅಂತ ಹೇಳಿ ಆ ಒಂದು ಧನ ಸಹಾಯದಿಂದ ನಾನು ಬಹಳಷ್ಟು ಕಾಳುಗಳನ್ನ ಖರೀದಿ ಮಾಡಿ ನಾನು ಅದನ್ನ ತಯಾರಿ ಮಾಡತ್ತೇನೆ ಮೇಡಮ್. ನೀವು ಹೇಳಿದ್ರಿ ಜಿಡ್ಡು ಇರ್ತೈತಿ, ಬೇರೆ ಎಣ್ಣೆ ಒಳಗೆ ಎಲ್ಲ ಯಾವುದು ಎಣ್ಣೆ ಉಪಯೋಗ ಇಲ್ಲ ಅಂತ ದೊಡ್ಡವ್ರು ಹೇಳ್ತಿದ್ರು. ಏನಂತ ಹೇಳಿ ಒಂದು ಗಾದೆ ಮಾತನ್ನ ಐತ್ರಿ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳಿ. ಹಾ, ಗಾದೆ ಮಾತನಂಗೇನ ಊಟ ಬಲ್ಲವರು ಎಲ್ಲರೂ ಈ ಎಣ್ಣೆಯನ್ನ ಬಳಸ್ತಾರ್ರಿ ಮೇಡಮ್. ಬಳಸೋದ್ರಿಂದ ಎಲ್ಲರೂ ಆರೋಗ್ಯವನ್ನ ಈಗ ಸುಧಾರಣೆ ಮಾಡ್ಕೊಳತ್ತಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್.
1: ಈಗ ಈ ಎಣ್ಣೆಯನ್ನ ತಾವು ಕೋಲ್ಡ್ ಪ್ರೆಸ್ಡ್ ಅಂದ್ರಿ, ಅದಕ್ಕಾಗಿ ಏನು ಮಷೀನ್ಗಳನ್ನ ಇಟ್ಕೊಂಡಿದ್ದೀರಿ?

0: ಅದರಿಂದ ಬರೋ ಹಿಂಡಿಯನ್ನ ಅದನ್ನೇನ್ ಮಾಡ್ತೀರಿ?
1: ಮೇಡಮ್ ಮಷಿನ್ಗಳನ್ನ ಇಟ್ಕೊಂಡೇನ್ರಿ. ಮಷಿನ್ ಒಳಗಂದ್ರೆ ನಾನು ಕಟ್ಟಿಗೆಯಿಂದ ತಯಾರಾಗಿ ಮಾಡಿರುವಂತ ಮಷಿನ್ ಅನ್ನ ತಗೊಂಡೇನ್ರಿ ಮೇಡಮ್. ಅದು ಒಳ್ಳು ಕೂಡ ಕಟ್ಟಿಗೆಯಿಂದನ ಇರ್ತೈತಿ, ಮತ್ತೆ ಅದು ರುಬ್ಬುವಂತ ಮೇಲಿನ ಒಂದು ಏನ್ ಸಾಚ ಇರುತ್ತದ ಅದು ಕಟ್ಟಿಗೆಯಿಂದನ ಇರ್ತೈತ್ರಿ ಮೇಡಮ್. ಅದು ಎಣ್ಣೆ ಬರಾಕತ್ತದ ಅಂದ್ರೆ ಮೊನ್ನೆ ಸಹಿತ ನಾನು ಈ ತಂಪಿನ ದಿನದೊಳಗೆ ಎಣ್ಣೆ ತೆಗಿಯಾಕತ್ರ ಕೊಬ್ಬರಿ ಎಣ್ಣೆ ಡಿ ಸಿ ಮೇಡಮ್ ಅವರ ಈಗಿನ ಡಿ ಸಿ ಮೇಡಮ್ ದ್ವಾರ ಅವರ ತಂದೆ ತಾಯಿ ನಮ್ಮ ಗಾನಕ್ಕ ಕೊಬ್ಬರಿನ ತಗೊಂಬಂದಿದ್ರು ಮೇಡಮ್ ಹಾಕಿಸ್ಕೊಳಕ್ ಅಂತೇಳಿ. ಆ ಟೈಮ್ನಾಗ ಕೊಬ್ಬರಿ ತೆಗಿ ಮುಂದ ಎಣ್ಣೆ ಸಹಿತ ಬರ್ತಾ ಬರ್ತಾನೆ ಹೆರಿತೈತ್ರಿ ಅಂದ್ರೆ ಅಷ್ಟು ತಂಪ. ಈಗ ತಂಪ ಅಂದ್ರೆ
0: ಚಳಿಗಾಲ
1: ಅಂದ್ರೆ ಎಣ್ಣೆ ಹೆರಿಯೋ ಅಷ್ಟರ ಮಟ್ಟಿಗೆ ನಂಗೆ ಕೋಲ್ಡ್ ಆಗಿರುವಂತಹ ಎಣ್ಣೆಯನ್ನ ನಾನು ತಯಾರಿ ಮಾಡ್ತೇನೆ ಮೇಡಮ್.
0: ಅದರ ಹಿಂಡಿ ಏನ್?
1: ಹಿಂಡಿನ ಮೇಡಮ್ ನಾನು ದನಗಳಿಗೆ ಹಸುಗಳಿಗೆ ಎಲ್ಲ ಅಲ್ಲಿ ನಮ್ಮ ಆಸುಪಾಸು ಇರುವಂತ ರೈತರು ಅದನ್ನೆಲ್ಲ ಖರೀದಿ ಮಾಡ್ತಾರೆ ಮೇಡಮ್, ತಗೊಂಡು ಹೋಗ್ತಾರ್ರಿ.
0: ಹಂಗಾಗಿ ಅದ್ರದ್ದು ಏನು ನಿಮಗೆ ವೇಸ್ಟ್ ಅಂತ?
1: ಇಲ್ಲ ಮೇಡಮ್, ಏನು ವೇಸ್ಟ್ ಆಗೋದಿಲ್ಲ ಮೇಡಮ್. ಪ್ರತಿ ಹಿಂಡಿನೂ ದನಕರುಗಳಿಗೆ ಕೊಡ್ತೀವಿ ಮೇಡಮ್, ಹಸುಗಳಿಗೆ ಕೊಡ್ತೀವಿ ಮೇಡಮ್, ತಗೊಂಡು ಹೋಗ್ತಾರ್ರಿ.
0: ಸಾಧಾರಣವಾಗಿ ಯಾವ್ಯಾವೆಲ್ಲ ಎಣ್ಣೆ ತೆಗಿತೀರಿ
1: ಮೇಡಮ್? ನಾವು ಕುಸುಬಿ ಎಣ್ಣೆ, ಶೇಂಗಾ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಕೆಲವೊಂದು ಸಹಿತಿ ಸಾಸಿವೆ ಎಣ್ಣೆನೂ ಮಸಾಜ್ ಈ ತರದ ಯೋಗಾಸನ ಮಾಡೋರೆಲ್ಲ ಬೇಕಂತ ಹೇಳಿದ್ರೆ ಸಾಸಿವೆ ಎಣ್ಣೆನೂ ತೆಗೆದುಕೊಡ್ತೇವೆ ಮೇಡಮ್. ಬಾದಾಮಿ ಎಣ್ಣೆನೂ ತೆಗಿಬೇಕು, ಆದ್ರೆ ಬಾದಾಮಿ ಎಣ್ಣೆ ಬಹಳಷ್ಟು ಬಾದಾಮ ತುಟ್ಟಿ ಇರುವುದರಿಂದ ನಾವು ಈಗ ಸದ್ಯ ಅದನ್ನೇನು ತೆಗೆದಿಲ್ಲ ಮೇಡಮ್.
0: ಎಲ್ಲಕ್ಕೂ ಒಂದೇ ಮಷೀನ್ ಉಪಯೋಗಿಸ್ತೀರಾ?
1: ಹೌದು ಮೇಡಮ್, ಎಲ್ಲಕ್ಕೂ ಒಂದೇ ಮಷೀನ್ ಉಪಯೋಗಿಸ್ತೀವಿ, ಮತ್ತೆ ಅದನ್ನ ಕ್ಲೀನ್ ಮಾಡ್ತೇವೆ, ಸ್ವಚ್ಛ ಮಾಡ್ತೀವಿ ಮೇಡಮ್. ಅದನ್ನ ಒಂದ್ ಎಣ್ಣೆಯನ್ನ ಹಾಕಿದ ಮೇಲೆ ಅದನ್ನ ನೀರ್ ಹಾಕಿ ಚೆನ್ನಾಗಿ ತೊಳೆದು ಒಂದು ದಿವಸ ಒಣಗೋದಕ್ಕೆ ಬಿಟ್ಟು ಆಮೇಲೆ ಮರನೇ ದಿವಸ ಮರನೇ ಬೇರೆ ಎಣ್ಣೆಯನ್ನ ಹಾಕ್ತೀವಿ ಮೇಡಮ್.
0: ಎಷ್ಟೆಷ್ಟು ಪ್ರಮಾಣದಲ್ಲಿ ಮಾರಾಟ ಮಾಡ್ತೀರಿ?
1: ಮಾರಾಟ ನಾವು 1 ಲೀಟರ್, 1/2 ಲೀಟರ್, 5 ಲೀಟರ್ ಈ ತರದ ಮಾರಾಟ ಮಾಡ್ತೇವೆ ಮೇಡಮ್.
0: ನಿಮ್ಮ ಮನೆಗೆ ಬಂದು ತಗೊಂಡು ಹೋಗ್ಬೇಕಾ ಅಥವಾ ಹೊರಗಡೆ ಮಾರಾಟ ವ್ಯವಸ್ಥೆ ಮಾಡಿದ್ದೀರಿ?
1: ಮೇಡಮ್ ಗಾನ ಅಂತೇಳಿ ಒಂದ್ ಹಾಕೊಂಡಿದೀವಿ ಮೇಡಮ್, ಮನೆ ಅಂತ ಇಲ್ಲ, ಮನೆ ಮತ್ತು ಗಾನಕ್ಕೆ 1 ಕಿಲೋಮೀಟರ್ ದೂರ ಆಗ್ತೈತೆ ಮೇಡಮ್, ಡೈಲಿ ಅಡ್ಡಾಡ್ತೇನೆ. ಅದೇನು ನಾ ತಯಾರಿ ಮಾಡ್ತೇನೆ, ಅಲ್ಲೇ ನಂದು ಸ್ಟೇಟ್ ಹೈವೇ ಮುಂದೆ ನಮ್ದು ಊರು ಇರೋದ್ರಿಂದ ಅಲ್ಲಿ ಅಡ್ಡಾಡುವಂತ ಜನನೂ ಜಾಸ್ತಿ ಜನ ತಗೋತಾರು. ಅಲ್ಲದೆ ಮತ್ತೆ ನಾವು ಯಾರು ನಮ್ಗೆ ಹೇಳ್ತಾರಲ್ಲ ಅಲ್ಲಿ ಹೊರಗಡೆ ಧಾರವಾಡ ಸಿಟಿಗೆ ಎಲ್ಲ ಕೊಡ್ತೇವೆ, ಎಲ್ಲ ಬೇರೆ ಬೇರೆ ಕಡೆ ಎಲ್ಲ. ಈಗ ರತಿ ಮೇಡಮ್ ಅಂತ ಹೇಳದಾರ ರೀ ಮೇಡಮ್, ವೇದ ಸಂಸ್ಥೆದವರು, ಅವರು ನಮ್ಗೆ ಯು ಕೆಗೆಲ್ಲ ಪರಿಚಯ ಮಾಡಿಕೊಟ್ಟಿದ್ದಾರೆ ಮೇಡಮ್ ಅಲ್ಲಿ. ಹಿಂಗಾಗಿ ನಾವು ಎಲ್ಲ ನಮ್ಮ ಎಣ್ಣೆನ ಯು ಕೆಗೂ ಈಗ ಕಳಸಾತೀವಿ ಅಂತ ಹೇಳ್ಕೊಳಕ್ ನಮ್ಗೆ ಹೆಮ್ಮೆ ಅನಿಸ್ತೈತ್ರಿ ಮೇಡಮ್.
0: ಅದು ವಿದೇಶಕ್ಕೂ ಹೋಗ್ತಾ ಇದೆ ನೀವು ತಯಾರು ಮಾಡುವ ಎಣ್ಣೆ?
1: ಹೌದು ಮೇಡಮ್.
0: ಅದ್ರ ಪ್ಯಾಕಿಂಗ್ ಎಲ್ಲ ಬಹಳ ಶಿಸ್ತುಬದ್ಧವಾಗಿ ಆಗಿರ್ಬೇಕು.
1: ಹಾ ಮೇಡಮ್, ಮಾಡ್ತೇವ್ರಿ ಮೇಡಮ್, ಎಲ್ಲ ಹೇಳ್ಕೊಟ್ಟಿದಾರ್ರಿ ಮೇಡಮ್, ಆ ತರ ಮಾಡ್ತೇವ್ರಿ ಮೇಡಮ್, ಕಳಿಸ್ತೇವ್ರಿ.
0: ಅಂದ್ರೆ ಜಾನ್ಸಿಯವ್ರ ಕಷ್ಟಪಟ್ಟರೆ ಸುಖ ಅದ ಅನ್ಲಿಕ್ಕೆ ನೀವೇ ಉದಾಹರಣೆ.
1: ಹಾ ಮೇಡಮ್.
0: ಹೌದಿಲ್ಲ?
1: ಹೌದು ಮೇಡಮ್.
0: ಈಗ ಇಷ್ಟ ಮಾಡ್ಕೊಂಡು ನಮ್ಮ ಊರಾಗ ಮಾರಾಟ ಮಾಡ್ತೀನಿ ಅಂತ ಒಂದು ನೀರಿಗೆ ಒಡ್ ಹಾಕೊಂಡಾಗ ನೀರ್ ಒಡ್ಡನಾಗ ಇರ್ತದ, ಆದ್ರೆ ಹರಿಲಿಕ್ಕೆ ಬಿಟ್ಟಾಗ ನೀರೆಲ್ಲ ಹರಿದು ತನ್ನ ಪ್ರಚಾರವನ್ನ ಪ್ರಭಾವವನ್ನ ಬೀರ್ತದ.
1: ಹಾ ಮೇಡಮ್.
0: ಅಲ್ಲ, ಈಗ ಇದ್ರ ಜೊತೆಗೆ ವಿವಿಧ ರೀತಿಯ ತಿಂಡಿಗಳನ್ನ ಮಾಡ್ತೀನಿ ಅಂತ ಹೇಳಿದ್ರಿ, ಏನೆಲ್ಲ ತಿಂಡಿ ಮಾಡ್ತೀರಿ?
1: ಹಾ ಮೇಡಮ್, ಕರ್ಚಿಕಾಯಿ, ಶೇಂಗಾ ಹೋಳಿಗೆ, ಆಮೇಲೆ ಶಂಕರ್ಪಾಳೆ, ಹಿಟ್ಟಚ್ಚಿದ ಶೇಂಗಾ ಕಾಳು, ಈ ತರದ್ದೆಲ್ಲಾನು ಅಂದ್ರೆ ಹಬ್ಬದ ಇದಕ್ಕೆ ಯಾರು ಏನ್ ಹೇಳ್ತಾರಲ್ಲ ಆ ತರದ್ದೆಲ್ಲಾನು ಮಾಡ್ತೇವೆ ಮೇಡಮ್.
0: ಅಂದ್ರೆ ಸಾಮಾನ್ಯವಾಗಿ ದೀಪಾವಳಿ ಸಂಕ್ರಾಂತಿಗೆ ಜನರಿಗೆ ಹೆಚ್ಚಾಗಿ ಏನು ಹೋಗ್ತದ, ಮಾರಾಟ ಆಗ್ತದ, ಅವನು ಮಾಡ್ತೀವಿ.
1: ಹಾ ಮೇಡಮ್, ಮಾಡ್ತೀವಿ.
0: ಇದಲ್ಲದೆ ಈಗ ಕೆಲವು ಉಪ್ಪಿನಕಾಯಿ ಚಟ್ನಿ ಇವು ಸೀಸನ್ ವೈಸ್ ಇರ್ತಾವೆ, ಅದು ಮಾಡ್ತೀರ?
1: ಮಾಡ್ತೀವಿ ಮೇಡಮ್. ಉಪ್ಪಿನಕಾಯಿ ಅಂದ್ರೆ ನಾವು ಕವಳಿಕಾಯಿ ಉಪ್ಪಿನಕಾಯಿ ಮತ್ತು ಮಾಗ್ನಿ ಬೇರು ಉಪ್ಪಿನಕಾಯಿನ ಮಾಡ್ತೀವ್ರಿ. ಮಾಗ್ನಿ ಬೇರ್ ಅಂದ್ರೆ ಬೇರ್ಗಳಲ್ಲಿನ ಶ್ರೇಷ್ಠವಾದ ಬೇರು, ಹಿಂಗಾಗಿ ಅದೊಂದು ಬೇರಿನ ಉಪ್ಪಿನಕಾಯಿಯನ್ನ ತಯಾರಿ ಮಾಡ್ತೀವಿ ಮೇಡಮ್. ಮತ್ತ ಕವಳಿಕಾಯಿ ಉಪ್ಪಿನಕಾಯಿ ಏನಂದ್ರೆ ಅದು ಕ್ಯಾನ್ಸರ್ ನಿರೋಧಕವಾಗಿ, ಈಗ ಹೆಚ್ಚಾಗಿ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಜಾಸ್ತಿ ಕಾಣಿಸ್ಕೊಳಕತೈತಿ, ಹಿಂಗಾಗಿ ನಾವೇನ್ ಮಾಡೇವಿ ಅದನ್ನ ಸ್ವಲ್ಪ ರೋಗ ನಿರೋಧಕವಾಗಿ ಅದು ಕೆಲಸ ಮಾಡ್ತೈತೆ ಅನ್ನೋದ್ರಿಂದ ಕವಳೆಕಾಯಿ ಉಪ್ಪಿನಕಾಯನ್ನು ತಯಾರಿ ಮಾಡ್ತೀವಿ. ಈ ಎರಡು ಉಪ್ಪಿನಕಾಯಿ ತಯಾರಿ ಮಾಡ್ತೇವೆ ಮೇಡಮ್. ಮತ್ತೆ ಚಟ್ನಿ ಒಳಗೆ ನಾವು ಎಲ್ಲಾ ತರದ ಚಟ್ನಿಗಳು, ಶೇಂಗಾ ಚಟ್ನಿ, ಗುರಳ್ ಚಟ್ನಿ, ಅಗಸಿ ಚಟ್ನಿ, ಈ ಎಲ್ಲಾ ಚಟ್ನಿಗಳನ್ನು ಮಾಡ್ತೇವ್ರಿ. ಆಮೇಲೆ 4 ತರದ ರೊಟ್ಟಿಗಳನ್ನು ಮಾಡ್ತೇವೆ ಮೇಡಮ್ ನಾವ್ರಿ.
0: ಅದು ಸಂಕ್ರಾಂತಿಗೆ ಬಹಳ ಡಿಮಾಂಡ್,
1: ಸಂಕ್ರಾಂತಿ, ಮದುವೆ ಸೀಸನ್ನು ಎಲ್ಲದಕ್ಕೂ ಬರ್ತೈತ್ರಿ ಮೇಡಮ್. ಈಗೆಲ್ಲಾ ಫಂಕ್ಷನ್ಗಳೊಳಗೂ ಏನಂತಂದ್ರೆ ಹೆಚ್ಚಾನ ಹೆಚ್ಚು ರೊಟ್ಟಿನ ಇಷ್ಟಪಡತಾರಿ, ಕರದ ರೊಟ್ಟಿ ಅಂತ ಬರಾಕತೈತಿ. ಹಿಂಗಾಗಿ ಅವ್ರು ನಮ್ಮ ಹತ್ರ ರೊಟ್ಟಿಯನ್ನ ತಗೋತಾರೋ ಅವರ ಕರೆದು ಅವ್ರ ಮೇಲೆ ಚಟ್ನಿ ಪುಡಿ ಎಲ್ಲ ನಮ್ಮ ಹತ್ರ ತಗೊಂಡ್ರೆ ಚಟ್ನಿ ಪುಡಿ ಹಾಕಿ ಕೊಡ್ತಾರೆ ಮೇಡಮ್. ಕರೆದಿದ್ದನ್ನ ನಾವು ಪ್ಯಾಕ್ ಮಾಡಿ ಕಳಿಸೋದಿಲ್ಲ ಮೇಡಮ್.
0: ಓಕೆ ಓಕೆ.
1: ಹಾ ಮೇಡಮ್.
0: ಈಗ ಜಾನ್ಸಿ ಅವರ ನಿಮ್ಮ ಒಂದು ಈ ಕೀರ್ತಿ ಇದೆಲ್ಲ ಮಾಡುದು ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತನಕ ಮುಟ್ತು.
1: ಹಾ ಮೇಡಮ್,
0: ಇದು ಕೂಡ ಬಹಳ ಸಂತೋಷ.
1: ಅದು ಬಹಳ ನನಗೆ ಹೆಮ್ಮೆ ವಿಷಯ ಮೇಡಮ್.
0: ಅದ್ರದ್ದು ಒಂದ್ ಸ್ವಲ್ಪ ಸಂತೋಷ ಹಂಚ್ಕೊಳ್ರಿ.
1: ಹಾ ಮೇಡಮ್, ಬಹಳ ಹಂಚ್ಕೋಬೇಕ್ರಿ ಮೇಡಮ್, ನಂಗೆ ಬಹಳ ಖುಷಿ ಅದನ್ನ ಹಂಚ್ಕೋಬೇಕಂತೇಳಿ ಅಂದ್ರ ಎಲ್ಲೋ ಒಂದ್ ಹಳ್ಳಿ ಒಳಗ ಎಲ್ಲೋ ಒಂದು ಮೂಲೆ ಒಳಗ ಒಬ್ಬಕಿ ಹೆಣ್ಮಗಳು ಕೆಲಸ ಮಾಡ್ತಾಳಂದ್ರೆ ಅಂದ್ರೆ ಪ್ರಧಾನಮಂತ್ರಿವರೆಗೂ ಗುರುತಿಸ್ಕೊಳ್ಳೋದು ಸ್ವಲ್ಪ ಕಷ್ಟದ ಕೆಲಸ ಮೇಡಮ್. ಅಂತದ್ರೊಳಗೆ ನಾನು ಗುರುತಿಸ್ಕೊಂಡೆ.

0: ನೀ ಅಂದ್ರ ನನಗ ನನ್ನ ಹೆಸರಿನ ತಕ್ಕಂಗೆ ನನಗೆ ಒಂದು ಬೆಲೆ ಸಿಕ್ತು ಅನ್ನುವಂತಹ ಒಂದು ಖುಷಿ ಬಹಳಷ್ಟು ಇದೆ ಮೇಡಮ್ ನನಗೆ. ಮಾರ್ಚ್ 11ನೇ ತಾರೀಕು ನನಗೆ 2024ಕ್ಕೆ ಮೋದಿ ಅವ್ರ ಕಡೆಯಿಂದ ನನಗೆ ಒಂದು ಅವಾರ್ಡನ್ನು ಕೊಟ್ಟರು. ಅದು ನನಗೆ ಎಲ್ಲಿಲ್ಲದ ಹೆಮ್ಮೆ ಮತ್ತು ಎಲ್ಲಿಲ್ಲದ ಖುಷಿ ಸಂತೋಷ. ಲಖಪತಿ ದೀದಿ ಅಂತ ಹೇಳಿಕೊಟ್ರು ಮೇಡಮ್. ಅಂದರೆ 1 ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನು ಒಬ್ಬ ಮಹಿಳೆ ಹಳ್ಳಿ ಒಳಗೆ ಇದ್ಕೊಂಡು ಕೆಲಸ ಮಾಡಿ ಇತರರ ಮಹಿಳೆಯರಿಗೂ ಸ್ಫೂರ್ತಿಯಾಗ್ಯಾಳ ಮತ್ತು ಇತರ ಮಹಿಳೆಯರಿಗೂ ಉದ್ಯೋಗವನ್ನು ಒದಗಿಸಿಕೊಟ್ಟಾಳ ಅನ್ನುವಂಥ ಒಂದು ಇದನ್ನು ತಲೆ ಒಳಗೆ ಇಟ್ಕೊಂಡು ಅಂದ್ರೆ ಅದನ್ನ ಇಟ್ಕೊಂಡು ನನಗೆ ಇದನ್ನ ಪ್ರಶಸ್ತಿಯನ್ನು ಕೊಟ್ಟರು ಮೇಡಮ್.
1: ಅದು ನನಗೆ ಹೋಗಿದ್ರಿ
0: ಡೆಲ್ಲಿಗೆ ಹೋಗಿದ್ದೆ ಮೇಡಮ್, ದೆಹಲಿಗೆ ಹೋಗಿದ್ದೆ. ಅದೆಲ್ಲ ನಾನು ಹೋಗೋ ಬರೋ ಖರ್ಚೆಲ್ಲಾನು ಕೂಡ ಎಲ್ಲ ನನ್ನದವರೇ ನೋಡಿಕೊಂಡ್ರು ಮೇಡಮ್, ಸರ್ಕಾರದಿಂದ NRLM ದವರು ಎಲ್ಲ ನೋಡಿಕೊಂಡ್ರು. ನಂಗೆ ಭಾಳ ಖುಷಿ ಇದೆ ಮೇಡಮ್, ಸಂಜೀವಿನಿ ಟೀಮ್ ಮತ್ತು NRLM ದವರು ನಂಗೆ ಭಾಳ ಸಹಾಯ ಮಾಡ್ಯಾರ. ನಂಗೆ ಅವ್ರಿಗೂ ಕೂಡ ಈ ವಿಷಯದೊಳಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೇನೆ ಮೇಡಮ್.
1: ಪ್ರಧಾನಮಂತ್ರಿ ಅವ್ರ ಕೈಯಿಂದ ಪ್ರಶಸ್ತಿ
0: ಸ್ವೀಕರಿಸಿದ್ರಿ ಮೇಡಮ್. ಹೌದು ಮೇಡಮ್.
1: ಈಗ ಯಾವಾಗಲೂ ಜಾನ್ಸಿ ಅವರ ಒಂದು ಕೆಲಸ ನಾವು ಮಾಡ್ತಿರ್ತೀವಿ, ನಮಗೊಬ್ರು ಭೇಷ್ ಅಂತಂದ್ರೆ ಒಂದು ರೆಕಗ್ನಿಷನ್ ಅಂತೀವಿ, ಒಂದು ಗೊತ್ತಚ್ಚುವಿಕೆ, ನೀ ಚಲೋ ಮಾಡ್ಲಿಕ್ಕೆ ಮುಂದುವರೆಸುವಂತ ಒಬ್ರು ಬೆನ್ನ ತಟ್ಟಿದಾಗ ಮನುಷ್ಯನಿಗೆ ಉತ್ಸಾಹ.
0: ಹೌದು ಮೇಡಮ್,
1: ತಮಗೂ ಆಗಿರ್ಬೇಕಲ್ಲ.
0: ಮೇಡಮ್ ಆಗೈತ್ರಿ ಮೇಡಮ್. ಅದಾದ್ಮೇಲೆ ಮತ್ತೆ ನನಗ 19ನೇ ತಾರೀಕು 2024ಕ್ಕೆ ಮತ್ತೂ ಒಂದು ಅವಾರ್ಡ್ ಉಬಂಟು ಅಂತ ಹೇಳಿ ಕಸ ಮತ್ತೊಂದು ಅವಾರ್ಡ್ IAS ಅಧಿಕಾರಿ ಶಾಲಿನಿ ರಜನೀಶ್ ಮೇಡಮ್ ಅವರು, ಮತ್ತೆ BDA ಚೇರ್ಮನ್ ಶಾಂತಿನಗರ ಬೆಂಗಳೂರು ಅವರು NA ಹ್ಯಾರಿಶ್ ಅಂತ ಹೇಳಿ ಅವರು, ಮತ್ತೆ KE ರತ್ನಪ್ರಭಾ ಮೇಡಮ್ IAS ರಿಟೈರ್ಡ್ ಆಫೀಸರ್, ಇವರೆಲ್ಲ ಸೇರಿ ನನಗೊಂದು ಅವಾರ್ಡ್ ಕೊಟ್ರು ಉಬಂಟು ಅವಾರ್ಡ್ ಅಂತ ಹೇಳಿ. ಅದು ಕೂಡ ಬಂತು ನನಗೆ, ಅದನ್ನು ಬಹಳಷ್ಟು ಸಂತೋಷ. ಅಂದ್ರೆ ಒಂದ್ರ ಬೆಣ್ಣ ಹಿಂದೆ ಮತ್ತೊಂದು ಬರ್ತಾ ಇದೆ ಅನ್ನೋಂಥದ್ದು ಒಂದು ಸಂತೋಷದ ಮೇಲೆ ಸಂತೋಷ ನನಗೆ ಆಗ್ತಾ ಇದೆ ಮೇಡಮ್.
1: ಈಗ ಕನಸು ಕಾಣೋದು ಸಾಮಾನ್ಯ, ನಾವೆಲ್ಲ ಕನಸು ಕಾಣ್ತೀವಿ, ನಾನು ಅದಾಗ್ಬೇಕು, ನಾನು ಇದಾಗ್ಬೇಕು, ನನ್ನ ಕೈಲಿ ಇಂಥ ಕೆಲಸ ಮಾಡ್ಬೇಕು ಅಂತ. ನೀವು ಒಂದು ಕನಸನ್ನು ಕಂಡಿದ್ರಿ, ಏನಂದ್ರೆ ಸ್ವಾವಲಂಬಿ ಮಹಿಳೆ ಆಗ್ಬೇಕು. ಈ ಕನಸು ಸಾಕಾರ ಆದಾಗ ಏನ್ ಅನಿಸ್ತು ನಿಮಗೆ?
0: ಕನಸು ಸಾಕಾರ ಆದಾಗ ನಾನು ನನ್ನ ಪತಿ ಅವರಿಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್ ಬಹಳಷ್ಟು. ಯಾಕಂದ್ರೆ ಪತಿ ಯಶಸ್ವಿ ಪುರುಷನ ಹಿಂದೆ ಹೋಗ್ಬೇಕು ಮಹಿಳೆ ಇರ್ತಾಳ ಅಂತ ಹೇಳ್ತಾರ, ಆದ್ರೆ ನನ್ನ ಯಶಸ್ಸಿನ ಹಿಂದೆ ನನ್ನ ಪತಿ ಅದಾರ ಅನ್ನೋಂಥದ್ದು ನನಗೆ ಬಹಳ ಸಂತೋಷ ಕೊಡ್ತೈತೆ ಮೇಡಮ್. ಈಗಿನ ಕಾಲದೊಳಗೆಲ್ಲ ಈಗಾಯ್ತು ಅಥವಾ ಮೊದಲಿನ ಕಾಲದೊಳಗೆ ಹೆಣ್ಣಿನ ತುಳಿತನ ಜಾಸ್ತಿ ಆಗೈತಿ, ಆದ್ರೆ ನನಗೆ ಇದು ಕಂಡು ಬಂದಿಲ್ಲ. ನನಗೆ ನನ್ನ ಪತಿ ಬಹಳಷ್ಟು ಸಹಾಯ ಮಾಡ್ಯಾರ, ಸಹಕಾರ ಕೊಟ್ಟಾರ, ಪ್ರತಿ ಹೆಜ್ಜೆಯೊಳಗೂ ನನ್ನ ಬೆನ್ನೆಲುಬಾಗಿ ನಿಂತು ಅವ್ರು ನನಗೆ ಸಹಾಯ ಮಾಡ್ತಾ ಇದ್ದಾರೆ ಮೇಡಮ್. ಹಿಂಗಾಗಿ ಅವ್ರಿಗೆ ಈ ಎಲ್ಲಾ ಕ್ರೆಡಿಟ್ ಅನ್ನು ನಾ ಅವ್ರಿಗೆ ಒಪ್ಪಿಸೋದಿಕ್ಕೆ ಇಷ್ಟಪಡ್ತೇನೆ ಮೇಡಮ್. ನಂಗೆ ಬಹಳ ಸಂತೋಷ ಐತಿ ಅವ್ರ ಹೆಸರು ಹೇಳೋದಿಕ್ಕೆ ಅಂತೇಳಿ.
1: ಜೊತೆಗೆ ಮನೆಯ ಇತರ ಸದಸ್ಯರು ಕೂಡ ನಿಮ್ಗೆ?
0: ಹೌದು ಮೇಡಮ್, ನನ್ನ ಮಕ್ಕಳು ಚಿಕ್ಕವರಿದ್ರು ಸಹಿತ ನಾನು ಎಲ್ಲೇ ಒಂದು ಮಾರಾಟಕ್ಕೆ ಹೊಂಟ್ರು ಹೋಗ್ಬಾ ಅಮ್ಮ ನೀನು ಹೋಗ್ಬಾ, ನೀನು ಏನೋ ಒಂದು ಕೆಲಸ ಮಾಡ್ತಾ ಇದ್ದಿ, ಸಮಾಜಕ್ಕೆ ನೀವು ಒಳ್ಳೇದನ್ನ ಮಾಡ್ತಾ ಇದ್ದಿ, ನೀ ಹೋಗ್ಬಾ, ನಮ್ಗದ ಅರ್ಥ ಆಕಿತ್ತು ಹೋಗ್ಬಾ ಅಂತ ಹೇಳ್ತಾರೆ. ನನ್ನ ತಾಯಿ ಕೂಡ ವಯಸ್ಸಾದವಳು, ನನ್ನ ತಾಯಿ ಇದ್ದಾರೆ ಮನೆಯೊಳಗೆ, ಅವರು ಸಹಿತ ಬಹಳಷ್ಟು ನನಗೆ ಹಪ್ಪಳಗಳನ್ನ, ಚಂಡಿಗೆಗಳನ್ನ, ಉಪ್ಪಿನಕಾಯಿಗಳನ್ನ ಮಾಡತ್ರ ಎಲ್ಲದಕ್ಕೂ ಸಹಾಯ ಮಾಡ್ತಾರೆ ಮೇಡಮ್. ಅವರು ಸಹಾಯ ಸಹಕಾರ ಬಹಳಷ್ಟು ಇದೆ ಮೇಡಮ್.
1: ಅಂದ್ರೆ ಮನೆಯ ಒಟ್ಟಾಗಿ ಒಂದು ಜನರ ಒಂದು ಸಹಕಾರ ಇತ್ತು ಅಂದಾಗ ಮಹಿಳೆಗೆ ಮುನ್ನುಗ್ಲಿಕ್ಕೆ ಇನ್ನೊಂದು ಸ್ವಲ್ಪ ಧೈರ್ಯ ಬರ್ತದೆ.
0: ಹೌದು ಮೇಡಮ್.
1: ಹೌದಲ್ಲ?
0: ಹೌದು.
1: ಇಲ್ಲದಿದ್ರೆ ನೀವು ಹೋದಾಗ ಯಾಕೆ ಹೋದಿ, ಎಷ್ಟಕ್ಕೆ ಬರ್ತಿ, ಒಂದು ಬೈಂಡಿಂಗ್ ಇತ್ತು ಅಂದ್ರೆ ಮಹಿಳೆ ತಾನು ಸ್ವತಂತ್ರವಾಗಿ ಬೆಳಿಲಿಕ್ಕೆ ಆಗುದಿಲ್ಲ.
0: ಹೌದು ಹೌದು ಮೇಡಮ್.
1: ಈಗ ಎಕ್ಸಿಬಿಷನ್ಗಳಿಗೆಲ್ಲ ಹೋಗ್ತೀನಿ ಅಂತ, ಎಲ್ಲೆಲ್ಲಿ ಹೋಗಿರಿ?
0: ಎಕ್ಸಿಬಿಷನ್ಗಳಿಗೆ 2 ಸತಿ ಬೆಳಗಾವಿ ಅಸ್ಮಿತೆಗೆ ಹೋಗಿದ್ದೀನಿ ಮೇಡಮ್. ನಾನು ಅಲ್ಲಿ ನನಗೆ ಆಯ್ಕೆ ಆಗಿತ್ತು, ಅಲ್ಲಿ ಹೋಗಿದ್ದೀನಿ. ಮಾಸಿಕ ಸಂತೆಗಳಿಗೆ ಹೋಗಿದ್ದೀನಿ. ಆಮೇಲೆ ರಾಮ ಮಂದಿರದೊಳಗೆ ಅಲ್ಲಿ ಎಕ್ಸಿಬಿಷನ್ಗಳನ್ನ ಹಾಕಿದಾಗ ಅಲ್ಲಿ ಹೋಗಿದ್ದೀನಿ. ಎಲ್ಲೇ ಸಂತೆಗಳಿದ್ರು ಹೇಳಿದ್ರು ಹೋಗಿರ್ತೇನೆ ಮೇಡಮ್.
1: ಅಲ್ಲಿ
0: ಬೆಂಗಳೂರು ಸ್ವಾವಲಂಬನೆ ಟೀಮ್ ಒಳಗೂ ಹೋಗಿದ್ದೀನಿ ಮೇಡಮ್. ಅಲ್ಲಿನೂ ಸಹಿತ ಮಾರಾಟ ಮಾಡ್ಕೊಂಡ್ ಬಂದಿದ್ದೀನಿ.
1: ಅಲ್ಲಿ ಅಂದ್ರೆ ನೀವು ಏನೇನು ಪದಾರ್ಥಗಳನ್ನ ಸಿದ್ಧಪಡಿಸಿಕೊಂಡಿರ್ತೀರಿ ಅವನ್ನ ತಗೊಂಡ್ ಹೋಗಿ ಮಾರಾಟಕ್ಕೆ?
0: ಹಾ ಮೇಡಮ್, ಮುಂಚೆ ಒಂದು ವಾರ ಮೊದ್ಲೇ ನನಗ ಮಾಹಿತಿ ಬಂದಿರ್ತೈತಿ, ಹಿಂಗ ಇಂತಲ್ಲಿ ಒಂದು ಎಕ್ಸಿಬಿಷನ್ ಐತಿ ಅಂತ ಹೇಳಿ. ಅವಾಗ ಮಹಿಳೆಯರಿಗೂ ಕೇಳ್ತೇನೆ ಮೇಡಮ್, ನನ್ನ ಜೊತೆ ಏನ್ ಕೆಲಸ ಮಾಡ್ತಾರ ಅವ್ರಿಗೆ, ಹಿಂಗ ಒಂದು ಐತಿ, ನಾನು ಮಾಡ್ಬೇಕಂತ ಮಾಡಿದ್ದೀನಿ, ನೀವು ಯಾರ್ಯಾರು ಏನೇನು ಮಾಡ್ಕೊಡೋದಕ್ಕೆ ತಯಾರಿ ಆಗ್ತೀರಿ ಮಾಡ್ರಿ ಅಂತ ಹೇಳಿದಾಗ ಅವರು ಕೂಡ ಮಾಡಿಕೊಡ್ತಾರ. ಅಲ್ದ ನಾನು ಕೂಡ ಆವಾಗಿಂದ ಅವಾಗನ ಶುದ್ಧವಾದ ಎಣ್ಣೆಯನ್ನ ತಯಾರಿ ಮಾಡಿ ಎಲ್ಲ ಫಿಲ್ ಮಾಡಿಕೊಂಡು ಬಾಟ್ಲಿಂಗ್ ಮಾಡಿ ಚೆಂದಾಗಿ ರಟ್ಟಿನ ಬಾಕ್ಸ್ ಒಳಗೆಲ್ಲ ಹಾಕೊಂಡು ಚಲೋತೆಗೆ ತಗೊಂಡು ಹೋಗ್ತೇವೆ ಮೇಡಮ್.
1: ಅಂದ್ರೆ ಇಂತಲ್ಲೆಲ್ಲ ನೀವೇ ಓಡಾಡ್ತೀರಿ?
0: ಹಾ ಮೇಡಮ್, ನಾನೇ ಓಡಾಡ್ತೀನಿ, ನನ್ನ ಜೊತೆ ನನ್ನ ಪತಿ ಕೂಡ ಸಹಾಯ ಮಾಡ್ತಾರ, ಜೊತೆಗೆ ಯಾವ್ದಾದ್ರು ಮಹಿಳೆಯರು ಬರ್ತೇನಂದ್ರೆ ಅವ್ರನ್ನು ಕೂಡ ಕರ್ಕೊಂಡು ಹೋಗಿರ್ತೇನೆ ಮೇಡಮ್.
1: ತಮ್ಮ ಜೊತೆಗೆ ಎಷ್ಟು ಜನ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ನೀವು ಸ್ವಾವಲಂಬನೆಯ ಹಾದಿಯನ್ನ ತೋರಿಸ್ಕೊಟ್ಟಿದ್ದೀರಿ?
0: ಹಾ ಮೇಡಮ್, ನನ್ನ ಜೊತೆ 9 ಜನ ಮಹಿಳೆಯರು ಕೆಲಸ ಮಾಡ್ತಾರೆ ಮೇಡಮ್.

0: ಅವ್ರಿಗೂ ಕೂಡ ಒಂದು ಸ್ವಾವಲಂಬಿ ಬದುಕನ್ನ ನೀವು ಕಟ್ಟಿಕೊಟ್ಟಿರಿ.
1: ಹಾ ಮೇಡಮ್, ಒಬ್ರು ಟೇಲ್ರಿಂಗ್ ಅನ್ನ ಮಾಡ್ತಾರ ಮೇಡಮ್, ಒಬ್ರು ಹೆಣಿಕೆಯನ್ನ ಮಾಡ್ತಾರ, ಒಬ್ರು ರೊಟ್ಟಿ ಮಾಡ್ತಾರ, ಹಿಂಗೆ ಅವ್ರವ್ರ ಆಸಕ್ತಿಗೆ ಅನುಗುಣವಾಗಿ ಅವರು ಬರುವಂತ ಕೆಲಸವನ್ನ ಮಾಡ್ತಾರ. ಅವ್ರು ಏನು ಮಾಡ್ತಾರಲ್ಲ ಅದನ್ನ ನಾನು ತಗೊಂಡ್ಬಿಟ್ಟು ಮಾರಾಟ ಮಾಡಿ ಅವ್ರಿಗೆ ಒಂದು ಲಾಭದಾಯಕ ಅನ್ನುವಂಥದ್ದೊಂದೇನು ಮಾಡಿಕೊಟ್ಟಿದ್ದೀನಿ ಮೇಡಮ್.
0: ಮುಂದಿನ ಯೋಜನೆ ಏನ್ ಇಟ್ಕೊಂಡಿದ್ದೀರಿ ಝಾನ್ಸಿ ಲಕ್ಷ್ಮಿ?
1: ಮುಂದಿನ ಯೋಜನೆ ಅಂದ್ರೆ ನಾನೊಂದು ಅಂದ್ರೆ ಸಂಚಾರಿ ವಾಹನ ತರ ಮಾಡಿಕೊಂಡು ಮೊಬೈಲ್ ವ್ಯಾನ್ ತರ ಮಾಡಿ ನನ್ನ ಏನು ಎಷ್ಟು ಜನ ನಾ ಈಗ ಏನು 9 ಜನ ಕೆಲಸ ಮಾಡ್ತಾರ ಅಂತವ್ರು ಒಂದು 9 ಜನ ಕೆಲಸ ಮಾಡೋ ತರ ಆಗ್ಬೇಕು. ಇನ್ನೂ ಬಹಳಷ್ಟು ಜನರಿಗೆ ಕೆಲಸವನ್ನು ಕೊಡಬೇಕು. ಮಹಿಳೆಯರು ಮುಂದೆ ಬರಬೇಕು. ಅವ್ರು ಮಾಡುವಂತಹ ವಸ್ತುಗಳನ್ನ ಇವಾಗ ನಾ ಮಾರಾಟ ಮಾಡತ್ತೀನಿ, ಅವರ ಮಾರಾಟ ಮಾಡೋ ಹಂಗೆ ಅವರಲ್ಲಿ ಸ್ಫೂರ್ತಿ ಬರಬೇಕು, ಅವರಲ್ಲಿ ಒಂದು ಚೈತನ್ಯ ಬರಬೇಕು. ಆಮೇಲೆ ಇದೇನು ನಾ ಹೇಳಿದೆ 9 ಜನರಿಂದ 90 ಜನ ಆಗ್ಬೇಕಂತೇಳಿ, ಆ ಥರ ಹೆಚ್ಚಿನ ಮಹಿಳೆಯರು ಹೊರಗಡೆ ಬಂದು ಅವರ ಉದ್ಯೋಗವನ್ನು ಪ್ರಾರಂಭಿಸ್ಬೇಕು. ಆ ಥರ ನಾ ಏನಾದರೂ ಮಾಡೋದಕ್ಕೆ ಸಾಧ್ಯ ಆದರೆ ನಾನೆಲ್ಲ ಮಾಡಬೇಕು ಅಂತೇಳಿ ಅನ್ಕೊಂಡೇನು ಮೇಡಮ್.
0: ಖಂಡಿತವಾಗಿಯೂ ಇಷ್ಟನ್ನೇ ನೀವು ಸಾಕಾರಗೊಳಿಸಿದವರು, ಆ ನಿಟ್ಟಿನಲ್ಲೂ ಕೂಡ ಅಲ್ಲೂ ಸಾಕಾರಗೊಳಿಸಿ ಝಾನ್ಸಿ ಲಕ್ಷ್ಮಿ ಮೊಬೈಲ್ ವಾಹನ ಬಂದೇ ಬರ್ತದ ಅನ್ನೋ ಭರವಸೆ ಕೂಡ ನಮಗದ.
1: ಹಾ ಮೇಡಮ್.
0: ಈಗ ಝಾನ್ಸಿ ಲಕ್ಷ್ಮಿ ಅವರ ಈ ಮಾರಾಟ ಮಾಡುವಾಗ ಜನರ ಒಂದು ಮೆಂಟಾಲಿಟಿ ಅಂತ ಹೇಳ್ತೀವಿ, ಅವರ ಒಂದು ಅಟಿಟ್ಯೂಡ್ ಬೇರೆ ಬೇರೆ ಆಗಿರ್ತದೆ. ಕೆಲವರು ಒಂದು ಚಿಕಿತ್ಸಕ ಬುದ್ಧಿಯವರು ಇರ್ತಾರೆ, ತಡಿತದೇನು ಏನ್ ಹಾಕಿರಿ ಹಿಂಗ, ಕೆಲವರು ಏನು ಯೋಚನೆ ಮಾಡದೆ ತಗೊಂಡು ಹೋಗ್ತಾ
1: ಇರ್ತಾರೆ.
0: ಆ ಮಾರಾಟದ ಅನುಭವ ಹೆಂಗದ?
1: ಆ ಮಾರಾಟದ ಅನುಭವ ಐತ್ರಿ ಮೇಡಮ್. ಯಾಕಂದ್ರೆ ಎಲ್ಲರೂ ಜನ ಅಂದಮೇಲೆ 4 ಜನ ಇರ್ತಾರಂದ್ರೆ ಎಲ್ಲರದು ಒಂದೇ ತರಹದ ಬುದ್ಧಿ ಇರುವುದಿಲ್ಲ. ಆದ್ರೆ ನಾವು ಯಾವ ತರ ಅಂದ್ರೆ ಜನರನ್ನ ನಾವು ಮಕ್ಕಳ ತರ ನೋಡ್ಬೇಕು ಮೇಡಮ್. ನಾವು ಮಕ್ಕಳನ್ನ ಯಾವ ತರ ಸಂಭಾಳಿಸ್ತೀವಿ, ಯಾವ ತರ ಅವ್ರಿಗೆ ತಿಳುವಳಿಕೆಯನ್ನ ಹೇಳ್ತೀವಿ, ಆ ತರ ಜನರಿಗೆ ನಾವು ಸಂಭಾಷಣೆಯನ್ನ ಮಾಡುವುದ್ರ ಮೂಲಕ ನಾವು ಜನರಿಗೆ ತಿಳಿ ಹೇಳಿದ್ರೆ ಅವ್ರ ಅದನ್ನ ಒಪ್ಕೋತಾರೋ ಮತ್ತೆ ಅದನ್ನ ಉಪಯೋಗಿಸ್ತಾರೋ ಅನ್ನೋಂತ ನಂಬಿಕೆ ನನ್ನಲ್ಲಿ ಐತಿ ಮೇಡಮ್.
0: ಅಂದ್ರೆ ಇಲ್ಲಿ ಕೂಡ ಒಂದು ಮನವರಿಕಾ
1: ಹೌದು ಮೇಡಮ್
0: ಬುದ್ಧಿ ನಮ್ಮಲ್ಲಿ ಇರಬೇಕು.
1: ಹೌದು ಹೌದು ಮೇಡಮ್. ಯಾಕಂದ್ರೆ ನಾವು
0: ತಿಳಿ ಹೇಳುವ
1: ಹೌದು ಮೇಡಮ್, ನಾವು ಎಲ್ಲಾ ಜನರ ಜೊತೆಗೂನು ಹೊಂದ್ಕೋಬೇಕು ಅಂತಂದ್ರೆ ನಾವು ಯಾರ ಜೊತೆನೂ ಸಿಟ್ಟು ಮಾಡ್ಕೋಬಾರ್ದು, ಯಾರ ಜೊತೆನೂ ಅತಿ ಖುಷಿಯಾಗಿರಬಾರ್ದು, ಯಾರ ಜೊತೆನೂ ವ್ಯವಹಾರನು ಕೆಡಿಸ್ಕೋಬಾರ್ದು, ಯಾರಿಗೂ ಉದ್ರಿ ಅಂತಾರಲ್ಲ ಆ ಥರದನ್ನು ಕೊಟ್ಟು ನಾವು ಕೈ ಕಟ್ಟಿಸ್ಕೋಬಾರ್ದು. ವ್ಯವಹಾರವನ್ನ ಯಾವ ತರ ಅಂದ್ರೆ ಮಕ್ಕಳನ್ನ ನಿಭಾಯಿಸೋ ತರ ನಿಭಾಯಿಸಬೇಕು ಅನ್ನೋದು ನನ್ನ ಒಂದು ಈ ಹೇಳಿಕೆ ಮೇಡಮ್.
0: ಈಗ ಈ ನಮ್ಮ ರೇಡಿಯೋನಲ್ಲಿ ಕೇಳ್ತಾ ಇರುವಂತ ಹಲವಾರು ಜನರಿಗೆ ನಿಮ್ಮಲ್ಲಿ ಸಿದ್ಧಪಡಿಸುವಂತ ಎಣ್ಣೆ ಬೇಕಾಗಿರ್ಬಹುದು, ಅಥವಾ ಮದುವೆ ಮುಂಜಿಗಳಿಗೆ ರೊಟ್ಟಿಗಳು ಬೇಕಾಗಬಹುದು, ಅಥವಾ ಬೇರೆ ತಯಾರು ಮಾಡುವಂತ ಪದಾರ್ಥಗಳು, ಅವ್ರು ಸಂಪರ್ಕಿಸಬೇಕು ಅಂದ್ರೆ ಹೆಂಗ? ನಿಮ್ಮ ವಿಳಾಸ ಫೋನ್ ನಂಬರ್ ಹೇಳ್ತೀರಿ?
1: ಹಾ ಮೇಡಮ್, ಹೇಳ್ತೇನ್ರಿ. ನನ್ನ ವಿಳಾಸ ನಮ್ದು ಉಪ್ಪಿನ ಬೆಟಗೇರಿ ಅಂತೇಳಿ, ಧಾರವಾಡ ಜಿಲ್ಲೆ ಮತ್ತು ಧಾರವಾಡ ತಾಲೂಕು. ನನ್ನ ಹೆಸರು ಝಾನ್ಸಿ ಲಕ್ಷ್ಮಿ ಹೂಗಾರ್ ಅಂತೇಳಿ. ನನ್ನ ಮೊಬೈಲ್ ನಂಬರ್ ಬಂದು 9144330980 ಈ ನಂಬರಿಗೆ ಕರೆ ಮಾಡಿದ್ರೆ ನಾವು ಯಾವಾಗಲೇ ಕರೆ ಮಾಡಿ 2 ದಿನ 3 ದಿನ ಮೊದಲೇ ಆರ್ಡರ್ ಕೊಟ್ಟರೆ ನಾವು ಆ ವಸ್ತುಗಳನ್ನು ಅವರಿಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಮೇಡಮ್.
0: ನಿಮ್ಮ ದೂರವಾಣಿ ಸಂಖ್ಯೆ ಇನ್ನೊಂದು ಸಲ ಹೇಳ್ತೀನಿ, 9148030980.
1: ಹಾ ಮೇಡಮ್.
0: ಈ ದೂರವಾಣಿಗೆ ಕರೆ ಮಾಡಿ ತಮಗೆ ಬೇಕಾಗುವಂತ ಪದಾರ್ಥಗಳು, ಎಣ್ಣೆ ಆಗ್ಬಹುದು ಅಥವಾ ಬೇರೆ ಉಪ್ಪಿನಕಾಯಿ ಹಪ್ಪಳ ಇತರ ಖಾದ್ಯಗಳಾಗಬಹುದು, ಅದನ್ನ ಆರ್ಡರ್ ಹೇಳಿದ್ರು ಅಂದ್ರೆ ನೀವು ಸಿದ್ಧ ಮಾಡಿ ಕೊಡ್ತೀವಿ.
1: ಸಿದ್ಧ ಮಾಡಿ ಕೊಡ್ತೇವೆ ಮೇಡಮ್.
0: ಧನ್ಯವಾದಗಳು ಝಾನ್ಸಿ ಲಕ್ಷ್ಮಿ ಅವರೇ. ಒಬ್ಬ ಯಶಸ್ವಿ ಮಹಿಳೆ ಮುನ್ನುಗ್ಲಿಕತ್ತಾಳ ಅಂತಂದಾಗ ಕಾಲ್ ಹಿಡಿದು ಎಳೆಯುವಂತ ಮಂದಿನೇ ಜಾಸ್ತಿ. ಅಂತದ್ರಲ್ಲಿ ನಿಮಗೆ ಎಲ್ಲ ರೀತಿಯಲ್ಲಿ ಒಂದು ಸಹಾಯ ಸಹಕಾರ ಸಿಗ್ತಾ ಇದೆ, ಮನೆಯವರಿಂದಾಗ್ಲಿ ಸಮಾಜದಿಂದಾಗ್ಲಿ, ಮತ್ತೆ ನೀವು ಮಾಡಿರುವಂತ ವಸ್ತುಗಳಿಗೆ ಒಂದು ರೆಕಗ್ನಿಷನ್ ಮಾನ್ಯ ಪ್ರಧಾನಮಂತ್ರಿಗಳ ಕಡೆಯಿಂದ ಸಿಕ್ಕದ ಅಂದ್ರೆ ಅದು ಸಣ್ಣ ಮಾತಲ್ಲ. ಇನ್ನೂ ಅಷ್ಟು ನಿಮ್ಮ ಈ ಉದ್ಯಮ ಬೆಳಿಲಿ, ಝಾನ್ಸಿ ಲಕ್ಷ್ಮಿ ಕಡೆಗೆ 100 ಮಹಿಳೆಯರು ಕೆಲಸ ಮಾಡಲಿ ಅನ್ನೋ ಆಶಾಭಾವನೆ ನಮ್ಮದು. ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ನಮಸ್ಕಾರ
1: ಮೇಡಮ್. ನಾನು ಕೂಡ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನನ್ನ ಗುರುತಿಸಿ ನಿಮ್ಮ ರೇಡಿಯೋ ಕಾರ್ಯಕ್ರಮದೊಳಗೆ ನನಗೆ ಮಾತಾಡೋದಕ್ಕೆ ಮತ್ತು ನನ್ನ ಎಲ್ಲ ಅನಿಸಿಕೆಗಳನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಆಕಾಶವಾಣಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ.
0: ಥ್ಯಾಂಕ್ ಯು ಮಾ. ಅಯ್ಯವ್ವ, ಉಪ್ಪಿನಕಾಯಿ ಅಂತ, ಎಣ್ಣೆ ಅಂತ, ಶ್ಯಾಂಡಿಗೆ ಅಂತ, ಹಪ್ಪಳ ಅಂತ, ಯವ್ವ ಖಾಲಿ ಕುಂತು ನಾ ಏನ್ ತಲೆ ಕಡಿಸ್ಕೊತೀನಿ ನೋಡ. ಇಂಥ ಒಂದ್ 4 ಮಾಡಬಾರ್ದಾವೆ ನಾನು.
2: ಮತ್ ನಿನ್ಗೆ ಏನ್ ಹೇಳಿದ್ ನಾನು ಏನ್ ಸುಮ್ಮ ಬರ್ತೀನಿ ಅಂತಿಕೊಂಡಿ ಮನೆಗೆ
0: ಹೇಳಿದ್ಲು ನೋಡಕಿ. ಈಗ

0: ನಮ್ಮಂತಾವ್ಕ ಪ್ಯಾಟ್ ಗುರ್ತಿರೋದಿಲ್ಲ. ಇವ್ ಮನ್ಯಾಗಿನವ್ರು ಚಂದಾಗಿ ಪ್ಯಾಕ್ ಮಾಡಿ ಕೇಳ್ತಾರಂತಾರಂತ ಹೇಳಿ ನಾವ್ ಕೊಡಾಕ ಹಸ್ತೀವಿ. ಆಕೇನ್ ಹೇಳ್ದು ನೋಡಿದಿನ್ ಬೇ, ನಾವ್ ಮಾಡಿ ಅವ್ರ ಮನೆಗ್ ಹೋಗಿ ಮುಟ್ಸುದಂದ ಅಂತ ಆಕೆ ಎಲ್ಲ ಹೋಗಿ ಮಾರ್ಕೆಟಿಂಗ್ ಮಾಡ್ತಾ ಅಂತ
1: ನೋಡ್. ಮತ್ತ ಮಾರ್ಕೆಟಿಂಗ್ ಇದ್ ಹೇಳಿದ್ಲ, ಈಗ ನೋಡ ನಿನ್ನ ದೊಡ್ಡ ಎರಡ್ ಮಕ್ಳು ಖಾಲಿ ಕುಂತಾವ, ಏನ್ ಕೆಲ್ಸ ಇಲ್ವಾ ಅಂತ ಅವ್ರ ಸಹಾಯ ತಗೋ. ಉದ್ಯೋಗ
0: ನೀ ನನ್ ಮಕ್ಕಳನ್ನ ಕರ್ಕೋದಲ್ ನೋಡು, ಅವ್ ನೂರಾ ಎಂಟು ಕತಿ ಹೇಳ್ತಾವೆ ಅವಕಿ ಮಗಳು ಅಂತಾಳ. ಅದಕ್ ದೊಡ್ಡ ಮಾರ್ಕೆಟ್ ಬೇಕ್ಯವ್ವ, ನೀನು ನೀಟ್ ಅನ್ ಹೆಸರಿಡ್ಬೇಕು, ನೀಟ್ ಅನ್ ಪ್ಯಾಕೆಟ್ ಅದೆಲ್ಲ ಏನು ಬೇಡ. ಈ ನಮ್ಮ ಹುಗಾರಕ್ಕನ್ ಹತ್ರ ಹೊಕ್ಕಿನಿ, ಆಕಿ ಏನ್ ಹೆಂಗ ಪ್ಯಾಟಿ ಕಳಿಸ್ತಾಳ ಅದನ್ನ ಕೇಳ್ತೀನಿ, ಆಕಿನ ಹತ್ರನ ಹೋಗಿ ಕೊಡ್ತೀನಿ ನೋಡ್ ನಾನು.
1: ಆತ್ ಬಿಡು, ಆಕಿ ಹೆಂಗು ನೋಡ ಕಾರ್ಯಕ್ರಮದೊಳಗ ತನ್ನ ಫೋನ್ ನಂಬರ್ ಹೇಳ ಗೊತ್ತಿಲ್ಲ, ಒಂದಿಟ್ಟು ಫೋನ್ ಮಾಡಿ ಹೋಗಿ ಅಕ್ಕಿನ ಭೇಟಿ ಆಗ್ಬಿಡು.
0: ತಡಿ ಇದನ್ನ ಹೇಳಿ, ಈಗ ನಾನು ನಾಳೆ ಹೊಕ್ಕಿನ ಹತ್ಲಗಡೆ ಈ ಮೆಕ್ಕಿಕಾಯಿ ಉಪ್ಪಿನಕಾಯಿ ಹೆಂಗಾಗ್ಯಾವ ನೋಡಿ ಹೇಳ್ತೇನೆ, ಒಂಚೂರು ಕೊಡಕ್ ಚಲೋ ಅನಿಸ್ತಾವೇನ?
1: ಕೊಡಲಿ ಮತ್ ನೋಡ್ತೇನೆ
0: ನೋಡು.
1: ಅಬ್ಬಾ ಬಾರಿ ರುಚಿ ಮಾಡಿ ಅಲ್ಲ,
0: ಉಪ್ಪು ಗಿಪ್ಪು ಸರಿ ಐತಿಲ್ಲ ಮತ್ತ
1: ಮಸ್ತ್ ಆಗ್ಯದ ನೋಡ್.
0: ಆಕಿ ಏನು ಹೇಳ ಗುರ್ತೈತೇನು, ಆರೋಗ್ಯಕ್ಕೂ ಸರಿ ಹೊಂದ್ಬೇಕಂತ, ಆಮೇಲೆ ಕಡಿಮೆ ಎಣ್ಣೆ ಬಳಸಬೇಕಂತ ಅಂದ್ರ ಆರೋಗ್ಯ ಚಲೋ ಇರುವಂತ ಅಷ್ಟ ತಗೋತಾಳ ಅಂತ
1: ಹಂಗಾರ
0: ಕೊಡಕ್ ಅಡ್ಡಿ ಇಲ್ಲ.
1: ಅಡ್ಡಿಲ್ಲ ಅಡ್ಡಿಲ್ಲ, ಇದೊಂದಿಷ್ಟು ತಗೊಂಡ ಹೋಗಿ ನಾಳೆಕ್ಕಿನ ಭೇಟಿಯಾಗಿ ನಿಂದಟ್ ವ್ಯಾಪಾರ ಕುದುರ್ಸ್ಕೊಂಡವ.
0: ಅದಕ್ಕಿಂತ ಮುಂಚೆ ನಿನಗೊಂದ್ ದೊಡ್ಡ ಕೆಲಸ ಕೊಡ್ತೇನೆ ನಾನು.
1: ಹೇಳ,
0: ನಾ ಏನೇನ್ ಚಟ್ನಿ ಪುಡಿ ಮಾಡಿರ್ತೀನಿ, ಉಪ್ಪಿನಕಾಯಿ ಮಾಡಿರ್ತೀನಿ, ಮೊದ್ಲೇಕೆಲ್ಲ ನಿನಗ ಟೇಸ್ಟ್ ನೋಡಾಕ
1: ಅಡ್ಡಿಲ್ಲ.
0: ಚೆಕ್ಕಿಂಗ್ ಆಫೀಸರ್ ಆಗ್ಬಿಡು ನೀನು ಮೊದ್ಲೇಕ, ಆಮೇಲೆ
1: ನಡಿ ನಡಿ ಅದ ಕೆಲಸ ಮಾಡೋಣ.
2: ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಉಷಾ ಕುಲಕರ್ಣಿ.
3: ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ. ಹುಬ್ಬಳ್ಳಿ ತಾಲೂಕು ಬ್ಯಾಹಟ್ಟಿಯ ಶೇಖರಯ್ಯ ಶಂಕರಯ್ಯ ಪೂಜಾರ ಹಾಗೂ ಸಂಗಡಿಗರಿಂದ ಭಜನಾ ಪದ.

ಇದುವರೆಗೆ ಹುಬ್ಬಳ್ಳಿ ತಾಲೂಕು ಬೆಹಾಟಿಯ ಶೇಖರಯ್ಯ ಶಂಕರಯ್ಯ ಪೂಜಾರಾಘವ ಸಂಘಟನೆಯಿಂದ ಭಜನಾ ಪದ ಕೇಳಿದಿರಿ. ಇದು ಇಂದಿನ ಕೃಷಿರಂಗ. ಇನ್ನ ಹೊತ್ತಾಗ್ಲಿಕ್ಕೆ ಬಂತು, ನಾಳಿನ ಕೃಷಿರಂಗದೊಳಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳ್ತೀರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಪ್ರಕಟಣೆ, ನಂತರ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
2: ಮರೆಗೆ ನಿಂತು ಕಾಯುತ್ತಿರುವ ಕೊರುಳು ಯಾವುದು?
3: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆಗೆ ಸಿಪಿಐ ಸಿಪಿಎಂ ಬೆಂಬಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಆಯ್ಕೆ. ಪರಮಾಣು ಶಸ್ತಾಸ್ತ್ರ ಹೊಂದಲು ಇರಾನ್ಗೆ ಬಿಡುವುದಿಲ್ಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ತಮಿಳುನಾಡಿನಲ್ಲಿ ನೂತನ ಸರ್ಕಾರ ರಚನೆಗೆ ಏಕೈಕ ಅತಿದೊಡ್ಡ ಪಕ್ಷವಾದ ನಟ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸಿಪಿಐ ಸಿಪಿಎಂ ಮತ್ತು ವಿಸಿಕೆ ಪಕ್ಷಗಳಿಂದ ಬೆಂಬಲ ಕೋರಿದೆ. ಈಗಾಗಲೇ 5 ಶಾಸಕರನ್ನು ಹೊಂದಿರುವ ಕಾಂಗ್ರೆಸ್ ಟಿವಿಕೆಗೆ ಬೆಂಬಲ ನೀಡಿದೆ. ಇಂದು ಸಾಕಷ್ಟು ಚರ್ಚೆಗಳ ನಂತರ ತಲಾ 2 ಶಾಸಕರನ್ನು ಹೊಂದಿರುವ ಸಿಪಿಐ ಮತ್ತು ಸಿಪಿಎಂ ಸರ್ಕಾರ ರಚಿಸಲು

0: ಟಿವಿಕೆಗೆ ಬೇಷರತ್ ಬೆಂಬಲ ಘೋಷಿಸಿವೆ. ಇಂದು ರಾತ್ರಿ ಅಥವಾ ನಾಳೆಯ ಸಭೆಯ ನಂತರ ವಿಸಿಕೆ ತನ್ನ ನಿರ್ಧಾರವನ್ನು ಪ್ರಕಟಿಸುವ ಸಾಧ್ಯತೆಯಿದೆ ಎಂದು ಮೂಲಗಳು ತಿಳಿಸಿವೆ. ಇನ್ನೊಂದೆಡೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ನೈನಾರ್ ನಾಗೇಂದ್ರನ್, ಚುನಾವಣಾ ಫಲಿತಾಂಶಗಳನ್ನು ಬಿಜೆಪಿ ಸೌಜನ್ಯದಿಂದ ಸ್ವೀಕರಿಸಿದೆ. ಯಾವುದೇ ರೀತಿಯಲ್ಲೂ ಟಿವಿಕೆ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲು ಬಿಜೆಪಿ ಬಯಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಅವರನ್ನು ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇದರಿಂದಾಗಿ ಅವರು ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಲು ದಾರಿ ಸುಗಮವಾಗಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸುವೇಂದು ಅಧಿಕಾರಿ ಅವರ ಹೆಸರನ್ನು ಪ್ರಸ್ತಾಪಿಸಲಾಯಿತು. ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರು ಮತ್ತು ಪಕ್ಷದ ಹಿರಿಯ ನಾಯಕರ ಸಮ್ಮುಖದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಧಿಕೃತವಾಗಿ ಅವರ ಹೆಸರನ್ನು ಘೋಷಿಸಿದರು. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಾಳೆ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ. ಇರಾನ್ ಪರಮಾಣು ಶಸ್ತಾಸ್ತ್ರ ಹೊಂದದಂತೆ ನೋಡಿಕೊಳ್ಳಲು ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಒಗ್ಗೂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಡೊನಾಲ್ಡ್ ಟ್ರಂಪ್ ಯುರೋಪ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವನ್ ಡೆವ್ ಲೆಯನ್ ಅವರೊಂದಿಗೆ ದೂರವಾಣಿಯ ಮೂಲಕ ತಾವು ಮಾತನಾಡಿದ್ದು ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಕುರಿತು ಚರ್ಚಿಸಲಾಗಿದೆ. ಲಕ್ಷಾಂತರ ಜನರ ಮರಣಕ್ಕೆ ಕಾರಣವಾಗುವ ಶಸ್ತಾಸ್ತಗಳನ್ನು ಹೊಂದುವುದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟದ ನಡುವಿನ ವಾಣಿಜ್ಯ ಬಾಂಧವ್ಯಗಳ ಕುರಿತು ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಸುಂಕ ಕಡಿತಗಳ ಕುರಿತ ಬದ್ದತೆಗಳನ್ನು ಈಡೇರಿಸುವಂತೆ ಐರೋಪ್ಯ ಒಕ್ಕೂಟಕ್ಕೆ ಒತ್ತಾಯಿಸಲಾಯಿತು ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಜಾಗತಿಕ ಆರ್ಥಿಕ ಸ್ಥಿರತೆಯ ಆಧಾರ ಸ್ತಂಭವಾಗಿ ಬೆಳೆಯುತ್ತಿರುವ ಭಾರತದ ಪಾತ್ರವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ಸುರಿನಾಮ್ನಲ್ಲಿರುವ ಸುರಿನಾಮಿಸ್ ಸಮಾಜದ ವಿವಿಧ ವರ್ಗಗಳ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ವರ್ಷ ಜಾಗತಿಕ ಬೆಳವಣಿಗೆಯ ಐಎಂಎಫ್ ಅಂದಾಜಿನ ಪ್ರಕಾರ ಭಾರತ ಒಟ್ಟು ಜಾಗತಿಕ ಬೆಳವಣಿಗೆಯ ಶೇಕಡ 17% ಕೊಡುಗೆ ನೀಡುತ್ತದೆ ಎಂದು ತಿಳಿಸಿದ್ದಾರೆ. ಇದರ ಪ್ರಕಾರ ಭಾರತ 2026ರಲ್ಲಿ ಜಾಗತಿಕ ನೈಜ ಜಿಡಿಪಿಯ ಬೆಳವಣಿಗೆಯ ಗಣನೀಯ ಶೇಕಡ 17% ಪಾಲನ್ನು ಹೊಂದಲಿದೆ. ವಿಶ್ವದಲ್ಲಿ ವೇಗವಾಗಿ ವಿಸ್ತರಿಸುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ತನ್ನ ಸ್ಥಾನಮಾನವನ್ನು ಭಾರತ ಕಾಯ್ದುಕೊಳ್ಳುತ್ತದೆ ಎಂದು ಡಾ ಎಸ್ ಜೈಶಂಕರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತ ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ವಿಮಾನಯಾನ ಮಾರುಕಟ್ಟೆಯಾಗಿ ಮಾತ್ರವಲ್ಲದೆ ವಿಮಾನ ಗುತ್ತಿಗೆ ಮತ್ತು ಹಣಕಾಸು ಹೂಡಿಕೆಯ ಪ್ರಮುಖ ಜಾಗತಿಕ ತಾಣವಾಗಿಯೂ ವೇಗವಾಗಿ ರೂಪಾಂತರಗೊಳ್ಳುತ್ತಿದೆ ಎಂದು ಕೇಂದ್ರ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ. ಗುಜರಾತ್ನ ಗಾಂಧಿನಗರದ ಗಿಫ್ಟ್ ಸಿಟಿಯಲ್ಲಿ ನಡೆದ ಭಾರತ ವಿಮಾನ ಗುತ್ತಿಗೆ ಮತ್ತು ಹೂಡಿಕೆ ಶೃಂಗಸಭೆ 2.0 ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ವಿಮಾನಯಾನ ಕ್ಷೇತ್ರದಲ್ಲಿನ ಸುಧಾರಣೆಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯು ಅಂತಾರಾಷ್ಟೀಯ ಹೂಡಿಕೆದಾರರನ್ನು ಆಕರ್ಷಿಸುತ್ತಿದೆ. ಇದು ಭಾರತವನ್ನು ವಿಮಾನಯಾನದ ಹಣಕಾಸು ವ್ಯವಹಾರಗಳ ಪ್ರಮುಖ ಕೇಂದ್ರವನ್ನಾಗಿ ಮಾಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಲಸೆ ಕುರಿತಂತೆ ಭಾರತದ ಕ್ರಮವು ವಲಸಿಗರ ರಕ್ಷಣೆ, ಸಮಗ್ರ ಆಡಳಿತ ಮತ್ತು ಅಂತಾರಾಷ್ಟೀಯ ಸಹಕಾರದ ವಿಧಾನಗಳಿಂದ ನಿರ್ದೇಶಿಸಲ್ಪಟ್ಟಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ಅಂತಾರಾಷ್ಟೀಯ ವಲಸೆ ಪರಿಶೀಲನಾ ವೇದಿಕೆಯ ನಿಯೋಗಗಳನ್ನು ಉದ್ದೇಶಿಸಿ ಅವರು, ಭಾರತ 23 ದೇಶಗಳೊಂದಿಗೆ ಸಮಗ್ರ ದ್ವಿಪಕ್ಷೀಯ ವಲಸೆ ಕುರಿತ ಒಪ್ಪಂದಗಳು ಮತ್ತು ಒಡಂಬಡಿಕೆಗಳನ್ನು ಅಖೈರುಗೊಳಿಸಿವೆ. ವಲಸೆಯು ಮುಖ್ಯವಾಗಿ ಜನರು ಮತ್ತು ಅವರ ಅಶೋತ್ತರ ಸ್ಥಿತಿಸ್ಥಾಪಕತ್ವ ಹಾಗೂ ಕೊಡುಗೆಗಳಿಗೆ ಸಂಬಂಧಿಸಿದ್ದಾಗಿದೆ. ಒಳಗೊಳ್ಳುವಿಕೆ ಮತ್ತು ಮಾನವೀಯತೆ ಕಾರ್ಯಚೌಕಟ್ಟು ರೂಪಿಸುವುದು ಭಾರತದ ಪ್ರಯತ್ನವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಸಚಿವ ಕೀರ್ತಿವರ್ಧನ್ ಸಿಂಗ್ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ

0: ಆಂಟೋನಿಯೋ ಗುಟೆರಸ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಯೋತ್ಪಾದನೆಯನ್ನು ಕಾರ್ಯತಂತ್ರದ ಪಾಲುದಾರರಾಗಿ ಎದುರಿಸುವಲ್ಲಿ ದ್ವಿಪಕ್ಷೀಯ ಸಹಕಾರದ ಮಹತ್ವವನ್ನು ಭಾರತ ಮತ್ತು ಸಿಂಗಾಪುರ ಒತ್ತಿ ಹೇಳಿವೆ. ಭಾರತ ಮತ್ತು ಸಿಂಗಾಪುರ ನಡುವಿನ ಭಯೋತ್ಪಾದನೆ ಮತ್ತು ಅಂತಾರಾಷ್ಟೀಯ ಅಪರಾಧಗಳನ್ನು ಎದುರಿಸುವ ಜಂಟಿ ಕಾರ್ಯಕಾರಿ ಗುಂಪಿನ 5ನೇ ಸಭೆ ನವದೆಹಲಿಯಲ್ಲಿ ನಡೆಯಿತು. ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಭಯೋತ್ಪಾದನೆಯ ಎಲ್ಲ ರೂಪಗಳು ಮತ್ತು ಅಭಿವ್ಯಕ್ತಿಗಳನ್ನು ಜಂಟಿ ಕಾರ್ಯಕಾರಿ ಗುಂಪು ನಿಸ್ಸಂದಿಗ್ಧವಾಗಿ ಮತ್ತು ಬಲವಾಗಿ ಖಂಡಿಸಿತು ಹಾಗೂ ಭಯೋತ್ಪಾದನೆಯ ಬಗ್ಗೆ ಶೂನ್ಯ ಸಹಿಷ್ಣುತೆಯ ತತ್ವವನ್ನು ಪುನರುಚ್ಚರಿಸಿತು. ಕಳೆದ ವರ್ಷ ಏಪ್ರಿಲ್ 22ರಂದು ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಕಳೆದ ವರ್ಷ ನವೆಂಬರ್ 10ರಂದು ನವದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಭಯೋತ್ಪಾದಕ ಘಟನೆಯನ್ನು ಸಿಂಗಾಪುರ ಖಂಡಿಸಿತು ಮತ್ತು ಭಯೋತ್ಪಾದನೆಗೆ ಕಾರಣರಾದವರನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದು ಸಿಂಗಾಪುರ ಒತ್ತಿ ಹೇಳಿದೆ. ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಡಾ ವಿನೋದ್ ಬಹಾಡೆ ಮತ್ತು ಸಿಂಗಾಪುರದ ಗೃಹ ಸಚಿವಾಲಯದ ಉಪಕಾರ್ಯದರ್ಶಿ ನ್ಗಿಯಾಮ್ ಶಿಹ್ ಚುನ್ ವಹಿಸಿದ್ದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಶಾಂಘೈನಲ್ಲಿ ಇಂದು ನಡೆದ ಆರ್ಚರಿ ವಿಶ್ವಕಪ್ ಹಂತ 2ರ ಮಹಿಳೆಯರ ರಿಕರ್ವ್ ವೈಯಕ್ತಿಕ ಸ್ಪರ್ಧೆಯಲ್ಲಿ ಭಾರತದ ಸಿಮ್ರನ್ ಜೀತ್ ಕೌರ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ವಿಶ್ವಕಪ್ ಫೈನಲ್ ಹಂತಕ್ಕೆ ಮೊದಲ ಬಾರಿಗೆ ಪ್ರವೇಶಿಸಿರುವ ಸಿಮ್ರನ್ ಜೀತ್ ಕ್ವಾರ್ಟರ್ ಫೈನಲ್ನಲ್ಲಿ ಚೈನೀಸ್ ತೈಪೆಯ ಎದುರಾಳಿಯನ್ನು 6-0 ಅಂತರದಿಂದ ಸೋಲಿಸಿದರು. ಇದಕ್ಕೂ ಮೊದಲು ನಿನ್ನೆ ನಡೆದ ಸೆಮಿಫೈನಲ್ನಲ್ಲಿ ಭಾರತೀಯ ಮಹಿಳಾ ರಿಕರ್ವ್ ತಂಡ ದಾಖಲೆಯ 10 ಬಾರಿಯ ಒಲಿಂಪಿಕ್ ಚಾಂಪಿಯನ್ಶಿಪ್ ದಕ್ಷಿಣ ಕೊರಿಯಾ ವಿರುದ್ದ ಅದ್ಭುತ ಜಯ ಸಾಧಿಸುವ ಮೂಲಕ ಪಂದ್ಯಾವಳಿಯಲ್ಲಿ ದೇಶದ ಮೊದಲ ಪದಕವನ್ನು ಖಚಿತಪಡಿಸಿತು. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಅಬುಧಾಬಿಯಲ್ಲಿ ಯುಎಇಯ ಅಂತಾರಾಷ್ಟೀಯ ಸಹಕಾರ ಖಾತೆ ರಾಜ್ಯ ಸಚಿವ ಮತ್ತು ಭಾರತದ ವಿಶೇಷ ರಾಯಭಾರಿ ರೀಮ್ ಅಲ್ ಹಶಿಮಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಯುಎಇ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮತ್ತು ಪರಸ್ಪರ ಆಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ಇಂಧನ, ರಕ್ಷಣೆ, ಫಿನ್ಟೆಕ್, ಆರೋಗ್ಯ, ಶಿಕ್ಷಣ, ಪ್ರಾದೇಶಿಕ ಪರಿಸ್ಥಿತಿ ಮತ್ತು ಪರಸ್ಪರ ಆಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆಗೆ ಸಿಪಿಐ ಸಿಪಿಎಂ ಬೆಂಬಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಆಯ್ಕೆ. ಪರಮಾಣು ಶಸ್ತ್ರಾಸ್ತ್ರ ಹೊಂದಲು ಇರಾನ್ಗೆ ಬಿಡುವುದಿಲ್ಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: आकाशवाणी धारवाड़ ಕೇಳುಗರಿಗೆಲ್ಲ ನಮಸ್ಕಾರ. ಕನ್ನಡ ಸಾಹಿತ್ಯ 2000 ವರ್ಷಗಳಿಗೂ ಪುರಾತನವಾದದ್ದು. ಅಂದಿನಿಂದ ಇಂದಿನವರೆಗೂ ಕನ್ನಡ ಸಾಹಿತ್ಯ ಹಲವಾರು ಆಯಾಮಗಳಲ್ಲಿ ತೆರೆದುಕೊಂಡಿದೆ. ಪ್ರಬಂಧ, ಕವಿತೆ, ಕಥೆ, ಕಾದಂಬರಿ ಹೀಗೆ ಅನೇಕ ಪ್ರಕಾರಗಳಲ್ಲಿ ವಿಜೃಂಭಿಸಿದೆ. ಹಲವಾರು ಸಾಹಿತ್ಯ ದಿಗ್ಗಜರು ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ಹೆಚ್ಚಿಸುವಲ್ಲಿ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಪಂಪ ರನ್ನರಿಂದ ಇತ್ತೀಚಿನ ನವ್ಯೋತ್ತರ ಕಾಲದವರೆಗೆ ಸಾಹಿತಿಗಳನ್ನು ಸಾಹಿತ್ಯ ಪ್ರಕಾರ

0: ವಿಚಾರಗಳನ್ನು ನಾವು ಕಂಡಿದ್ದೇವೆ. ಅಂಥ ಸಾಹಿತ್ಯದ ಹಲವಾರು ಕಾರ್ಯಕ್ರಮಗಳು ಆಕಾಶವಾಣಿಯಿಂದ ಪ್ರಸಾರವಾಗುತ್ತಿವೆ. ಕೇಳುಗರೆ, ಇಂದು ನಾವು ಸುಜಾತಾ ಹೆಬ್ಬಾಳದ ಅವರ ಸ್ವರಚಿತ ಕವಿತಾ ವಾಚನ ಕೇಳೋಣ.
1: ಕವನದ ಶೀರ್ಷಿಕೆ ಆತ್ಮತೃಪ್ತಿ. ಈಗೀಗ ಕನಸುಗಳು ಮಾರಾಟಕ್ಕೆ ಸಿಗುತ್ತವೆ. ಸುದ್ದಿಯಾಗದ, ಜಾಹೀರಾತಿಲ್ಲದ ಗುಪ್ತ ಮಾರುಕಟ್ಟೆಯಲ್ಲಿ ಅಗ್ಗವಾಗಿ ಬಹಿರಂಗವಾಗಿ ಮಾರಾಟವಾಗುವ ಸರಕಲ್ಲವಿದು. ಸದ್ದಿಲ್ಲದ ವಹಿವಾಟಿದು, ಗಾಳಿಗೂ ಸುಳಿವು ಸಿಗದು. ಚೋರ್ ಬಜಾರಿನಲ್ಲಿ ಎಲ್ಲರೂ ಸಭ್ಯರೇ, ಮಾರುವವರು, ಮಧ್ಯವರ್ತಿಗಳು, ಕೊಳ್ಳುವವರು. ಇಲ್ಲಿ ವ್ಯವಹಾರಕ್ಕೆ ಇದ್ದರೆ ಸಾಕು. ಕೊಳ್ಳುವ ಇರಾದೆ ಮತ್ತು ಗರಿಗರಿ ನೋಟಿನ ಕಂತೆ. ಪ್ರಾಮಾಣಿಕತೆಯ ಅಡಬಿಟ್ಟವರಿಗೆ ಸಿಗುವುದಿಲ್ಲ ಆದ್ಯತೆ. ಯಾರನ್ನು ಯಾರೂ ರೂಪಿಸುವುದಿಲ್ಲ ಅಕಾರಣವಾಗಿ. ಇಲ್ಲಿ ರ್ಯಾಂಕ್ಗಳು ಹರಾಜಾಗುತ್ತವೆ ಮಾನಕ್ಕೂ ಮೊದಲು ನಿರಾತಂಕವಾಗಿ. ಲಾಭದ ಪಾಲುದಾರರದು ರಂಗವಲ್ಲಿಯ ಚುಕ್ಕಿಯ ನಂಟು. ಆದಿ ಅಂತ್ಯ ಹುಡುಕ ಹೊರಟವರಿಗೆ ಬೇಷರತ್ ಅರಿಯಲಾರದ ಗುಟ್ಟು. ನವಿಲುಗರಿ ಹೊತ್ತ ಕಿರೀಟದ ಸುಂದರ ಸ್ವಪ್ನವದು. ತನ್ನದಾಗಿಸಿಕೊಳ್ಳಲು ನಡೆದಿದೆ ಹುನ್ನಾರ. ನಿಗದಿಯಾದ ದರ ಕೈಗಿಡದ ಹೊರತು ದಕ್ಕದು ಗೆಲುವಿನ ಹಾರ. ಆನ್ಲೈನ್ ಯುಗದಲ್ಲಿ ಬಿಸಿ ರಕ್ತಗಳಿಗೆ ತ್ವರಿತ ರಂಗೇರುವ ಖಯಾಲಿ. ನೊಂದು ಬೆಂದು ತೇಯುತ ಸರ್ವಸ್ವವನ್ನು ಧಾರೆಯೆರೆದು ನರನಾಡಿಯೆಲ್ಲ ಕೆಂಪಾಗುವ ಪುಳಕ ಇವರಿಗೆ ಬೇಡದ ಚಾಳಿ. ಎಡಿಸನ್ ಎಂದೂ ಹಿಮ್ಮೆಟ್ಟಲಿಲ್ಲ. ಹುಡುಕಲು ಕತ್ತಲಲ್ಲಿ ಬೆಳಕ. ಅಸಂಖ್ಯ ಸೋಲಿನ ಮೆಟ್ಟಲನೇ ಏರಿ ಕಂಡನು ಸಾರ್ಥಕ ಯಶಸ್ಸಿನ ನಾಕ. ಕನಸ ನನಸಾಗಿಸಲು ಗೆಲ್ಲಲೇಬೇಕು ಎಷ್ಟೋ ಅಂತರಂಗದ ಕದನ. ತೃಪ್ತಿಯ ಗೆಲುವಿನ ಹನಿ ಇಳಿದು ತಣಿಸಬೇಕು ದೇಹದ ಪ್ರತಿಯೊಂದು ಕಣ. ಗಿಲೀಟಿನ ಒಡವೆಯಂತೆ ಕೊಂಡ ಪದವಿ ಹುದ್ದೆಯಲ್ಲ. ಥಳುಕು ಕಳೆದು ಬೆತ್ತಲಾಗುವ ದೇಹಕ್ಕೆ ಬೆಲೆಯೇ ಇಲ್ಲ. ಸರಿ ತಪ್ಪುಗಳ ಕವಲುದಾರಿಗಳು ಎದುರಾಗುತ್ತಲೇ ಇರುತ್ತವೆ ಬಾಳ ಪಯಣದಿ. ಆಯ್ಕೆಯ ಹಾದಿ ಸಂತೃಪ್ತಿಯ ನಗೆ ಚಿಮ್ಮಿಸಬೇಕು ವದನದಿ. ಅಂತ್ಯಕಾಲದಿ ತರಗಲೆಯಂತೆ ಹಗುರಾಗಿ ಕಳಚಿ ಬೀಳಲು ಧರೆಗೆ. ಬದುಕಿ ಅಳಿಯಬೇಕು ಅಪರಾಧಿತ್ವ ಇರದಂತೆ ಮನದೊಳಗೆ. ಅಂತ್ಯಕಾಲದಿ ತರಗಲೆಯಂತೆ ಹಗುರಾಗಿ ಕಳಚಿ ಬೀಳಲು ಧರೆಗೆ. ಬದುಕಿ ಅಳಿಯಬೇಕು ಅಪರಾಧಿತ್ವ ಇರದಂತೆ ಮನದೊಳಗೆ. ಕವನದ ಶೀರ್ಷಿಕೆ ಗೆದ್ದವರಾರು. ದೇಹದೊಳಗಿನ ಹವಾಮಾನ ಕ್ಷಣಕ್ಷಣಕ್ಕೂ ಬಿಗಡಾಯಿಸುತ್ತಿರುವುದು ಖಚಿತ. ಬುದ್ಧಿ ಮನಸ್ಸಿನ ಸಂಧಾನ ಪ್ರಯತ್ನವೆಲ್ಲ ಆಯಿತು ವ್ಯರ್ಥ. ಇರುವೆಯೂ ತೂರಲಾರದ ನಳಿಕೆಯಿಂದ ಹರಿವ ಔಷಧ ಒಳಗಿಳೆದಂತೆ ಯಮಯಾತನೆ. ಮುಚ್ಚಿದ ಕಣ್ಣ ಪರದೆಯಲ್ಲಿ ಭ್ರಮೆ ಆತಂಕ ಇತ್ಯಾದಿಗಳ ಮೂಕಿ ಚಿತ್ರ. ಇದರಲ್ಲಿ ಅಂಜಿಕೆಯದ್ದೇ ಮುಖ್ಯ ಪಾತ್ರ. ಹೆದರಿಕೆಯ ಡಮರುಗದ ಸದ್ದೀಗ ಕ್ಷೀಣ ನರಳುವಿಕೆ. ಸಿದ್ಧಗೊಳ್ಳುತ್ತಿದೆ ಕರಾಳ ರಾತ್ರಿಗೆ ರಂಗಸಜ್ಜಿಕೆ. ಮಂಪರಿನಲ್ಲೂ ಮಂದಗತಿಯಲ್ಲಿ ಅನುರಣಿಸುತ್ತಿದೆ ದೃಢ ಇಚ್ಛೆಯ ಗಾನ. ವಿಧಿಯೇ, ನೀ ಬರೆದಿರಬಹುದು ನನ್ನ ಮಸ್ತಕದಲ್ಲಿ ಅಗಣಿತ ವೇದನೆ. ನಿನ್ನಾಟಕ್ಕೆ ಶುರುವಾಗಲಿ ಕ್ಷಣಗಣನೆ. ಹೇಡಿಯಂತೆ ಶರಣಾಗಲಾರೆ ನೀ ಹೂಡಿದ ಸಮರದಿ. ಸಮಬಲದಿ ಹೋರಾಡುವೆ ಕೊನೆಯವರೆಗೂ ಕದನದಿ. ಗೆಲುವು ನಿನ್ನದೇ ಇರಲಿ ಆಸ್ವಾದಿಸುವೆ ವೀರಗತಿ. ಗೆಲುವು ನಿನ್ನದೇ ಇರಲಿ ಆಸ್ವಾದಿಸುವೆ ವೀರಗತಿ. ನಾ ಸಾಯುವ ಕ್ಷಣ ಕುಣಿಕೆ ಬಿಗಿದ ನಿನ್ನ ಕೈಯ ನಡುಕ ಕಣ್ಣ ಹನಿ ಮನದಲ್ಲಿ ಮೆಚ್ಚುಗೆ ಸಾಕಿಷ್ಟು ನನ್ನ ಪಾಲಿಗೆ. ನಾ ಸಾಯುವ ಕ್ಷಣ ಕುಣಿಕೆ ಬಿಗಿದ ನಿನ್ನ ಕೈಯ ನಡುಕ ಕಣ್ಣ ಹನಿ ಮನದಲ್ಲಿ ಮೆಚ್ಚುಗೆ ಸಾಕಿಷ್ಟು ನನ್ನ ಪಾಲಿಗೆ. ಕವಿತೆಯ ಶೀರ್ಷಿಕೆ ಅವನ ವರ್ಷಗಳನ್ನು ಮರಳಿಸಿದ ತೃಪ್ತಿ. ಮಾಸಿದ ಅಂಗಿ, ಹಳೆಯ ಕೊಡೆ, ಹರಿದ ಶರಾಯಿ, ಚಲಾವಣೆಯಲ್ಲಿಲ್ಲದ ಪೈಸೆ, ಆಣೆ, ರೂಪಾಯಿ, ಕೌದಿಗಾಗಿ ಕತ್ತರಿಸಿ ಒಪ್ಪವಾಗಿಟ್ಟಿದ್ದ ಉಳಿದ ಬಟ್ಟೆಗಳು, ನೆಲ ಒರೆಸಲು ತೋಳಿಲ್ಲದ ಬನಿಯನ್ಗಳು, ಬಿಗಿದು ಕಟ್ಟಲು ಹುರಿ ಲಾಡಿಗಳು, ಕರೆಂಟ್ ಹೋದಾಗ ಬಳಸಲು ಉರಿದು ಉಳಿದ ಮೇಣದ ಬತ್ತಿಗಳು, ಮನೆ ಸ್ವಚ್ಛ ಮಾಡುವಾಗ ಸಿಕ್ಕ ಈ ಬೇಡದ ಕಸ ತುಂಬಿದೆ ತಂದು ಒಂದು ದೊಡ್ಡದೊಂದು ಚೀಲ. ಅಪ್ಪನ ವಸ್ತು ಸಂಗ್ರಹಾಲಯಕ್ಕೆ ಶಾಶ್ವತ ಬೀಗ ಹಾಕುವ ನನ್ನ ನಿರ್ಧಾರವಾಯಿತು ಅಚಲ. ತನ್ನೆಲ್ಲ ಪ್ರಿಯ ವಸ್ತುಗಳ ಕಳೆಯಬರ ನೋಡಿ ಅಪ್ಪ ಮಮ್ಮಲ ಮರುಗಿದ. ಅವುಗಳನ್ನು ಕೈಗೆತ್ತಿ ಗದ್ಗದಿತನಾಗಿ ಕಣ್ಣಲ್ಲೇ ನುಡಿದ. ಇದು ಪುಟ್ಟಿಯ ಒಂದನೇ ವರ್ಷದ ಫ್ರಾಕು. ಇದು ಪುಟ್ಟನ ಪಾಟೀಚೀಲದ ತುಣುಕು. ಇದು ಸಂಬಳದ ಮೊದಲ ಕಾಣಿಕೆ. ತನ್ನ ಆದಾಯದ ಕೂಡಿಟ್ಟ ಗಳಿಕೆ. ಒಂದೊಂದೇ ವಸ್ತು ಹಿಡಿದು ಇಳಿಯುತ್ತಿದ್ದ ಕಣ್ಣೀರ ಕಂಡು ನನ್ನ ಬಗ್ಗೆ ನಾನೇ ಹೇಸಿಗೆ ಪಟ್ಟು ಮತ್ತೆ ಜೋಡಿಸಿಟ್ಟೆ ಅವುಗಳ ಜಾಗಕ್ಕೆ. ಅಪ್ಪನಿಗೋ ತನ್ನ ಕಳೆದ ಕ್ಷಣಗಳು ಸಿಕ್ಕಷ್ಟೇ ಹರುಷ. ದಿನವೂ ಅವನ ಸ್ಪರ್ಶ ಸಂವಾದ ಅವುಗಳೊಂದಿಗೆ ಕೆಲ ನಿಮಿಷ. ನನಗೆ ಅವನ ವರ್ಷಗಳನ್ನು ಮರಳಿಸಿದ ತೃಪ್ತಿಯೇ ವಿಶೇಷ. ಕವಿತೆಯ ಶೀರ್ಷಿಕೆ ಆತ್ಮೀಯ ಸ್ವಾಗತಕಾರ. ಕಿರ್ ಎಂದು ತನ್ನದೇ ಧಾಟಿಯಲ್ಲಿ ನಮಸ್ಕಾರವ ಹೇಳುವ ಇವ ಕೆಲವೊಮ್ಮೆ ನನ್ನ ಅವಸರ ನೋಡಿ ಬೇಕಂತಲೇ ದಾರಿ ಅಡ್ಡಗಟ್ಟಿ ನಿಲ್ಲುವ. ಎಷ್ಟೇ ಸಮಾಧಾನಿಸಿದರೂ ಹಠ ಮಾಡುವ ಮಗುವಿನಂತೆ ಯಾರನ್ನೂ ತಕ್ಷಣ ಒಳಗೆ ಬಿಡದ ಇವ

ದ್ವಾರಪಾಲಕನಂತೆ. ಸಿಟ್ಟಲ್ಲಿ ಇರಿವನಿವ ಹಿಡಿದು ಕೈಯಲ್ಲೀಟಿ, ಅಪ್ಪಣೆ ಇಲ್ಲದೆ ಬರುವವಗೆ ತನ್ನ ದಾಟಿ. ಕೆಲವೊಮ್ಮೆ ನಾ ಬರುವವರೆಗೂ ಬಾಯಲ್ಲಿ ಕಚ್ಚಿ ಹಿಡಿದಿರುತ್ತಾನೆ ಪತ್ರಿಕೆ, ಜಾಹೀರಾತು, ಕಾಗದ. ನಾಯಿ ಇದೆ ಎಚ್ಚರಿಕೆ ಎಂಬ ಫಲಕ ಹಿಡಿದ ಇವನ ಕಂಡು ಜನರಿಗೆ ನಡುಕ. ಎಲ್ಲ ದಾರಿ ಹೋಕ್ಕರ ಮಾತು, ಜಗಳ ಆಲಿಸುವ ಗೆಳೆಯನಿವನು, ಅಪಘಾತ ಕಳ್ಳತನಕ್ಕೆ ಸಾಕ್ಷಿ ಇವನು. ಒಮ್ಮೊಮ್ಮೆ ಇವನ ಹೆಗಲ ಮೇಲೆ ಕೈ ಹಾಕಿ ದಿಟ್ಟಿಸುತ್ತಿರುತ್ತವೆ ಗಿಡಬಳ್ಳಿ ಅವರಿವರನ್ನು. ಇವನು ನಮ್ಮ ಮನೆಯ ಆತ್ಮೀಯ ಸ್ವಾಗತಕಾರ. ಇನ್ನೂ ಗೊತ್ತಾಗಲಿಲ್ಲವೇ, ಇವ ನಮ್ಮ ಮನೆಯ ಕಾಂಪೌಂಡಿನ ಮುಖ್ಯದ್ವಾರ. ಇನ್ನೂ ಗೊತ್ತಾಗಲಿಲ್ಲವೇ, ಇವ ನಮ್ಮನೆ ಕಾಂಪೌಂಡಿನ ಮುಖ್ಯದ್ವಾರ. ಕವಿತೆಯ ಶೀರ್ಷಿಕೆ ಕರಿಬೇವು. ನಮ್ಮ ಮನೆಯಂಗಳದ ಕರಿಬೇವಿನ ಗಿಡ ವಿಶಾಲವಾಗಿ ಬೆಳೆದು ನಿಂತರೂ ಬೆಳಿಗ್ಗೆ ಎಲ್ಲರ ಕಣ್ಣು ಪುಳಕವೆಬ್ಬಿಸುವ ಗುಲಾಬಿ ಎಡೆಗೆ, ಹಾಗೆ ಸ್ವಲ್ಪ ಮುಂದಿರುವ ಘಮ್ಮೆನ್ನುವ ಮಲ್ಲಿಗೆಯ ಕಡೆಗೆ. ದೇವರ ಪಟದಿಂದ ಹಿಡಿದು ಹೆಂಗಳೆಯರ ಮುಡಿಯವರೆಗೂ ಇವು ಅಲಂಕೃತ. ಆದರೆ ಇದಾವುದರ ಕಿಂಚಿತ್ತೂ ಚಿಂತೆ ಇಲ್ಲದೆ ಕರಿಬೇವು ಚಟಪಡಿಸುತ್ತಿದೆ. ಪಾಪ, ಹಸಿದಿವೆ ಹೊಟ್ಟೆ. ಉಪಹಾರದ ಉಪ್ಪಿಟ್ಟಿನ ಒಗ್ಗರಣೆಗೆ ಕಡ್ಡಿ ಹರಿಯುವವರಾರು? ಮೇಲೆ ದೇವನೋ ಆಗಾಗ ನಗುತ್ತಿರುತ್ತಾನೆ. ಇದು ನನ್ನದೇ ಹಣೆ ಬರಹವನ್ನು ನೆಚ್ಚಿ ನಿಂತಿರುವ ತನ್ನದೇ ಸೃಷ್ಟಿಯ ಪ್ರಾಮಾಣಿಕತೆಗೆ ಮುಕ್ತವಾಗಿ ತನ್ನನ್ನೇ ಸುಟ್ಟುಕೊಂಡು ಇತರರ ಮುಖದ ನಗು ನೋಡಲು ತವಕಿಸುವ ಕರಿಬೇವಿಗೂ ಉಂಟೇ ನೋವು? ಇತರರ ಮುಖದ ನಗುವ ನೋಡಲು ತವಕಿಸುವ ಕರಿಬೇವಿಗೂ ಉಂಟೇ ನೋವು? ಹೊಟ್ಟೆ ತುಂಬ ಅವಸರಿಸಿ ತಿಂದ ಎಲ್ಲರ ತಟ್ಟೆಯಲ್ಲೂ ಕೊನೆಗೆ ಕಾಣಿಸಿದ್ದು ತೆಗೆದಿಟ್ಟ ಕರಿಬೇವು. ನನಗೋ ಅದು ಅವ್ವನ ಪ್ರೀತಿಯ ತುಣುಕುಗಳೇ ಎನಿಸಿ ಕಣ್ಣು ಮಂಜಾಗಿ ಗಂಟಲುಬ್ಬಿ ಮಾತು ತುಟಿಯಲ್ಲೇ ನಿಂತಾಗ ಕೂಗಿತು ದನಿ. ಇನ್ನಷ್ಟು ಉಪ್ಪಿಟ್ಟು ಬೇಕಾಪುಟ್ಟಿ. ಗಂಟಲುಬ್ಬಿ ಮಾತು ತುಟಿಯಲ್ಲೇ ನಿಂತಾಗ ಕೂಗಿತೊಂದು ದನಿ. ಇನ್ನಷ್ಟು ಉಪ್ಪಿಟ್ಟು ಬೇಕಾಪುಟ್ಟಿ. ಕವಿತೆಯ ಶೀರ್ಷಿಕೆ ಗೌರಿ ಪುತ್ರನೇ ನಮ್ಮಿಪೇ ನಿನಗೆ. ವಿಶಿಷ್ಟ ವದನ ತೀಕ್ಷ್ಣ ಗಮನ ಗಣಪನೇ ನಿನಗೆ ವಂದನೆ. ಧೂಮ್ರವರ್ಣ ಗಜಕರ್ಣ ಪ್ರಣಮ್ಯ ಗೌರಿ ಪುತ್ರನೇ. ವಿದ್ಯಾವಾರಿಧಿ ಜ್ಞಾನತವನಿಧಿ ನೀಡು ನಮಗೆ ಸನ್ಮತಿ. ಧೃತಿಯ ಕೊಟ್ಟು ಅಭಯವಿಟ್ಟು ಪಾಲಿಸೂನಿ ದಿವ್ಯಮತಿ. ಷೋಡಶೋಪಚಾರದಿ ಪೂಜಿಪೆವು ಗಜಾನನ. ಕಡುಬು ಮೋದಕ ಅರ್ಪಿಸಿ ನೈವೇದ್ಯಕ್ಕೆ ಬೇಡುವವು ಏಕದಂತನ. ಸಲಹು ನಮ್ಮ ಅನವರತ ಭಕ್ತವತ್ಸಲ ಹೇರಂಭ. ಹರ್ಷಚಿತ್ತದಿ ಆಚರಿಸುವೆವು ವರ್ಷವು ಗೌರಿ ಗಣೇಶ ಹಬ್ಬ. ಸಲಹು ನಮ್ಮ ಅನವರತ ಭಕ್ತವತ್ಸಲ ಹೇರಂಭ. ಹರ್ಷಚಿತ್ತದಿ ಆಚರಿಸುವೆವು ವರ್ಷವೂ ಗೌರಿ ಗಣೇಶ ಹಬ್ಬ. ಕವಿತೆಯ ಶೀರ್ಷಿಕೆ ಆತ್ಮಗೆಳೆಯರು. ನಾವೆಂದು ಲೆಕ್ಕವಿಟ್ಟಿಲ್ಲ ನಮ್ಮೊಳಗಿನ ತಪ್ಪುಗಳ. ಮರೆತು ಬೆರೆತಿರುವೆವು ಇರದಂತೆ ಒಳಜಗಳ. ಸರಳ ಸಜ್ಜನಿಕೆಯ ನಾವು ಆತ್ಮಗೆಳೆಯರು. ಸರಳ ಸಜ್ಜನಿಕೆಯ ನಾವು ಆತ್ಮಗೆಳೆಯರು. ಇಲ್ಲಿ ಬೇಡ ಪರಿಧಿ ಬೆಳಕು ತೂರಲು ಹಜಾರಕೆ. ಘನತೆ ಗಾಂಭೀರ್ಯ ಹರಿವ ಝರಿಯ ವೈಯಾರಕೆ. ರೀತಿ ರಿವಾಜುಗಳಿಲ್ಲದ ಇದು ಗೆಳೆತನದ ಬಜಾರು. ಇಲ್ಲಿ ಬಿಕರಿಯಾಗದ ನಾವು ಆತ್ಮಗೆಳೆಯರು. ಇಲ್ಲಿ ಬಿಕರಿಯಾಗದ ನಾವು ಆತ್ಮಗೆಳೆಯರು. ಸಾಧಕರಲ್ಲ ನಾವು, ಸಾಧಿಸುವವರಿಗೆ ಮೆಟ್ಟಿಲು. ಹಿಮ್ಮೆಟ್ಟದಂತೆ ಮಾಡುವೆವು ದೌರ್ಬಲ್ಯಗಳ ಬುಡಮೇಲು. ಹುಮ್ಮಸ್ಸು ತುಂಬುವ ನಾವು ಆತ್ಮಗೆಳೆಯರು. ಹುಮ್ಮಸ್ಸು ತುಂಬುವ ನಾವು ಆತ್ಮಗೆಳೆಯರು. ಕನಸು ಭಿನ್ನವಾದರೂ ಆಗುವೆವು ಕಾಮನ ಬಿಲ್ಲು. ರೂಪ ಬೇರೆ ಆದರೂ ಧರಿಸೆವು ಮುಖವಾಡ ಬಿಲ್ಕುಲ್ಲು. ನೈಜ ಮನದ ನಾವು ಆತ್ಮಗೆಳೆಯರು. ನೈಜ ಮನದ ನಾವು ಆತ್ಮಗೆಳೆಯರು. ಕವಿತೆಯ ಶೀರ್ಷಿಕೆ ಕನ್ನಡ ಹಣತೆ. ಕನ್ನಡಾಂಬೆಯ ಸುಮಗಳು ನಾವು ಕನ್ನಡ ಕಂಪನ್ನು ಪಸರಿಸುತ್ತ. ಎಲ್ಲೇ ಇರಲಿ ಕನ್ನಡ ವಿಹುದು ನಮ್ಮಯ ಉಸಿರಲಿ ಅನವರತ. ವೀರಾಧಿವೀರರು ಆಳಿದ ನೆಲವಿದು ಶರಣ ಜಂಗಮರ ನೆಲೆಬೀಡು. ಶಿಲ್ಪಕಲೆಗಳ ಕವಿಗಳ ತವರು ಜ್ಞಾನ ದೇವಾಲಯ ಈ ಬೀಡು. ಸುಂದರ ಭಾಷೆಯು ಬೆಸೆಯಿತು ನಮ್ಮಲ್ಲಿ ಎಂದೂ ಅಳಿಯದ ಗೆಳೆತನವ. ಎಲ್ಲಾ ಭಾಷೆಯ ಸಾರವ ಹೀರಿ ಬೆಳೆದೆವು ಮರೆತು ಹಗೆತನವ. ಅಮೃತದಷ್ಟು ಶ್ರೇಷ್ಠಳು ನಮಗೆ ನುಡಿಸಿರಿಯ ಕನ್ನಡ ಮಾತೆ. ಬೇರೆ ಸಿರಿಯ ಮೋಹಕ್ಕೆ ಬಿದ್ದರೆ ತಾಯಿಗುಂಟೆ ಅದಕ್ಕಿಂತ ವ್ಯಥೆ. ನೆಲದಲ್ಲಿ ಚಿಗುರಿ ಮುಡಿಯಲಿ ಅರಳಿ ಕನ್ನಡ ಸೇವೆಯ ಗೈಯುವೆವು. ಎಲ್ಲೇ ಬೆಳೆದರೂ ಕನ್ನಡಾಂಬೆಗೆ ಮುಡಿಪು ನಮ್ಮಯ ಜೀವನವು. ಕನ್ನಡ ಕಿಡಿಯಲಿ ಹಚ್ಚುವೆವು ನಾವು ಆತ್ಮಾಭಿಮಾನದ ನುಡಿ ಹಣತೆ. ಬೆಳಗಲಿ ಕನ್ನಡ ಮನಮನದಲ್ಲೂ ಕನ್ನಡಾಂಬೆಗಿದೋ ಕೃತಜ್ಞತೆ. ಬೆಳಗಲಿ ಕನ್ನಡ ಮನಮನದಲ್ಲೂ ಕನ್ನಡಾಂಬೆಗಿದೋ ಕೃತಜ್ಞತೆ. ಕವಿತೆಯ ಶೀರ್ಷಿಕೆ ಪಾಲುದಾರಿಕೆ. ನಿನ್ನ ಪ್ರೀತಿ ಎಷ್ಟು ಹಿತವು ಅದುವೇ ನನಗೆ ಕಾಣಿಕೆ. ಲಾಭ ನಷ್ಟ ಎಣಿಸದಂತ ಚಂದದ ಪಾಲುದಾರಿಕೆ. ನೀನು ಮೇಘ ನಾನು ಹನಿಯು ಕೂಡಿ ಒಲವ ಸುರಿಸುವ. ನಾನು ಶಾಹಿ ಲೇಖನಿಯು ನೀ ಪ್ರೇಮ ಕಥೆ.

0: ಕವಿತೆಯ ಬರೆಯುವ. ನೀನುಗರಿಕೆ ಇಬ್ಬನಿಯೂನ, ಇರುವೆ ನಿನ್ನ ಜೊತೆಯಲೆ, ಕ್ಷಣವು ಮಾತ್ರ ಇರಲಿ ಬದುಕು, ಕರಗಿ ಉಳಿವೆ ನಿನ್ನಲೆ. ಕೂಡಿ ಕಳೆವ ಲೆಕ್ಕಾಚಾರ ನಮಗೆ ಇನ್ನೇತಕೆ, ಕಳೆದು ಪಡೆವ ಸುಖದ ಮುಂದೆ ಇರದು ಬೇರೆ ಬಯಕೆ. ಬೆಳಗಿ ಬೆರೆವ ನಿಶೆಯಲ್ಲಿಯ ಚಂದ್ರ ತಾರೆಯಂತೆ ನಾವು, ಬರಲಿ ನೂರು ದುಃಖದುಗುಡ ನಮ್ಮ ಪ್ರೇಮ ಅಮರವು, ಬರಲಿ ನೂರು ದುಃಖದುಗುಡ ನಮ್ಮ ಪ್ರೇಮ ಅಮರವು.
1: ಇದುವರೆಗೆ ಸುಜಾತಾ ಹೆಬ್ಬಾಳದ ಅವರಿಂದ ಸ್ವರಚಿತ ಕವಿತಾ ವಾಚನ ಕೇಳಿದಿರಿ. ಪ್ರಸ್ತುತಿ ಶರಣಬಸವ ಚೋಳೀನ, ನೆರವು ಶೈಲಜಾ ರಾಜ್ಕುಮಾರ್. ಪ್ರಿಯ ಕೇಳುಗರೇ, ಆಕಾಶವಾಣಿಗೆ 90 ಹರೆಯ

0: ಖ್ಯಾತ ಜನಪದ ತಜ್ಞ ಡಾಕ್ಟರ್ ಬಸವರಾಜ ಜಗಜಂಪಿ.
1: ನಮ್ಮ ಹೆಮ್ಮೆಯ ಆಕಾಶವಾಣಿಗೆ ಭರ್ತಿ 90 AIR ಎಂದೇ ಜನಮನದಲ್ಲಿ ಆಳವಾದ, ಅಷ್ಟೇ ಗಟ್ಟಿಯಾದ ಸ್ಥಾನ ಪಡೆದಿರುವ ಆಲ್ ಇಂಡಿಯಾ ರೇಡಿಯೋ ಸಂಸ್ಥೆಗೆ ಇದೀಗ ಭರ್ತಿ 90 ಸಂಭ್ರಮ. ಈ 90 ವರ್ಷಗಳಲ್ಲಿ ಅಸಂಖ್ಯ ಮೈಲುಗಲ್ಲುಗಳನ್ನು ನಿರ್ಮಿಸಿದ ಆಕಾಶವಾಣಿ ಸಾಂಸ್ಕೃತಿಕ ಕ್ಷೇತ್ರದ ದಿಗ್ಗಜರ ಧ್ವನಿ ಮುದ್ರಣದ ಸುರುಳಿಗಳನ್ನು ತನ್ನ ಖಜಾನೆಯಲ್ಲಿ ಜೋಪಾನವಾಗಿ ಕಾಪಿಟ್ಟುಕೊಂಡಿರುವುದು ಅದರ ಸಾಂಸ್ಕೃತಿಕ ಕಾಳಜಿ ಕಳಕಳಿಗಳ ದ್ಯೋತಕವಾಗಿದೆ. 21ನೇ ಶತಮಾನದ 3ನೇ ದಶಕದಲ್ಲಿ ಕೃತಕ ಬುದ್ಧಿಮತ್ತೆಯ ಭರಭರಾಟೆಯಲ್ಲಿ ಆಕಾಶವಾಣಿ ತನ್ನ ಆರೋಗ್ಯಪೂರ್ಣ ಕಾರ್ಯಕ್ರಮಗಳ ಮೂಲಕ ನಮ್ಮ ದೇಶದ ಯುವಶಕ್ತಿಗೆ ಮಾರ್ಗದರ್ಶನ ಮಾಡುವಂಥ, ಸರಿಯಾದ ದಾರಿಯಲ್ಲಿ ನಡೆಸುವಂಥ, ಹೊಣೆಯನ್ನು ಸಮರ್ಥವಾಗಿ ನಿರ್ವಹಿಸುವಂತಾಗಲೆಂದು ಮನಸಾರೆ ಹಾರೈಸುತ್ತೇನೆ. ನಮಸ್ಕಾರ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: कार्यक्रम युवा वाणी ಇಂದಿನ ಯುವವಾಣಿಯೊಳಗೆ ಸೂಕ್ಷ್ಮ ಅಣುಜೀವಿಗಳು ಈ ಕುರಿತು ಮಾತನಾಡುತ್ತಾರೆ ಪ್ರಿಯಾಂಕಾ ಅಂಗಡಿ.
2: ನಾನು ಪ್ರಿಯಾಂಕಾ ಅಂಗಡಿ, ಎಂಎಸ್ಸಿ ವಿದ್ಯಾರ್ಥಿನಿ. ಎಂಎಸ್ಸಿದಲ್ಲಿ ಸೂಕ್ಷ್ಮಜೀವಿಶಾಸ್ತ್ರ ನನ್ನ ಆಸಕ್ತಿಯ ವಿಷಯ. ನಾನು ಓದ್ತಾ ಇರೋದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ. ನಾನಿವತ್ತು ನಿಮಗೆ ತುಂಬ ಕುತೂಹಲ ಎನಿಸೋ ಸೂಕ್ಷ್ಮಜೀವಿಗಳ ಬಗ್ಗೆ ಹೇಳೋಕೆ ಇಷ್ಟಪಡ್ತೀನಿ. ಮೊದಲು ಜೀವಿಗಳ ಬಗ್ಗೆ ತಿಳ್ಕೊಳ್ಳೋಣ. ಜೀವಿಗಳ ಬಗ್ಗೆ ಅಂದರೆ ಕಣ್ಣಿಗೆ ಕಾಣೋ ಪ್ರಾಣಿ, ಸಸ್ಯ, ಮನುಷ್ಯರ ಬಗ್ಗೆ ಅಲ್ಲ. ಕಣ್ಣಿಗೆ ಕಾಣದೇ ಇರೋ ಸರಳ ಮತ್ತು ಹೇರಳವಾಗಿರುವ ಸೂಕ್ಷ್ಮಜೀವಿಗಳ ಬಗ್ಗೆ, ಅಂದರೆ ಸೂಕ್ಷ್ಮಜೀವಿಗಳ ಉಗಮದ ಬಗ್ಗೆ. ಹೆಸರೇ ಸೂಚಿಸುವಂತೆ ಸೂಕ್ಷ್ಮಜೀವಿಗಳು ಸೂಕ್ಷ್ಮವಾದವು, ಅತಿ ಚಿಕ್ಕವು. ಮೊದಲೇ ಹೇಳಿದಂತೆ ಕಣ್ಣಿಗೆ ಕಾಣಿಸದ ಜೀವಿಗಳು, ಇಂತಹ ಜೀವಿಗಳನ್ನು ಸೂಕ್ಷ್ಮಜೀವಿಗಳು ಅಂತ ಹೇಳ್ತಾರೆ. ಅಲ್ಲದೆ ಇವುಗಳನ್ನು ನಾವು ನೋಡಬೇಕೆಂದರೆ ಸೂಕ್ಷ್ಮದರ್ಶಕವನ್ನು ಬಳಸಬೇಕು.

ಇದರಿಂದ ಸೂಕ್ಷ್ಮಜೀವಿಗಳು ಕಣ್ಣಿಗೆ ಗೋಚರವಾಗುವಷ್ಟು ಗಾತ್ರದಲ್ಲಿ ದೊಡ್ಡದಾಗಿ ಕಾಣಿಸ್ತವೆ. ಪ್ರಾಯಶಃ ನಾವು ಭೂಮಿಯ ಮೇಲಿರುವ ಸೂಕ್ಷ್ಮಜೀವಿ ಜಾತಿಗಳ ಪೈಕಿ ಇಲ್ಲಿಯವರೆಗೂ ಕೇವಲ ಅಂದರೆ ಸುಮಾರು 1%ರಷ್ಟನ್ನು ಮಾತ್ರವೇ ಸಂಶೋಧನೆ ಮಾಡಿದ್ದಾರೆ ಮತ್ತು ಇಷ್ಟನ್ನು ಮಾತ್ರವೇ ಅಧ್ಯಯನ ಮಾಡ್ತಿದ್ದೀವಿ. ಹಾಗಿದ್ರೆ ಈ ಗ್ರಹದ ಮೇಲೆ ಅಂದರೆ ಭೂಮಿ ಮತ್ತು ಜೀವಿಗಳ ಉಗಮ ಹೇಗಾಯಿತು, ಭೂಮಿಯ ಉಗಮಕ್ಕೆ ಕಾರಣ ಏನು, ಹೇಗಾಯಿತು ಅಂತ ಮೊದಲು ಹೇಳ್ತೀನಿ. ನಂತರ ಸೂಕ್ಷ್ಮಜೀವಿಗಳ ಬಗ್ಗೆ ಗಮನಿಸೋಣ. ಮೊದಲು ಸೌರವ್ಯೂಹ. ಸೌರವ್ಯೂಹದ ರಚನೆಯು ಮತ್ತು ವಿಕಾಸವು ಸುಮಾರು 4.56 ಶತಕೋಟಿ ವರ್ಷಗಳ ಹಿಂದೆ ಆರಂಭವಾಯಿತೆಂದು ಅಂದಾಜಿಸಲಾಗಿದೆ. ಈ ಸೌರವ್ಯೂಹವು ಒಂದು ಬೃಹತ್ ಆಣ್ವಿಕ ಮೋಡದ ಒಂದು ಸಣ್ಣ ಭಾಗ. ಈ ಭಾಗವು ಗುರುತ್ವ ಕುಸಿತಕ್ಕೊಳಪಟ್ಟು ಸೌರವ್ಯೂಹ ರಚನೆಯಾಯಿತು. ಮಧ್ಯದ ಬಹುತೇಕ ದ್ರವ್ಯರಾಶಿ ಸೇರಿ ಸೂರ್ಯನ ರಚನೆಯಾಯಿತು. ನಂತರ ಇದರ ಸುತ್ತಲೂ ಒಂದು ಪ್ರೋಟೋಪ್ಲಾನೆಟರಿ ಡಿಸ್ಕ್ ಅಂದರೆ ನಕ್ಷತ್ರ, ಅನಿಲ, ಧೂಳಿನಿಂದಾದ ಚಪ್ಪಟೆಯಾದ ತಟ್ಟೆಯಾಕಾರ ರಚನೆಯಾಯಿತು. ಇದರಲ್ಲಿ ಗ್ರಹಗಳು, ಕ್ಷುದ್ರ ಗ್ರಹಗಳು, ಸಣ್ಣ ಸೌರವ್ಯೂಹ ಕಾಯಗಳಿವೆ. ನಿಮಗೆಲ್ಲ ಗೊತ್ತಿರುವಂತೆ ಸೂರ್ಯನ ಸುತ್ತಲೂ 8 ಗ್ರಹಗಳು ಸುತ್ತುತ್ತಿರುತ್ತವೆ. ಅದರಲ್ಲಿ 4 ಭೂಮಂಡಲಗಳು, ಬುಧ, ಶುಕ್ರ, ಭೂಮಿ ಮತ್ತು ಮಂಗಳ, 2 ಅನಿಲ ದೈತ್ಯಗಳು, ಗುರು ಮತ್ತು ಶನಿ, ಮತ್ತು 2 ಹಿಮದೈತ್ಯಗಳಿವೆ, ಯುರೇನಸ್ ಮತ್ತು ನ್ಯಾಪ್ಚೂನ್. ಮೊದಲು ಈ ಘನರೂಪಿ ಗ್ರಹಗಳು ಅನಿಲ ಮತ್ತು ಧೂಳಿನ ತಟ್ಟೆಯಲ್ಲಿದ್ದವು. ಅನಿಲವು ಆಂಶಿಕವಾಗಿ ಒತ್ತಡವನ್ನುಂಟು ಮಾಡಿದ್ದರಿಂದಾಗಿ ಗ್ರಹಗಳು ವೇಗವಾಗಿ ಸೂರ್ಯನ ಸುತ್ತ ಪರಿಭ್ರಮಿಸಲಾಗಲಿಲ್ಲ. ಇದರಿಂದಾಗಿ ಕೋನೀಯ ಎಳೆತವುಂಟಾಗಿ ಆವೇಗದ ವರ್ಗಾವಣೆಯುಂಟಾಗಿದ್ದರಿಂದ ಗ್ರಹಗಳು ಹೊಸ ಕಕ್ಷೆಗಳಿಗೆ ಸೇರಿದವು. ಕಕ್ಷೆಗೆ ಸೇರಿದ ಎಲ್ಲಾ ಗ್ರಹಗಳು ಜೀವಿಗಳ ಉಗಮ ಅಥವಾ ವಿಕಾಸಕ್ಕೆ ಪೂರಕವಾದ ವಾತಾವರಣವನ್ನು ಹೊಂದಿದ್ದಿಲ್ಲ. ಅಂತೆಯೇ 20 ಬಿಲಿಯನ್ ವರ್ಷಗಳ ಹಿಂದೆ ಉಗಮವಾದ ಈ ಬ್ರಹ್ಮಾಂಡದಲ್ಲಿ ಹಳೆಯ ವಿಶಾಲ ಗ್ಯಾಲಕ್ಸಿಗಳುಂಟಾದವು. ಈ ಬ್ರಹ್ಮಾಂಡದ ಉಗಮದ ಬಗ್ಗೆ ಅಂಗೀಕರಿಸಲ್ಪಟ್ಟ ಸಿದ್ಧಾಂತವೆಂದರೆ ಅದು ಬಿಗ್ ಬ್ಯಾಂಗ್ ಸಿದ್ಧಾಂತ. ಈ ಸಿದ್ಧಾಂತವು ಒಂದು ಭೌತಿಕ ಸಿದ್ಧಾಂತವಾಗಿದ್ದು ಹೆಚ್ಚಿನ ಸಾಂದ್ರತೆ ಮತ್ತು ಉಷ್ಣತೆಯ ಆರಂಭಿಕ ಸ್ಥಿತಿಯಿಂದ ಬ್ರಹ್ಮಾಂಡವು ಹೇಗೆ ವಿಸ್ತರಿಸಿತು ಎಂಬುದನ್ನು ಇದು ವಿವರಿಸುತ್ತದೆ. ನಂತರದ 10 ಬಿಲಿಯನ್ ವರ್ಷಗಳ ಕೆಳಗೆ ಭೂಮಿಯು ರೂಪುಗೊಂಡಿತು. ಇದರಲ್ಲಿ ನೀರಿನ ಆವಿ, ಮೀಥೇನ್, ಇಂಗಾಲದ ಡೈಆಕ್ಸೈಡ್ ಮತ್ತು ಅಮೋನಿಯಾದಂತಹ ಅನಿಲಗಳಿಂದ ಆವೃತವಾಗಿತ್ತು. ಹಾಗಾಗಿ ವಾತಾವರಣವಿರಲಿಲ್ಲ. ಸೂರ್ಯನ ಕಿರಣಗಳು ವಿಕಾಸವನ್ನು ಪ್ರಚೋದಿಸಿದವು ಮತ್ತು ವೇಗಗೊಳಿಸಿತವು. ಅನಿಲ ಅಣುಗಳಾದ ಕಾರ್ಬನ್, ನೈಟ್ರೋಜನ್, ಹೈಡ್ರೋಜನ್, ಆಕ್ಸಿಜನ್ ಇವುಗಳ ನಡುವಿನ ಬಂಧ ರಚಿಸುವ ಮತ್ತು ಮುರಿಯುವ ಮೂಲಕ ಭೂಮಿಯ ಮೇಲೆ ಕೆಲವು ಬದಲಾವಣೆಗಳೊಂದಿಗೆ ಸ್ಥಿರವಾದ ವಾತಾವರಣ ಸೃಷ್ಟಿಯಾಯಿತು. ಈ ಭೂಮಿಯ ಮೇಲೆ ಸುಮಾರು 4 ಮಿಲಿಯನ್ ವರ್ಷಗಳ ನಂತರ ಮೊದಲ ಜೀವವು ಅಸ್ತಿತ್ವಕ್ಕೆ ಬಂದಿತು. ಆದರೆ ಬ್ಯಾಕ್ಟೀರಿಯಾದಂತಹ ಜೀವಿಗಳು 3.5 ಶತಕೋಟಿ ವರ್ಷಗಳ ಹಿಂದೆ ಭೂಮಿಯಲ್ಲಿದ್ದ ಪುರಾವೆಗಳು ಸಿಕ್ಕಿವೆ. ಹಾಗಿದ್ದರೆ ಈ ಸೂಕ್ಷ್ಮಜೀವಿಗಳು ಬಹುಕೋಶಿ ಜೀವಿಗಳಿಗಿಂತ ತುಂಬಾ ಹಳೆಯವು. ಈ ಆರಂಭಿಕ ಜೀವಿಗಳು ಇಂದು ವಾಸಿಸುವ ಜೀವಿಗಳಿಗಿಂತ ಸರಳವಾಗಿದ್ದು ಸರಳ ಕೋಶೀಯ ರಚನೆಯನ್ನು ಹೊಂದಿದ್ದವು. ಇಂದು ಎಲ್ಲಾ ಜೀವಿಗಳು 2 ರೀತಿಯ ಅಣುಗಳನ್ನು ಬಳಸಿಕೊಂಡು ಅನುವಂಶೀಯ ಮಾಹಿತಿಯನ್ನು ಸಂಗ್ರಹಿಸುತ್ತವೆ ಮತ್ತು ರವಾನಿಸುತ್ತವೆ. ಆ 2 ಅಣುಗಳು ಯಾವವೆಂದರೆ ಡಿಎನ್ಎ ಮತ್ತು ಆರ್ಎನ್ಎ. ಇವುಗಳನ್ನು ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಮತ್ತು ರೈಬೋನ್ಯೂಕ್ಲಿಕ್ ಆಸಿಡ್ ಎಂದು ಕ್ರಮಾನುಗತವಾಗಿ ಹೆಸರಿಸಬಹುದು. ಈ ಡಿಎನ್ಎ ಮತ್ತು ಆರ್ಎನ್ಎ ಇವು ಅನುವಂಶೀಯ ಅಣುಗಳು. ಅಲ್ಲದೆ ಇವು 4 ವಿಧದ ಘಟಕಗಳಿಂದಾಗಿವೆ. ಅವುಗಳನ್ನು ನ್ಯೂಕ್ಲಿಯೋಟೈಡ್ಗಳೆಂದು ಕರೆಯುತ್ತಾರೆ. ಈ ವಂಶವಾಹಿನಿಗಳಾದ ಡಿಎನ್ಎ ಮತ್ತು ಆರ್ಎನ್ಎಯ ನಿರ್ದಿಷ್ಟ ಉದ್ದಗಳಲ್ಲಿ ಅನುಕ್ರಮವಾದ ಪ್ರೋಟೀನ್ಗಳ ಜೋಡಣೆ ಇರುತ್ತದೆ. ಪ್ರೋಟೀನ್ಗಳು ಅಮೈನೋ ಆಮ್ಲಗಳೆಂದು ಕರೆಯಲ್ಪಡುವ ಉಪಘಟಕಗಳಿಂದಾಗಿರುತ್ತವೆ. ಅವುಗಳೆಂದರೆ ಡಿಎನ್ಎದಲ್ಲಿ ಅಡನೈನ್, ಗ್ವಾನೈನ್, ಥೈಮಿನ್ ಮತ್ತು ಸೈಟೋಸಿನ್, ಮತ್ತು ಆರ್ಎನ್ಎದಲ್ಲಿ ಅಡನೈನ್, ಗ್ವಾನೈನ್, ಯುರಾಸಿಲ್ ಮತ್ತು ಸೈಟೋಸಿನ್ ಇರುತ್ತವೆ. ಇವುಗಳು ಜೀವರಾಸಾಯನಿಕ ಕ್ರಿಯೆಗಳನ್ನು ವೇಗವರ್ಧಿಸುತ್ತವೆ ಮತ್ತು ಜೀವಿಗಳಿಗೆ ರಚನಾತ್ಮಕ ಘಟಕಗಳನ್ನು ಒದಗಿಸುತ್ತವೆ. ಮೊದಲು ಈ ಭೂಮಿಯ ಮೇಲೆ 2.4 ಶತಕೋಟಿ ವರ್ಷಗಳ ಹಿಂದೆ ಸೈನೋಬ್ಯಾಕ್ಟೀರಿಯಾವು ವಿಕಸನಗೊಂಡಿತು ಮತ್ತು ಇವು ಭೂಮಿಯ ಮೇಲಿನ ಮೊದಲ ಫೋಟೋಸಿಂಥಸೈಸರ್ಸ್ ಅಂದರೆ ಇವುಗಳು ನೀರು ಮತ್ತು ಸೂರ್ಯನ ಶಕ್ತಿಯನ್ನು ಬಳಸಿಕೊಂಡು ಆಹಾರವನ್ನು ತಯಾರಿಸುವ ಮತ್ತು ಆಮ್ಲಜನಕವನ್ನು ಬಿಡುಗಡೆ ಮಾಡುವ ಜೀವಿಗಳಾಗಿವೆ. ಇದರಿಂದಾಗಿ ಭೂಮಿಯ ಮೇಲೆ ಆಮ್ಲಜನಕದ ಏರಿಕೆಗೆ ಕಾರಣವಾಯಿತು. ಅಲ್ಲದೆ ಜೀವಿಗಳ ಉಗಮಕ್ಕೆ ಪೂರಕ ವಾತಾವರಣವನ್ನು ಸೃಷ್ಟಿಸಿತು. ಈ ಸೈನೋಬ್ಯಾಕ್ಟೀರಿಯಾಗಳು ನಶಿಸಿದಂತೆ ಅಥವಾ ಸತ್ತಂತೆ ಅವು ಸಮುದ್ರದ ಅಥವಾ ನೀರಿನ ಆಳವನ್ನು ಸೇರಿದವು. ಸೂಕ್ಷ್ಮಜೀವಿಗಳು ಸಂಕೀರ್ಣ ದೇಹದ ವಿಶೇಷ ಕೋಶಗಳನ್ನು ಹೊಂದಿರದ ಕಾರಣ ಅವು ಬಹುತೇಕ ರಾಸಾಯನಿಕಗಳನ್ನು ಸಂಸ್ಕರಿಸಲಾಗಲಿಲ್ಲ. ಅಲ್ಲದೆ ಇಂದಿನ ಪ್ರಾಣಿಗಳ ದೇಹಗಳು ವಿವಿಧ ಕೋಶಗಳಿಂದಾದ ಅಂಗಾಂಗಗಳನ್ನು ಹೊಂದಿರುತ್ತವೆ. ಚರ್ಮ, ರಕ್ತ, ಮೂಳೆ ಮುಂತಾದವುಗಳು. ಪ್ರತಿಯೊಂದು ಅಂಗಾಂಗಗಳು ಅಂಗವ್ಯೂಹದ ಮೂಲಕ ವಿಭಿನ್ನ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಸೂಕ್ಷ್ಮಜೀವಿಗಳಿಗೆ ಅನುವಂಶೀಯ ವಾಹಕವನ್ನು ಸುತ್ತುವರೆದಂತೆ

ಯಾವುದೇ ರಕ್ಷಣಾ ಕವಚ ಇರುವುದಿಲ್ಲ ಮತ್ತು ಕೋಶ ಕೇಂದ್ರವನ್ನು ಅಂದರೆ ನ್ಯೂಕ್ಲಿಯಸ್ಸನ್ನು ಹೊಂದಿಲ್ಲದ ಸರಳ ಜೀವಿಗಳಾಗಿದ್ದು ಇವುಗಳನ್ನು ಏಕಕೋಶೀಯ ಜೀವಿಗಳೆನ್ನುತ್ತಾರೆ. ಸೂಕ್ಷ್ಮ ಜೀವಿಗಳು ಬರೀ ಕಣ್ಣಿಗೆ ಕಾಣುವುದೇ ಇಲ್ಲ ಮತ್ತು ಅವುಗಳಲ್ಲಿ ಕೆಲವು ಪ್ರಭೇದಗಳು ಹಾನಿಕಾರಕವಾಗಿದ್ದು ಮತ್ತಷ್ಟು ಪ್ರಯೋಜನಕಾರಕಗಳಾಗಿವೆ. ಸುಮಾರು ಬಿಲಿಯನ್ ವರ್ಷಗಳ ನಂತರ ಮೊದಲ ಬಾರಿಗೆ ಒಂದು ಜೀವಕೋಶದ ಕೋಶ ಕೇಂದ್ರದ ಸುತ್ತಲೂ ಕೋಶ ಪೊರೆಯು ರಚಿತವಾಯಿತು. ನಂತರ ಈ ರೀತಿಯ ಕೋಶಗಳ ರಚನೆಯು ಆರಂಭವಾಗಿದ್ದರಿಂದ ಇವುಗಳು ಮುಂದೆ ಬಹುಕೋಶೀಯ ಜೀವಿಗಳ ಉಗಮಕ್ಕೆ ಕಾರಣವಾಯಿತು. ಹೀಗೆ ಜೀವಿಗಳನ್ನು ಕೋಶಗಳ ಆಧಾರದ ಮೇಲೆ ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ, ಪ್ರೊಕ್ಯಾರಿಯೋಟ್ಸ್ ಮತ್ತು ಯುಕ್ಯಾರಿಯೋಟ್ಸ್ಗಳೆಂದು. ಯುಕ್ಯಾರಿಯೋಟ್ಸ್ ಇವುಗಳು ನ್ಯೂಕ್ಲಿಯಸ್ ಅನ್ನು ಹೊಂದಿದ್ದು ನ್ಯೂಕ್ಲಿಯಸ್ ಪೊರೆಯೊಳಗೆ ಸುತ್ತುವರೆದಿರುತ್ತದೆ ಮತ್ತು ಯುಕ್ಯಾರಿಯೋಟ್ಗಳನ್ನು ಸಂಕೀರ್ಣ ಜೀವಿಗಳ ಗುಂಪು ಎಂದು ಹೇಳಬಹುದು. ಉದಾಹರಣೆಗೆ ಪ್ರೋಟೋಜೋವಾ, ಸಸ್ಯ ಮತ್ತು ಪ್ರಾಣಿಗಳು. ನಾವು ಇಲ್ಲಿ ಗಮನಿಸಬೇಕಾದದ್ದು ಪ್ರೊಕ್ಯಾರಿಯೋಟ್ಗಳನ್ನು ಅಂದರೆ ಏಕಕೋಶೀಯ ಜೀವಿಗಳನ್ನು. ಇದರ ಜೀವಕೋಶವು ನ್ಯೂಕ್ಲಿಯಸ್ ಮತ್ತು ಇತರ ಜೀವಕೋಶೀಯ ರಚನೆಗಳನ್ನು ಹೊಂದಿರುವುದಿಲ್ಲ ಮತ್ತು ಸರಳ ರಚನೆಯನ್ನು ಹೊಂದಿರುತ್ತದೆ. ಪ್ರೊಕ್ಯಾರಿಯೋಟ್ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಸೂಕ್ಷ್ಮ ಜೀವಿಗಳನ್ನು ಮೂರು ಡೊಮೇನ್ ವ್ಯವಸ್ಥೆಯಲ್ಲಿ ವರ್ಗೀಕರಿಸಿದ್ದಾರೆ, ಆಣ್ವಿಕ ವಿಶ್ಲೇಷಣೆಯ ಆಧಾರದ ಮೇಲೆ ಎರಡು ಡೊಮೇನ್ಗಳಾಗಿ ಅಂದರೆ ಬ್ಯಾಕ್ಟೀರಿಯಾ ಮತ್ತು ಆರ್ಕಿಯಾ ಎಂದು ಹೆಸರಿಸಿದ್ದಾರೆ, ಮತ್ತು ನ್ಯೂಕ್ಲಿಯಸ್ ಹೊಂದಿರುವ ಜೀವಿಗಳನ್ನು ಮೂರನೇ ಡೊಮೇನ್ನಲ್ಲಿ ಅಂದರೆ ಯುಕ್ಯಾರಿಯೋಟಾದಲ್ಲಿ ಇರಿಸಲಾಗಿದೆ. ಹೆಚ್ಚಿನ ಪ್ರೊಕ್ಯಾರಿಯೋಟ್ಗಳು 1 μm ನಿಂದ 10 μm ಗಾತ್ರವನ್ನು ಹೊಂದಿರುತ್ತವೆ. ಸೂಕ್ಷ್ಮ ಜೀವಿಗಳ ರಚನೆಯಲ್ಲಿ ಅಂದರೆ ಅವುಗಳ ಕೋಶ ರಚನೆಯಲ್ಲಿ ವಿಭಿನ್ನ ಅಂಗಾಂಗಗಳನ್ನು ಹೊಂದಿರುತ್ತವೆ. ಮೊದಲನೆಯದಾಗಿ ಫ್ಲ್ಯಾಜುಲಮ್. ಕೆಲವೊಂದು ಬಾರಿ ಫ್ಲ್ಯಾಜುಲಮ್ ಇರಬಹುದು ಅಥವಾ ಇಲ್ಲದೆಯೂ ಇರಬಹುದು. ಇದು ಉದ್ದವಾದ ಚಾವಟಿಯಂತಹ ರಚನೆಯಾಗಿದ್ದು ಬ್ಯಾಕ್ಟೀರಿಯಾಗಳ ಚಲನೆಗೆ ಸಹಾಯಕವಾಗಿದೆ ಮತ್ತು ಫ್ಲ್ಯಾಜೆಲ್ಲಾವನ್ನು ಗ್ರಾಮ್ ಪಾಸಿಟಿವ್ ಮತ್ತು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾಗಳೆರಡರಲ್ಲೂ ಕಾಣಬಹುದು. ಜೀವಕೋಶ ಪೊರೆ. ಜೀವಕೋಶ ಪೊರೆಯು ಜೀವಕೋಶದ ಸೈಟೋಪ್ಲಾಸಂ ಅನ್ನು ಸುತ್ತುವರೆದಿರುತ್ತದೆ. ಇದು ಜೀವಕೋಶದ ಹೊರಗೆ ಮತ್ತು ಒಳಗೆ ಹರಿವನ್ನು ನಿಯಂತ್ರಿಸುತ್ತದೆ. ಜೀವಕೋಶದ ಗೋಡೆ. ಇದು ಕೋಶ ಪೊರೆಯ ಹೊರಹೊದಿಕೆಯಾಗಿದ್ದು ಬ್ಯಾಕ್ಟೀರಿಯಾವನ್ನು ರಕ್ಷಿಸುತ್ತದೆ ಮತ್ತು ಸೂಕ್ಷ್ಮಜೀವಿಗಳಿಗೆ ಆಕಾರವನ್ನು ನೀಡುತ್ತದೆ. ಕೋಶದ್ರವ್ಯ ಅಂದರೆ ಸೈಟೋಪ್ಲಾಸಂ. ಸೈಟೋಪ್ಲಾಸಂನಲ್ಲಿ ಕಿಣ್ವಗಳು, ಲವಣಗಳು, ಜೀವಕೋಶದ ಘಟಕಗಳು ಮತ್ತು ವಿವಿಧ ಸಾವಯವ ಅಣುಗಳನ್ನು ಒಳಗೊಂಡಿರುತ್ತದೆ. ಇದು ಪ್ರಮುಖವಾಗಿ ನೀರಿನಿಂದ ಕೂಡಿರುವ ಜೆಲ್ ತರಹದ ವಸ್ತುವಾಗಿದೆ. ರೈಬೋಸೋಮ್ಸ್. ಇವುಗಳು ಪ್ರೋಟೀನ್ ಉತ್ಪಾದನೆಗೆ ಕಾರಣವಾಗುವ ಒಂದು ಜೀವಕೋಶೀಯ ರಚನೆಗಳು. ನ್ಯೂಕ್ಲಿಯಾಯ್ಡ್. ಪ್ರೊಕ್ಯಾರಿಯೋಟ್ನ ಒಂದು ಡಿಎನ್ಎ ಅಣುವನ್ನು ಹೊಂದಿರುವ ಸೈಟೋಪ್ಲಾಸಂನ ಪ್ರದೇಶವಾಗಿದೆ. ಗ್ಲೈಕೋಕ್ಯಾಲಿಕ್ಸ್. ಇದು ಪ್ರೊಕ್ಯಾರಿಯೋಟ್ಗಳಲ್ಲಿರುವ ಒಂದು ವಿಶೇಷ ರಚನೆ. ಗ್ಲೈಕೋಪ್ರೋಟೀನ್. ಜೀವಕೋಶ ಪೊರೆಯನ್ನು ಸುತ್ತುವರೆದಿರುವ ಪಾಲಿಸೆಕ್ರೈಡ್ನಂತಹ ಹೊದಿಕೆಯಾಗಿದೆ. ಹೀಗೆ ಸೂಕ್ಷ್ಮಜೀವಿಗಳು ವಿಭಿನ್ನ ಅಂಗಾಂಗಗಳನ್ನು ಹೊಂದಿವೆ. ಇವೆಲ್ಲ ಬ್ಯಾಕ್ಟೀರಿಯಾಗಳ ರಚನೆಯಾದರೆ ಅವುಗಳ ಆಕಾರಗಳು ವಿಭಿನ್ನವಾಗಿದೆ. ಹಾಗಾಗಿ ಪ್ರೊಕ್ಯಾರಿಯೋಟ್ಗಳನ್ನು ಅವುಗಳ ಆಕಾರದ ಮೇಲೆ 4 ವಿಧವಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ಕೋಕೈ ಅಂದರೆ ಗೋಳಾಕಾರದ ಅಥವಾ ಅಂಡಾಕಾರದ ಬ್ಯಾಕ್ಟೀರಿಯಾಗಳು, ಉದಾಹರಣೆಗೆ ಸ್ಟ್ರೆಪ್ಟೋಕೋಕೈ ಮತ್ತು ಸ್ಟೆಫೈಲೋಕೋಕೈ. ಎರಡನೆಯದಾಗಿ ಬ್ಯಾಸಿಲೈ, ರಾಡ್ ಆಕಾರದ ಅಥವಾ ಸಿಲಿಂಡರ್ ಆಕಾರದ ಬ್ಯಾಕ್ಟೀರಿಯಾಗಳು, ಉದಾಹರಣೆಗಾಗಿ ಬ್ಯಾಸಿಲಸ್ ಥುರಂಜೆನಸಿಸ್. ಮೂರನೆಯದಾಗಿ ಸುರುಳಿಯಾಕಾರದ ಅಂದರೆ ಸ್ಪಿರುಲ್ಲಾ. ಇವುಗಳು ರಾಡ್ಗಳ ಸುರುಳಿಯಾಕಾರದ ತಿರುಚುವಿಕೆಯಿಂದ ಉಂಟಾಗುತ್ತವೆ, ಉದಾಹರಣೆಗೆ ಹೆಲಿಕೋಬ್ಯಾಕ್ಟರ್ ಪೈಲೋರಿ. ನಾಲ್ಕನೆಯದಾಗಿ ವಿಬ್ರಿಯೋ. ಇವುಗಳು ಅಲ್ಪವಿರಾಮಾಕಾರದ ಬ್ಯಾಕ್ಟೀರಿಯಾಗಳು, ಉದಾಹರಣೆಗೆ ವಿಬ್ರಿಯೋ ಕೊಲೆರಾ. ಇವುಗಳಲ್ಲಿ ಕೆಲವು ರೋಗಕಾರಕಗಳು ಅಂದರೆ ವಿಬ್ರಿಯೋ ಕೊಲೆರಾವು ರೋಗಕಾರಕವಾಗಿದೆ. ಇನ್ನೊಂದಿಷ್ಟು ಪ್ರಯೋಜನಕಾರಕಗಳು. ಈ ಬ್ಯಾಕ್ಟೀರಿಯಾಗಳಂತಹ ಜೀವಿಗಳಲ್ಲಿ ಸಂತಾನೋತ್ಪತ್ತಿಯು ಅಲೈಂಗಿಕವಾಗಿದ್ದು ಸಾಮಾನ್ಯವಾಗಿ ಬೈನರಿ ವಿದಳನವನ್ನು ಅನುಸರಿಸುತ್ತವೆ. ಅಲ್ಲದೆ ಕೆಲವೊಂದು ಬಾರಿ ವಿರಳವಾಗಿ ಅನುವಂಶೀಯ ವಿನಿಮಯ ಮತ್ತು ಮರುಸಂಯೋಜನೆಯನ್ನು ಕಾಣಬಹುದು. ಪ್ರೊಕ್ಯಾರಿಯೋಟ್ಗಳು ಬಹಳ ವೈವಿಧ್ಯಮಯವಾಗಿದ್ದು ಇವುಗಳು ತಮ್ಮ ಚಯಾಪಚಯ ಕ್ರಿಯೆಯನ್ನು ಯುಕ್ಯಾರಿಯೋಟ್ಗಳಂತೆ ಅಂದರೆ ಶಕ್ತಿಗಾಗಿ ದ್ಯುತಿ ಸಂಶ್ಲೇಷಣೆ ಮತ್ತು ಸಾವಯವ ಸಂಯುಕ್ತಗಳ ಬಳಸಿಕೊಳ್ಳುವಿಕೆ ಜೊತೆಗೆ ಹೈಡ್ರೋಜನ್ ಸಲ್ಫೈಡ್ನಂತಹ ಅಜೈವಿಕ ವಸ್ತುಗಳಿಂದಲೂ ಶಕ್ತಿಯನ್ನು ಪಡೆಯುತ್ತವೆ. ಪ್ರೊಕ್ಯಾರಿಯೋಟ್ಗಳು ಭೂಮಿಯ ಮೇಲಿನ ಎಲ್ಲಾ ಪರಿಸರದಲ್ಲಿಯೂ ವಾಸಿಸುತ್ತವೆ. ಕೆಲವು ಆರ್ಕಿಯಾಗಳು ಮತ್ತು ಬ್ಯಾಕ್ಟೀರಿಯಾಗಳು ತೀವ್ರವಾದ ಪರಿಸ್ಥಿತಿಗಳಲ್ಲಿಯೂ ಕೂಡ ಅಭಿವೃದ್ಧಿಯನ್ನು ಹೊಂದುತ್ತವೆ. ಉದಾಹರಣೆಗೆ ಹೆಚ್ಚಿನ ತಾಪಮಾನಗಳಲ್ಲಿ ವಾಸಿಸುವ ಬ್ಯಾಕ್ಟೀರಿಯಾಗಳಿಗೆ ಥರ್ಮೋಫೈಲ್ಸ್ ಎಂದು ಮತ್ತು ಹೆಚ್ಚಿನ ಲವಣಾಂಶ ಹೊಂದಿರುವ ವಾತಾವರಣದಲ್ಲಿರುವ ಬ್ಯಾಕ್ಟೀರಿಯಾಗಳಿಗೆ ಹ್ಯಾಲೋಫೈಲ್ಸ್ಗಳೆಂದು ಕರೆಯುತ್ತಾರೆ. ಹೀಗೆ ಮೊದಲ ಬಾರಿಗೆ 1676 ಡಚ್ನ ಒಬ್ಬ ವ್ಯಕ್ತಿ ತನ್ನ ಸ್ವಂತ ವಿನ್ಯಾಸದ ಏಕಮಸೂರ

0: ಸೂಕ್ಷ್ಮದರ್ಶಕವನ್ನು ಬಳಸಿಕೊಂಡು ಬ್ಯಾಕ್ಟೀರಿಯಾವನ್ನು ಮೊದಲು ವೀಕ್ಷಿಸಿದರು. ಅವರೇ ಆಂಟನಿ ವಾನ್ ಲಿವನ್ಹುಕ್. ಇವರನ್ನು ಸೂಕ್ಷ್ಮಜೀವಿ ಶಾಸ್ತ್ರದ ಅಂದರೆ ಮೈಕ್ರೋಬಯಾಲಜಿಯ ಪಿತಾಮಹ ಎಂದು ಕರೆಯುತ್ತಾರೆ. ನಂತರದ ದಿನಗಳಲ್ಲಿ ಸುಮಾರು ವಿಜ್ಞಾನಿಗಳು ಅಭ್ಯಾಸ ಅವರ ಕುತೂಹಲಗಳು ಸಂಶೋಧನೆಗಳಲ್ಲಿ ದೊರೆತದ್ದು ಈ ಅಗೋಚರ ಜೀವಿಗಳ ಪ್ರಪಂಚ. ಈ ಸೂಕ್ಷ್ಮಜೀವಿಗಳ ಬಗ್ಗೆ ಕಲಿಯುವುದನ್ನು ಅಭ್ಯಸಿಸುವುದನ್ನು ಸೂಕ್ಷ್ಮಜೀವಿಶಾಸ್ತ್ರ ಅಥವಾ ಮೈಕ್ರೋಬಯಾಲಜಿ ಎಂದು ಕರೆಯುತ್ತಾರೆ. ಒಟ್ಟಿನಲ್ಲಿ ಹೇಳುವುದಾದರೆ ವಿಜ್ಞಾನಿಗಳ ಸಂಶೋಧನೆ ಮಾನವನ ಜೀವನವನ್ನು ಉತ್ತಮಗೊಳಿಸೋದು, ಅದರೊಟ್ಟಿಗೆ ಈ ಜಗತ್ತಿಗೆ ಹೊಸತನವನ್ನು ಪರಿಚಯಿಸೋದು. ಹೊಸತನ ಎಂದಾಕ್ಷಣ ನನಗೊಂದು ಕತೆ ನೆನಪಿಗೆ ಬರ್ತಿದೆ. ಒಂದು ದಟ್ಟವಾದ ಅರಣ್ಯ, ಅಲ್ಲಿ ಸಾಕಷ್ಟು ಗಿಡಮರಗಳು ಇರ್ತವೆ. ನೀವು ಗಮನಿಸಿರ್ಬೋದು, ನಾವು ತೋಟದಲ್ಲಿ ಬೆಳೆದಿರೋ ಹಣ್ಣುಗಳನ್ನು ಕಿತ್ತು ತಿಂತೀವಿ ಅಥವಾ ಮಾರಾಟದಲ್ಲಿ ಅಥವಾ ಖರೀದಿಸಿ ತಿಂತೀವಿ. ಆದರೆ ಆ ಕಾಡಲ್ಲಿ ಬೆಳೆದ ಹಣ್ಣುಗಳನ್ನು ಯಾರು ತಿಂತಾರೆ, ಏನಾಗ್ತಾವೆ? ಸರಿ, ಹಾಗಿದ್ರೆ ಒಂದ್ಸಲ ಕಾಡಲ್ಲಿ ಒಂದು ಹಣ್ಣು ಮರದಲ್ಲಿ ಬಿಡುತ್ತೆ, ಅದರಲ್ಲಿ ಬೀಜಗಳಾಗ್ತಾವೆ. ಅವೆಲ್ಲ ತುಂಬಾ ಒಗ್ಗಟ್ಟಾಗಿ ಆ ಹಣ್ಣಿನ ಒಳಗೆ ಚೆನ್ನಾಗಿರುತ್ತವೆ. ಅವುಗಳಿಗೆ ಬೇಕಾಗಿರೋ ಆಹಾರ, ನೀರು ಎಲ್ಲವನ್ನ ಮರ ಒದಗಿಸ್ತಾ ಇರುತ್ತೆ. ಹೀಗೆ ಹಣ್ಣು ಮಾಗಿದ ನಂತರ ಅದರ ಹೊರಗಿನ ಸಿಪ್ಪೆ ಒರಟಾಗಿ ಒಡೆದ್ರೆ ಬೀಜಗಳೆಲ್ಲ ಹೊರಗೆ ಹೋಗ್ತಾವೆ. ಹೀಗಿರುವಾಗ ಎಲ್ಲಾ ಬೀಜಗಳಿಗೆ ಭಯ ಆಗೋಯ್ತು. ಒಂದಿನ ಆ ಹೊರಗಿನ ಸಿಪ್ಪೆ ಒಣಗಿ ಒಡೆದೋಯ್ತು, ಎಲ್ಲಾ ಬೀಜಗಳು ಚದುರಿದವು. ಒಂದು ಬೀಜ ಅಲ್ಲೇ ಮರದ ಹತ್ರ ಬಿತ್ತು. ಅದಕ್ಕೆ ತುಂಬಾ ಖುಷಿಯಾಯ್ತು, ಅಬ್ಬಾ ನಾನು ನನ್ನ ಮರದ ಹತ್ರನೇ ಬಿದ್ದಿದ್ದೀನಿ ಅಂತ. ಇನ್ನೊಂದು ಸ್ವಲ್ಪ ದೂರದಲ್ಲಿ ಬಿತ್ತು. ಹೀಗೆ ಮತ್ತೊಂದು ದೂರದ ಒಂದು ದೊಡ್ಡ ಬಿಲ್ಡಿಂಗ್ ಹತ್ರ ಬಂದು ಅದರ ರಸ್ತೆಯ ಮೇಲೆ ಬಿತ್ತು. ಅಲ್ಲಿ ನಡೆದು ಹೋಗೋರೆಲ್ಲ ಅದನ್ನ ತುಳಿದುಕೊಂಡೇ ಓಡಾಡ್ತಿದ್ರು. ಹೀಗೆ ಒಂದಿನ ಯಾರೋ ಹೋಗುವಾಗ ಅವರು ಚಪ್ಪಲಿಗೆ ಅಂಟ್ಕೊಂಡು ಒಂದು ರಸ್ತೆ ಸಂದಿಯಲ್ಲಿ ಅಂದರೆ ಬಿರುಕಿನೊಳಗೆ ಬಿತ್ತು. ಮತ್ತೆ ಅಲ್ಲಿ ಓಡಾಡುವಾಗ ಮಣ್ಣು ಬಂದು ಬೀಳುತ್ತಲ್ಲ, ಅಂದರೆ ಧೂಳು, ಅದೆಲ್ಲ ಆ ಬೀಜಾನ ಮುಚ್ಚೇ ಬಿಡ್ತು. ಆಗ್ಲೂ ಆ ಬೀಜ ಬೇಜಾರು ಮಾಡ್ಕೊಳ್ಳದೆ ಶಾಂತವಾಗಿತ್ತು. ಮುಂದೆ ಸ್ವಲ್ಪ ದಿನ ಆದ್ಮೇಲೆ ಮಳೆ ಬರೋಕೆ ಶುರುವಾಯಿತು ಸಣ್ಣದಾಗಿ. ಆ ನೀರಿಗೆ ಮೊಳಕೆ ಒಡೆದು ತನ್ನ ಶಕ್ತಿಯನ್ನೆಲ್ಲ ಸೇರಿಸಿ ಆ ಬೀಜ ಕವಚವನ್ನ ಒಡೆದು ಹೊರಬಂದು ಈ ಜಗತ್ತನ್ನ ನೋಡ್ತು. ಅದಕ್ಕೆ ತುಂಬಾ ಖುಷಿಯಾಯಿತು. ಇದೇ ರೀತಿ ಎಲ್ಲರೂ ನೋಡಿರ್ತೀರಾ, ಹಳೆ ಬಿಲ್ಡಿಂಗ್ಸ್ ರಸ್ತೆ ಬದಿ ಎಲ್ಲಾದರೂ ಸ್ವಲ್ಪ ಮಣ್ಣು ನೀರು ಇದ್ರೂ ಬೀಜ ಮೊಳಕೆಯೊಡೆಯುತ್ತೆ. ಇದು ಅದರ ಜೀವನೋತ್ಸಾಹ, ನಂಬಿಕೆ. ಇದನ್ನ ಅಂತ ಕಠಿಣ ಪರಿಸ್ಥಿತಿಯಲ್ಲೂ ಬೆಳೆಯುವಂತೆ ಪ್ರೋತ್ಸಾಹಿಸಿತು. ಅದಕ್ಕೆ ನಂಬಿಕೆ ಅನ್ನೋದಿದ್ರೆ ನಾವು ನಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬಹುದು, ಗುರಿನ ಸೇರ್ಬಹುದು. ಕಣ್ಣಿಗೆ ಕಾಣದೇ ಇರೋ ಭವಿಷ್ಯ, ಆದರೆ ಕಣ್ಣೊಳಗಿನ ಕನಸುಗಳನ್ನು ಇಂದು ನನಸು ಮಾಡ್ತಾ ಹೋದರೆ ಭವಿಷ್ಯ ನಾವು ಅಂದ್ಕೊಂಡಂತೆ ಇರುತ್ತೆ. ಇವತ್ತು ಜೀವಿಸಿ ನಾಳೆ ಬಂದೇ ಬರುತ್ತೆ. ಆಗ ಕಳೆದು ಹೋಗಿರೋದ್ರ ಬಗ್ಗೆ ಸ್ವಲ್ಪನೂ ಬೇಸರ ಇರೋಲ್ಲ. ಕಲಿಯೋದು ಯಾವತ್ತೂ ಮುಗಿಯಲ್ಲ, ಹಾಗಾಗಿ ಕಲಿಯೋದನ್ನು ಯಾವತ್ತೂ ನಿಲ್ಲಿಸಬೇಡಿ. ಸ್ವಲ್ಪ ತೊಡಕುಗಳು ಬಂದಾಗ ವಿಶ್ರಮಿಸಿ, ಆದರೆ ಸಂಪೂರ್ಣವಾಗಿ ನಿಲ್ಲಬೇಡಿ. ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ದಂತೆ, ಎನಿವನ್ ಹೂ ಹ್ಯಾಸ್ ನೆವರ್ ಮೇಡ್ ಅ ಮಿಸ್ಟೇಕ್ ಹ್ಯಾಸ್ ನೆವರ್ ಟ್ರೈಡ್ ಎನಿಥಿಂಗ್ ನ್ಯೂ. ಹಾಗೆಯೇ ಸೋಲೆಂಬ ರೋಗಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮವೇ ದೊಡ್ಡ ಮದ್ದು. ಇದು ಯಾರಲ್ಲಿರುತ್ತದೆಯೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಅಂತ APJ ಅಬ್ದುಲ್ ಕಲಾಂ ಅವರು ಕೂಡ ಹೇಳಿದ್ದಾರೆ. ಈ ಸೂಕ್ಷ್ಮಜೀವಿಗಳ ಪ್ರಪಂಚ, ಇದರ ಬಗ್ಗೆ ಕೆಲವೊಂದಿಷ್ಟು ಕುತೂಹಲಕಾರಿ ವಿಷಯಗಳು ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಧನ್ಯವಾದಗಳು.
1: ಇದುವರೆಗೆ ಸೂಕ್ಷ್ಮಾಣುಜೀವಿಗಳು ಈ ಕುರಿತು ಮಾತನಾಡಿದವರು ಪ್ರಿಯಾಂಕಾ ಅಂಗಡಿ. ಇದು ಇಂದಿನ ಯುವವಾಣಿ.
2: ಆಕಾಶವಾಣಿ ಧಾರವಾಡ. ಸ್ವರಾಂಜಲಿ, ಸಂಗೀತ ದಿಗ್ಗಜರ ಗಾಯನ ಜೀವನ ಕುರಿತ ಮಾಲಿಕೆಯಲ್ಲಿ ಕೇಳಿ ಮನ್ಸೂರ ಸ್ವರಯಾತ್ರೆ.
3: ಮನಸೂರೋ ಸ್ವರಯಾತ್ರೆ,
2: ಸಂಗೀತ ಸರಣಿ. ದೇಶಿಕೋತ್ತಮ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಸ್ಮೃತಿ ಚಿತ್ರ. ಪೂರಕ ಸಾಹಿತ್ಯ ರವೀಂದ್ರ ಕೌಠೇಕರ್. ಪ್ರಸ್ತುತಿ ಮಾಯಾ ರಾಮನ್. ಕೇಳಿ ಮನ್ಸೂರ ಸ್ವರಯಾತ್ರೆ.
3: ಮನಸೂರೋ ಸ್ವರಯಾತ್ರೆ.
4: ಅಭಿಮಾನಿ ಶ್ರೋತೃಗಳೇ, ನಮಸ್ಕಾರ. 1975 ಕರ್ನಾಟಕ ವಿಶ್ವವಿದ್ಯಾಲಯ ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರರಿಗೆ ಗೌರವ ಡಾಕ್ಟರೇಟ್ ಪ್ರದಾನಿಸಿದ್ದು, ಇದ ಸಂದರ್ಭದೊಳಗ ನಮ್ಮ ವಿಶ್ವವಿದ್ಯಾಲಯದೊಳಗೂ ಕೂಡ ಸ್ನಾತಕೋತ್ತರ ಸಂಗೀತ ವಿಭಾಗವನ್ನ ಶುರು ಮಾಡಬೇಕು ಅನ್ನೋ ಪಂಡಿತ್ ಮನ್ಸೂರರ ಇಚ್ಛೆ. ಅದಕ್ಕಾಗಿ ಸರ್ಕಾರಿ ಅಧಿಕಾರಿಗಳು, ಹಿರಿಯ ಕಲಾವಿದರು, ಸಂಗೀತಜ್ಞರ ಜೊತೆಗೆ ನಡೆಸ್ತಾ ಇದ್ದ ಚರ್ಚೆ ಮನ್ಸೂರರ ಒತ್ತಾಸೆ ಹಂಗ 1976 ಶುರುವಾದ ಸ್ನಾತಕೋತ್ತರ ಸಂಗೀತ ವಿಭಾಗ ಮೊದಲ ಗೌರವ ನಿರ್ದೇಶಕರಾಗಿಯೂ ಪಂಡಿತ್ ಮನ್ಸೂರರೇ

ನೇಮಕಗೊಂಡಿದ್ದು, ವಿವಿಧ ಹಿರಿಯ ಕಲಾವಿದರನ್ನ ಪ್ರಾಧ್ಯಾಪಕರನ್ನಾಗಿ ಆಯ್ಕೆ ಮಾಡಿ ಪಠ್ಯಕ್ರಮ ಮತ್ತು ಪರೀಕ್ಷಾ ವಿಧಾನಗಳನ್ನು ತಯಾರಿಸಿದ್ದು, ಈ ಎಲ್ಲಾ ವಿಷಯಗಳನ್ನ ಕಳೆದ ಸಂಚಿಕೆ ಒಳಗೆ ತಿಳ್ಕೊಂಡ್ವಿ. ಇದು ರಾಗ್ ನಾಯ್ಕಿ ಕನ್ನಡ.

ಅದು ಸುಮಾರು 1978-79 ಸಮಯ. ಮುಂಬೈನ ದಾದರ್ ಮಾತುಂಗಾ ಸಂಗೀತ ಮಂಡಳಿ ಪ್ರತಿ ವರ್ಷ ಅಹೋರಾತ್ರಿ ಸಂಗೀತೋತ್ಸವವನ್ನು ಹಮ್ಮಿಕೊಳ್ತಾ ಇತ್ತು. ಪಂಡಿತ್ ಮನ್ಸೂರರಿಗೂ ಅಲ್ಲೇ ಆಮಂತ್ರಣ ಬಂದಿತ್ತು. ಅದು ಬೆಳಗಿನ ಸಮಯದ ಸಂಗೀತ ಕಚೇರಿ, ಛಬೀಲ್ ದಾಸ್ ಶಾಲೆಯ ಸಭಾಗೃಹದೊಳಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆವಾಗ ಆಕಾಶನ ಕಳಚಿ ಬೀಳುತ್ತದೇನೋ ಅನ್ನುವಂತಹ ಮಳೆಯ ಅಬ್ಬರ, ಇಂತಹದ್ರೊಳಗೆ ಶ್ರೋತೃಗಳು ಬರ್ತಾರೋ ಇಲ್ಲೋ ಅನ್ನೋ ಆತಂಕದ ಛಾಯೆ ಸಂಘಟಕರೊಳಗ ಮೂಡಿತ್ತು. ಆದ್ರೆ ಶ್ರೋತೃಗಳು ತೊಯ್ದು ತೊಪ್ಪಡಿಯಾಗಿ ತಮ್ಮ ಒದ್ದಿ ಬಟ್ಟಿ ಹಿಂಡ್ಕೋತನ ಒಳಗ್ ಬರ್ಲಿಕ್ಕೆ ಹತ್ತಿದ್ರು. ಒಟ್ಟಾರೆ ಸಭಾಗೃಹ ಹೌಸ್ಫುಲ್ ಆಗಿ ಸಂಘಟಕರ ಮನಗಳೊಳಗ ಸಂತಸ ಮನೆ ಮಾಡಿತ್ತು. ಅವಾಗಾಗ್ಲೇ ಪಂಡಿತ್ ಮನ್ಸೂರರು ಬಂದಾಗಿತ್ತು. ತಮ್ಮ ಗಾಯನ ಕೇಳಲಿಕ್ಕೆ ಜನ ಇಷ್ಟು ಉತ್ಸುಕತೆಯಿಂದ ಬಂದಿದ್ದನ್ನ ಕಂಡು ಪಂಡಿತ್ ಮನ್ಸೂರರ ಹೃದಯ ತುಂಬಿ ಬಂದಿತ್ತು. ತಕ್ಷಣನ ವೇದಿಕೆ ಕಡೆ ಧಾವಿಸಿದ ಪಂಡಿತ್ಜಿಯವರಿಂದ ವೈವಿಧ್ಯಮಯ ಗಮಕಗಳು ತಾನುಗಳೊಂದಿಗೆ ಹೃನ್ಮನ ಸೆಳೆಯುವಂತಹ ಗುಜರಿ ತೋಡಿ ರಾಗ ಪ್ರಸ್ತುತಗೊಂಡಿತು.

0: ಪಂಡಿತ್ ಮನ್ಸೂರರ ಈ ಗುಜರಿ ತೋಡಿ ರಾಗವನ್ನ ಕೇಳ್ಕೋತ ವೇದಿಕೆಯ ಮೂಲೆಯೊಳಗ ಒಬ್ಬ ಗಡ್ಡಧಾರಿ ವೃದ್ಧರು ಕೂತ್ಕೊಂಡಿದ್ರು. ಪಂಡಿತ್ಜಿ ಅವರ ಈ ತೋಡಿ ಆಲಿಸ್ತಾನ ವೃದ್ಧರ ಗಡ್ಡದ ಗುಂಟ ಕಣ್ಣೀರು ಇಳಿಲಿಕ್ಕತ್ತಿತ್ತು. ಇದನ್ನ ವೇದಿಕೆಯ ಮುಂದ ಗಾಯಕರು ಮತ್ತು ಖ್ಯಾತ ಸಂಗೀತಜ್ಞರಾದ ರಮೇಶ್ ನಾಡಕರ್ಣಿ ಸೂಕ್ಷ್ಮವಾಗಿ ಗಮನಿಸ್ಲಿಕ್ಕತ್ತಿದ್ರು. ಕಚೇರಿ ಮುಗಿದ್ಮೇಲೆ ಅವ್ರ ಹತ್ರ ಹೋಗಿ,
1: ಏನಾತ್ರಿ ದಾದಾ, ಪಂಡಿತ್ಜಿ ಗಾಯನ ಕೇಳ್ತಾ ಬಹಳ ಭಾವುಕರಾಗ್ಬಿಟ್ರಲ್ಲ, ನಿಮ್ಮ ಕಣ್ಣೊಳಗ ಒಂದೇ ಸವನೆ ನೀರ್ ಸುರಿಯಾಕತ್ತಿದ, ಯಾಕ ಏನಾಯ್ತು
0: ಅಂತ ಕೇಳಿದ್ರು. ಅವಾಗ ವೃದ್ಧ ರಸಿಕರು ತಮ್ಮ ಕಣ್ಣು ಒರೆಸ್ಕೋತ ಮಾತನಾಡಿ,
2: ನಾನು ಮಲ್ಲಿಕಾರ್ಜುನ ಮನ್ಸೂರರ ಗಾಯನ ಅನೇಕ ಸಲ ಕೇಳಿನಿ. ಇದ ತೋಡಿ ರಾಗವನ್ನ 45 ವರ್ಷಗಳ ಹಿಂದೆ ಶಾಸ್ತ್ರೀ ಭವನದೊಳಗ ಕೇಳಿದ್ದೆ. ಅವತ್ತಿಗೂ ಇವತ್ತಿಗೂ ಅವರ ಧ್ವನಿಯೊಳಗ ಸ್ವಲ್ಪನೂ ಬದಲಾವಣೆ ಆಗಿಲ್ಲ. ಅವರ ಸ್ವರಗಳೊಳಗ ಅಧಿಕವಾದಂಥ ಮಾಧುರ್ಯ, ಅವರ ಗಾಯನದೊಳಗ ಅಧಿಕ ಪಕ್ವತೆ ಮತ್ತು ಶಕ್ತಿ ತುಂಬಿಕೊಂಡಾವ. ಆದರೆ ಸಮಯ ಸರಿಯೋದ್ರೊಳಗ ನಾನು ಮಾತ್ರ ವೃದ್ಧನಾಗಿಬಿಟ್ಟೆ
0: ಅಂತ ಉದ್ಗರಿಸಿದ್ದು ರಮೇಶ್ ನಾಡಕರ್ಣಿಯವರ ಹೃದಯ ತಟ್ಟಿ ಕೆಲವು ನಿಮಿಷಗಳ ತನಕ ಅವರು ಆ ವೃದ್ಧರ ಜೊತೆಗೆ ಮಾತಾಡ್ಕೋತ ಕೂತರು. ಮುಂದ ವೃದ್ಧರ ಸಿಕರು ನಾಡಕರ್ಣಿಯವರ ಬೆನ್ನು ಚಪ್ಪರಿಸಿ ಮಾತು ಮುಂದುವರಿಸ್ತಾರ.
2: ರಮೇಶ, ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರರ ಗಾಯನದೊಳಗ ನೀವು ಎಷ್ಟು ಹುಡುಕಿದ್ರೂ ಕೂಡ ಎಳ್ಳಷ್ಟೂ ಶಿಥಿಲತೆ ನಿಮಗ್ ಕಾಣಿಸೋದಿಲ್ರೋ? ಅದು ಚಿನ್ನದ ಗಟ್ಟಿ, ಚಿನ್ನದ ಗಟ್ಟಿ. ನಾನು ಅವತ್ತ ಅವರ ಗಾಯನದ ಕುರಿತು ಅವರನ್ನು ಮಾತಾಡಿಸಿದ್ದೆ. ಆಗ ಅವರು ನನಗೆ ಹೇಳಿದ್ದಿಷ್ಟು, ಏನಪ್ಪಾ, ಸ್ವರ ಲಯಗಳು ಅದ್ವೈತವಾಗಿರಬೇಕು. ನಾನು ಆಲಾಪ ಮತ್ತು ಚೀಸ್ಗಳನ್ನ ಬೇರ್ಪಡಿಸಿ ಹಾಡೋದಿಲ್ಲ. ಗೊತ್ತಾತನು, ಆಲಾಪ ಮತ್ತು ಚೀಸ್ಗಳನ್ನ ನಾನು ಬೇರ್ಪಡಿಸಿ ಹಾಡೋದಿಲ್ಲ. ಹಂಗೆ ಹಾಡೋದ್ರಿಂದ ಪುನರುಕ್ತಿ ಸಂಭವ ಇರುತ್ತದೆ ಅಂತ ಪಂಡಿತ್ ಮನ್ಸೂರರು ನನಗೆ ಹೇಳಿದ್ರು. ಅದ ಶೈಲಿ ಒಳಗನ ಇಂದು ಕೂಡ ಅವರು ಸಾದರಪಡಿಸಿದ್ರು ನನ್ನನ್ನ. ಅದು ಬಹಳ ಭಾವುಕನನ್ನಾಗಿ ಮಾಡ್ತವ್ ರಮೇಶ, ಬಹಳ ಭಾವುಕನನ್ನಾಗಿ ಮಾಡ್ತಪ್ಪ
0: ಅಂತ ಹೇಳಿದ್ರು ಆ ರಸಿಕರು. ಈ ಮಾತುಗಳನ್ನ ಕೇಳಿದ ರಮೇಶ್ ನಾಡಕರ್ಣಿ ಅವರು ಸಹಿತ ಆ ಹೊತ್ನ್ಯಾಗ ಭಾವುಕರಾಗ್ಬಿಟ್ರು. ರಾಗ್ ಮಿಯಾಕಿ ತೋಡಿ

0: ಮುಂದೆ ರಮೇಶ್ ನಾಡಕರ್ಣಿ ಅವರು ಸಂಗೀತ ಸಮ್ಮೇಳನದ ಚರ್ಚಾಗೋಷ್ಠಿಯೊಳಗೆ ಮಾತನಾಡ್ತಾ,
1: ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಆರಂಭದ ಷಡ್ಜದೊಂದಿಗೆನೆ ಚೀಜು ಶುರು ಮಾಡೋದು, ತಬ್ಲಾ ಟೇಕಾದೊಂದಿಗೆ ರಾಗದ ಚೌಕಟ್ಟಿನೊಳಗೆ ಆಲಾಪ ಮಾಡೋದು, ಬೋಲು ಉಪಜ ಲಯಾಕಾರಿ ತಾನುಗಳು ಗಮಕ ಕಟ್ಕ ಇವನ್ನೆಲ್ಲ ಹೆಣಿತಿದ್ರು. ಅವರ ವಿಲಕ್ಷಣ ಹಾಗೂ ಅನಿರೀಕ್ಷಿತ ಲಯ ವಿನ್ಯಾಸಗಳಿಗೆ ತಕ್ಕಂತೆ ತಾಳವನ್ನು ನಿಭಾಯಿಸಲು ತಬಲಾವಾದಕರು ಅಷ್ಟೇ ಸಮರ್ಥರಾಗಿರಬೇಕು. ಅವರು ಪ್ರಸ್ತುತಪಡಿಸಿದಂಥ ಸಾವನಿ, ನಟ್, ಕಬೀರಿ ಭೈರವ, ಲಲಿತಾ ಗೌರಿ, 5 ರಾಗಗಳ ಸಂಯುಕ್ತದ ಪಟಮಂಜರಿ, 6 ರಾಗಗಳನ್ನು ಒಳಗೊಂಡಂತ ರಾಗ ಕಟ್, ಇವೆಲ್ಲವೂ ಪಂಡಿತ್ ಮನ್ಸೂರ್ ಅವರಿಗೆ ಮಾತ್ರ ಸಾಧ್ಯ ಇತ್ತು ನೋಡ್ರಿ. ಇವತ್ತಿನ ಜೈಪುರ ಅತ್ರೋಲಿ ಘರಾಣೆಯ ಯುವ ಪ್ರತಿಭೆಗಳು ಏನದಾರಲ್ಲ, ತಪ್ಪದೇ ಅವರ ಗಾಯನವನ್ನು ಕೇಳಬೇಕನ್ನೋದ ನನ್ನ ಅನಿಸಿಕೆ.
0: ಅಂತ ಪಂಡಿತ್ ಮನ್ಸೂರರ ಗಾನ ಶೈಲಿಯ ಚಿಂತನೆಗಳನ್ನ ಚರ್ಚಾಗೋಷ್ಠಿಯೊಳಗಿಟ್ಟಿದ್ರು ಖ್ಯಾತ ಸಂಗೀತಜ್ಞ ರಮೇಶ್ ನಾಡಕರ್ಣಿ ಅವರು. ಇವರು ನಮ್ಮ ಮನ್ಸೂರರು, ಹಿಂಗಾಗಿನ ಇವರು ಗಾಯಕರ ಗಾಯಕ. ಈ ಗಾಯಕರ ಗಾಯನದ ಮತ್ತಷ್ಟು ವಿಶೇಷತೆಗಳು ಮುಂದಿನ ಸಂಚಿಕೆಯೊಳಗ. ನಮಸ್ಕಾರ.
2: ಮನ್ಸೂರ ಸ್ವರಯಾತ್ರೆ ಸಂಗೀತ ಸರಣಿ ಕೇಳುತ್ತಿದ್ದೀರಿ. ಪೂರಕ ಸಾಹಿತ್ಯ ರವೀಂದ್ರ ಕೌಠೇಕರ್, ಪರಿಕಲ್ಪನೆ ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್, ಸಹಕಾರ ಕೆ ಶಿವರಾಜ್ ಮತ್ತು ನವೀನ್ ಮಹಾಲೆ,
0: ಧ್ವನಿಗಳು ಕುಮಾರ್ ಅಗಡಿ ಹಾಗೂ ಹರ್ಷವರ್ಧನ ಶೀಲ್ವಂತ್,
2: ನಿರ್ವಹಣೆ ಮಂಜುಳಾ ಪುರಾಣಿ. ಸ್ವರಾಂಜಲಿ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮನ್ಸೂರ ಸ್ವರಯಾತ್ರೆ.
3: ಮನಸೂರೋ ಸ್ವರಯಾತ್ರೆ.
4: ಆಕಾಶವಾಣಿ ಧಾರವಾಡ, ಸಮಯ 8:30:12. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ ಕೇಳಿದ್ರಿ. ಆಕಾಶವಾಣಿ ಧಾರವಾಡ, ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ, ಹೆಂಡತಿಯೊಲುಮೆಯ ಭಾಗ್ಯವನರಿಯದ, ಹೆಂಡತಿಯೊಲುಮೆಯ ಭಾಗ್ಯವನರಿಯದ ಗಂಡ.

ಇದುವರೆಗೆ ಸ್ವರ ಸೌರಭ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: आकाशवाणी धारवाड डिनर टाइम
2: ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯುದಿಲ್ಲ, ನಮ್ ಕಡೆ ಡಾಮರ್ ಅಂದ್ರೆ ನಿಮ್ ಕಡೆ ತಿಳಿಯುದಿಲ್ಲ.
1: ಊಟದೊಂದಿಗೆ ಬದುಕಿನ ಮಾತು.
3: ಓರೆ ಗಾರಿಗೆಗಳೇ, ಆಹಾರ ಮಂಡಿಗೆಗಳೇ.
4: ಅಯ್ಯ, ನಾನು ಬಾಳ್ಕದ ಮೆಣಸಿನಕಾಯಿ ತಂದೀನಿ, ಮರ್ತಿಗಿರ್ತೀರ್ ನೋಡು.
3: ಇದೆಲ್ಲ ನನಗೆ ಸಾಟಿ.
5: ಅಯ್ಯಯ್ಯ, ಬಾಳ್ಕದ ಮೆಣಸಿನಕಾಯಿ ಅಂತ ನೋಡ, ಇಲ್ಲಿ ನೋಡಿಲ್ಲೇ ಹಪ್ಪಳ, ಸಂಡಿಗೆ, ಮಿಡಿ, ಉಪ್ಪಿನಕಾಯಿ ಇವನ್ನೆಲ್ಲ ತಂದೀನಿ, ಎಲ್ಲಾರು ಹಾಕೊಡ್ರಿ, ಬರ್ರಿ ಬರ್ರಿ ಊಟ ಮಾಡೋಣ.
6: ಅಕ್ಕ, ಹೆಸರು ಕಾಳು ಉಸಿರಿಗೆ ಉಪ್ಪು ಜಾಸ್ತಿ ಆಗಿತ್ತು ನೋಡ.
1: ಭಾಗವಹಿಸಿದ್ದಾರೆ ಮಾಲಾ ಸಾಮ್ರಾಣಿ, ಕುಮಾರ್ ಅಗಡಿ ಹಾಗೂ ರಾಖಿ ಹಾನ್ಗಲ್.
7: ರಾಖಿ.
8: ಹಾ ಕುಮಾರ್.
7: ರಾಖಿ ಅಂತೂ ಮನ್ಯಾಗ ಅದಾಳ ಸಿಕ್ಕಳಪ್ಪ ಅಂತೂ
8: ಬಾಬಾ.
7: ಅಲ್ಲ ಏನ್ ಬಿಸಿಲು, ಏನ್ ದಗ್ಯ ಬಾಬಾ ಬಾಬಾ ಬಾಬಾ, ಸಾಕಾಗಿ ಹೋತ್ ನೋಡ ನಿನ್ ಮನಿ ಬರೋಷ್ಟತಿ.
8: ಬಾಳ ಐತಪ್ಪ ಬಿಸಿಲು.
7: ಅಲ್ಲ ಒಂದ್ ಸ್ವಲ್ಪ ಪಾನಕಾರ ಮಾಡಲ್ಲ ಮತ್ತ
8: ಕುಂದರ್, ಎರಡ್ ನಿಮಿಷ ಸುಧಾರಿಸ್ಕೋ, ತಣ್ಣೀರು ತಗೊಂಬರ್ತೇನಿ, ಪಾನಕಾನು ತಗೊಂಬರ್ತೇನಿ, ರೆಡಿ ಇಟ್ಟೇನಿ.
7: ಬೇಕ್ ಕೊಡು ಮತ್
8: ತಗೋ ಕುಮಾರಣ್ಣ.
7: ಅಂದಂಗ ಮಾಲನ್ ಮನಿಗೆ ಹೋಗೋಣ ಅಂತ ಹೇಳಿದ್ವಲ್ಲ.
8: ಹೌದು, ನೀನು ಪಾನಕ ಕುಡಿ, ಎರಡ್ ನಿಮಿಷ ಆದ್ಮೇಲೆ ನಾವ್ ಮಾಲಕನ್ ಮನಿಗೆ ಹೋಗೋಣಂತ.
7: ನಡಿ, ನಾನು ಸ್ವಲ್ಪ ಸುಧಾರಿಸ್ಕಂದಂಗ ಆಕತಿ.
8: ಚಲೋ
7: ಆಯ್ತು ಪಾನಕ ಬೇಸ್ ಐತಿ ನೋಡ್ವ.
8: ಚಲೋ ಐತಿ, ಚಲೋ ಆದ್ ಬಿಡು, ನೀ ಬರ್ತೀನಿ.
7: ಮನುಷ್ಯನಿಗೆ ಈ ಬೇಸಿಗೆ ಕಾಲದಾಗ ಇಂತ ಪಾನಕ ತಂಪು ಪಾನೀಯಗಳನ್ನು ಕುಡಿಯೋದ್ರಿಂದ ಸ್ವಲ್ಪ ದೇಹ ಆಯಾಸಗಳು ಅದನ್ನ ಕಡಿಮೆಗೊಳಿಸ್ತದೆ.
8: ಹಂಗಾರೆ ಹೋಗೋಣ.

0: ಕುಮಾರಣ್ಣ ಮಾಲಕನ ಮನೆಗೆ
1: ಹೋಗೋಣ.
0: ನಡಿ ನಡಿ ಮಾಲಕ್ಕ.
2: ಯಾರದು?
3: ರಾಖಿ
2: ಮತ್ತು ಕುಮಾರ, ಬರ್ರಿ ಬರ್ರಿ. ಬಹಳ ದಿವಸ ಆತ ಬಂದಿದ್, ಬಹಳ ಚಲೋ ಆತ್ ಬರ್ರಿ. ಬಿಸಿಲದ ಏನ್ ತಗೋತೀರಿ? ನಾ ಮಜ್ಜಿಗೆ ಮಾಡಿಟ್ಟೇನಿ ಮಸ್ತ್, ಅಲ್ಲ ಕರಿಮೆಣಸು ಇಂಗು ಎಲ್ಲ ಹಾಕಿ ಕೊಡ್ತೇನಂತ ಬರ್ರಿ ಕುಡಿವಲ್.
1: ನಾವ್ ಯಾಕೆ ಬಂದ್ವಿ ಅಂದ್ರೆ ನೋಡು, ಈಗ ರಾಖಿದು ಮಗಳದು SSLC ರಿಸಲ್ಟ್ ಬಂದೈತಿ.
2: ಭಾರಿ ಚಲೋ ಆತಲ್ವ ರಾಖಿ.
1: ನನ್ನ ಮಗಳು ಈಗ SSLC ಓದಾಕತ್ತಾಳವ, ಅದಕ್ಕ ಮಗಳು ಹೆಂಗ ಓದಾಕತ್ತಾಳ, ಏನ್ ಮಾಡಾಕತ್ತಾಳ, ಹಂಗ ಮಾತಾಡ್ಸಿ ಊಟಾನು ಮಾಡ್ಕೊಂಡು ಹೋದ್ರ ಆತಂತಂದ ಡಿನ್ನರ್ ಟೈಮ್ ಬಂದ್ವಿ ನೋಡು.
2: ಏ ಭಾರಿ ಚಲೋ ಆತ್. ಈ ಬಿಸಿಲೊತ್ತಗ ಬಂದಿರಿ, ಕೂಡ್ರಿ, ಕೂತು ಸಂಜೀವ ಆದ್ಮೇಲೆ ಡಿನ್ನರ್ ಮಾಡ್ಬಿಡೋಣಂತೆ. ಯಾಕಂದ್ರೆ ಅರ್ಲಿ ಡಿನ್ನರ್ ಅಂತಾರ ನೋಡಿ, ಈಗ 7 ಗಂಟೆಗೆ ಊಟ ಮಾಡ್ಬಿಡ್ಬೇಕು ನೋಡು.
0: ತಡಿ ತಡಿ ಮಾಲಕ್ಕ. ಕುಮಾರಣ್ಣ, ಮೊದ್ಲ ನನ್ನ ಮಗಳ ಪಾಸ್ ಆಗಿದ್ದಕ್ಕ ಸಿಹಿ ತಿನ್ರಿ, ಆಮೇಲೆ ಮುಂದಿನ ಮಾತ್ ಮಾತಾಡೋಣಂತ. ತಗೋರಿ ಸಿಹಿ ತಿನ್ರಿ.
2: ಓ ರಾಖಿ, ಶುಭವಾಗ್ಲಿ ವಾ, ನಿನ್ ಮಗಳಿಗೆ ಬಹಳ ಒಳ್ಳೇದಾಗ್ಲಿ ನೋಡು, ಖುಷಿ ಆಯ್ತು.

0: ಎಲ್ಲಾ ಸರಿ ಕುಮಾರಣ್ಣ, ಅಕ್ಕಿದು ಒಂದ ಸಮಸ್ಯೆ ಏನಾಗ್ಬಿಟ್ಟೈತಿ ಹೇಳಿ. ಈಗ ನಾನು ಪಾಸ್ ಏನೋ ಚಲೋ ಮಾರ್ಕ್ಸ್ ತಗೊಂಡ್ ಆಗ್ಯಾಡ್ ಬಿಡು, ಇಲ್ಲಂತಲ್ಲ ನಾವು ಬೇರೆ ಬೇರೆ ಕಾಲೇಜ್ ಅಪ್ಲೈ ಮಾಡಾಕತ್ತೇವಿ. ಆದ್ರ ಅಕ್ಕಿ ನಂದು ನಮ್ಮನಿ ಒಳಗ ಮತ್ತೆ ಅಕ್ಕಿದು ಪ್ರಾಬ್ಲಮ್ ಏನಂದ್ರೆ, ಸಮಸ್ಯೆ ಏನಂದ್ರೆ, ಈಗ ಸದ್ಯ ಮಟ್ಟಿಗೆ ಯಾವ ಕೋರ್ಸ್ ಮಾಡ್ಬೇಕು, ಕೋರ್ಸ್ ಮಾಡಿದ್ರ ಯಾವ್ದು ಚಲೋ, ಯಾವ್ದು ಮುಂದ ಕಿನ್ ಜೀವನಕ್ಕೆ ಹೆಂಗ ಅದ ಆಧಾರ ಆಗ್ತೈತಿ ಅನ್ನೋದ ಒಂದು ಯೋಚನೆ ಆಗೈತ್ ನೋಡು.
1: ನೋಡಿಲ್ಲೇ ರಾಕಿ, ನಾ ಏನ್ ಹೇಳ್ತೇನೆ ಅಂದ್ರ, ನೀನ್ ಡಿಸೈಡ್ ಮಾಡ್ಬೇಡ ಕೋರ್ಸ್ ಗಳನ್ನ ಆಯ್ಕೆ ಮಾಡಕ, ಮಕ್ಕಳಿಗೆ ಬಿಡು. ಯಾಕಪ್ಪಾ ಅಂದ್ರೆ SSLC ನಂತರ ಏನ್ ಮಾಡ್ಬೇಕು ಅನ್ನೋದು ವಿದ್ಯಾರ್ಥಿಗಳು ಅವ್ರ ಮನಸ್ಸಲ್ಲಿ ಒಂದು ಕನಸುಗಳನ್ನು ಕಟ್ಕೊಂಡಿರ್ತಾರ. ಏನ್ ಮಾಡಿದ್ರೆ ಏನ್ ಮಾಡಬಹುದು ನಾವು ಅನ್ನೋದು ಒಂದ ಅವರಿಗೆ ತಿಳುವಳಿಕೆ ಬಂದಿರ್ತದ. ಮತ್ತ ಬಂದಿಲ್ಲ ಅಂತಂದ್ರು ನಾವು ಅದನ್ನ ತಿಳಿಸಿ ಹೇಳಿದ್ರೆ ಅವರು ಇಂಥ ಕೋರ್ಸ್ ಗಳನ್ನ ಆಯ್ಕೆ ಮಾಡ್ಕೋಬೇಕಂತ ಅನ್ಸಿದ್ರೆ ಅವ್ರು ಮಾಡ್ಕೊಂಡು ಮುಂದೆ ಜೀವನ ಸುಧಾರಣೆ ಮಾಡ್ಕೋತಾರ. ಈಗ ಏನಾಕತ್ತಪ್ಪ ಅಂದ್ರೆ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿ ಮತ್ತ ಭವಿಷ್ಯದ ಒಂದು ಗುರಿ ಇಟ್ಕೊಂಡು ಅದಕ್ಕೆ ಅನುಸಾರವಾಗಿ ಅವರು ಶೈಕ್ಷಣಿಕ ಮತ್ತು ವೃತ್ತಿಪರ ಕೋರ್ಸ್ ಗಳನ್ನ ಆಯ್ಕೆ ಮಾಡ್ಕೋಬೇಕು. ಅದರಲ್ಲೂ ನಾವು ಈ PUC ಆದ ನಂತರ, ಈಗ ನಾವು SSLC ಆದ ನಂತರ ಮತ್ತೆ PUC ಸೇರಿಸಬೇಕಾ? ಕೆಲವರು ಆರ್ಟ್ಸ್ ಹೋಗ್ತಾರ, ಕೆಲವರು ಸೈನ್ಸ್ ಮಾಡ್ತಾರ, ಇನ್ನು ಕೆಲವರು ಕಾಮರ್ಸ್ ತಗೊಂಡು PUC ಮುಗಿಸ್ತಾರ. ಆದ್ರೆ ಈ PUC ಒಳಗ ನಾವು ಸೈನ್ಸ್ ತಗೊಂಡ್ರೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಏನಾಕತ್ತಪ್ಪ ಅಂದ್ರೆ ಆಯ್ಕೆ ಮಾಡ್ಲಿಕ್ಕೊಳ್ಳಕ್ ಅವ್ರಿಗೆ ಜಾಸ್ತಿ ಅವಕಾಶಗಳಿರ್ತಾವ. ಈಗ PUC ಒಳಗೂ ನಾವು ಮೂರು ಸೆಕ್ಷನ್ ನೋಡ್ತೇವೆ, ಒಂದು ಸೈನ್ಸ್ ಅದ, ಮತ್ತ ಆರ್ಟ್ಸ್ ಅದ, ಇನ್ನೊಂದು ಕಾಮರ್ಸ್ ಅದ. ಈಗ ಯಾರ್ಯಾರಿಗೆ ಯಾವ ಸಬ್ಜೆಕ್ಟ್ ನಾಗ ಇಂಟ್ರೆಸ್ಟ್ ಅದ ಅವರು ಅದನ್ನ ಆಯ್ಕೆ ಮಾಡ್ಕೊಂಡು ಹೋಗ್ತಾರ. ಸಾಕಷ್ಟು ಜನ ಸೈನ್ಸ್ ನ ಪ್ರಿಪೇರ್ ಮಾಡ್ತಾರೆ, ಯಾಕಂದ್ರೆ ಅವಕಾಶಗಳು ಜಾಸ್ತಿ ಇರ್ತಾವು. ಇಲ್ಲ ಅಂದ್ರೆ ಈ ಕಾಮರ್ಸ್ ಗೆ ಹೋದ್ರೆ ಬ್ಯಾಂಕಿಂಗ್ ಸೆಕ್ಟರ್ ನಾಗ ಹೋಗ್ಬೋದು, ಆಮೇಲೆ ಅಕೌಂಟೆನ್ಸಿ, ಬಿಸ್ನೆಸ್, CA ಆಗ್ಬೋದು, CS ಆಗ್ಬೋದು. ಇಂಥದ್ದಕ್ಕೆ ಯಾವ್ದ್ರಲ್ಲಿ ಅವ್ರಿಗೆ ಆಸಕ್ತಿ ಇರ್ತೈತಿ, ಯಾರಿಗೆ ಮ್ಯಾಥಮೆಟಿಕ್ಸ್ ಚಲೋ ಅದ ಅವರು ಕಾಮರ್ಸ್ ಅನ್ನ ಆಯ್ಕೆ ಮಾಡ್ಕೋತಾರೆ. ಮತ್ತೆ ಅದರಲ್ಲೂ ಈ ಇಂಜಿನಿಯರಿಂಗು, ವೈದ್ಯಕೀಯ ಶಿಕ್ಷಣ ಮಾಡ್ಬೇಕನ್ನೋರು, ಮತ್ತೆ ಈ ವಿಜ್ಞಾನ ಕ್ಷೇತ್ರಗಳಲ್ಲಿ ಹೆಚ್ಚು ಮುಂದುವರಿಬೇಕನ್ನೋರು ಏನ್ ಮಾಡ್ತಾರ, ಸೈನ್ಸ್ ತಗೋತಾರ. ಈಗ ನಿನ್ನ ಮಗಳಿಗೆ ಯಾವ್ದು ವಿಷಯದ ಮೇಲೆ ಹೆಚ್ಚು ಆಸಕ್ತಿ ಇತ್ತನ್ನ ತಿಳ್ಕೊಂಡು ನೀನ್ ಕೇಳ, ರಮೇಶ್ ಕೇಳು, ಪ್ರೀತಿಯಿಂದ ಕೇಳು, ಹೇಳ್ತಾಳ. ಕಲೆ ಅನ್ನೋದು ಆರ್ಟ್ಸ್ ಐತಲ್ಲ, ಇದು ಏನಷ್ಟು ಒಳ್ಳೇದ. ಯಾಕಪ್ಪ ಅಂದ್ರ ಇದ್ರೊಳಗ ಸಾಹಿತ್ಯದ, ಸಮಾಜಶಾಸ್ತ್ರದ, ಪತ್ರಿಕೋದ್ಯಮದ, ಮತ್ತು ಕಾನೂನು ಅದ. ಇದಲ್ದನ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತೆಗೆದುಕೊಂಡು IAS KAS ಇಂಥವ್ ಎಕ್ಸಾಮ್ಗಳನ್ನ ಬರೆದು ಪಾಸ್ ಮಾಡ್ಬೋದು ಮುಂದೆ. ಮತ್ತ ಅಷ್ಟಲ್ದನ ಕೆಲವರು ಈಗ PUC ಮಾಡಕ್ ಇಷ್ಟಪಡಂಗಿಲ್ಲ, ಬೇಗ ನೌಕರಿ ಸೇರ್ಬೇಕು ಅಂತಾರ. ಅಂತ ಟೈಮ್ನಾಗ ನಾವು ಏನ್ ಮಾಡ್ತಾರ, ಮಕ್ಕಳು ಡಿಪ್ಲೊಮೊ ಮಾಡಕ್ ಹೋಗ್ತಾರ, ಅಥವಾ ಪಾಲಿಟೆಕ್ನಿಕ್ ಡಿಪ್ಲೊಮೊ ಇವೇನದವಲ್ಲ ಇವನ್ನೆಲ್ಲ ಮಾಡ್ಕೊಂಡ್ರೆ ಬೇಗ ನೌಕರಿ ಸಿಗ್ತೈತಿ. ಇದ್ರಾಗ ಅವ್ರಿಗೆ ಹೆಚ್ಚು ಆಸಕ್ತಿ ಅಂದ್ರೆ ತಾಂತ್ರಿಕವಾಗಿ ಮತ್ತು ಎಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಶೀಘ್ರವಾಗಿ ಅವ್ರಿಗೆ ಉದ್ಯೋಗ ಸಿಗ್ತೈತಿ. ಇದರಿಂದ ಆ ಮಕ್ಕಳಿಗೆ ಉದ್ಯೋಗ ಪಡೆಯೋದ್ರ ಜೊತೆಗೆ ಮತ್ತು ಆರ್ಥಿಕವಾಗಿ ಮನೆಗೆ ಸಹಾಯವನ್ನು ನೀಡಕ್ ಒಂದು ಅನುಕೂಲ ಅದ. ಕೆಲವರು ಈ ಡಿಪ್ಲೊಮಾ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೋತಾರೆ. ಇನ್ನು ಕೆಲವರು ಈ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮುಂತಾದ ವಿಷಯ ನಾನಾ ವಿಷಯಗಳದಾವ ಈಗಂತೂ ಸಾಕಷ್ಟು. ಇವುಗಳನ್ನ ಪ್ರಯೋಜನ ಪಡ್ಕೊಂಡು ಡಿಪ್ಲೊಮಾ ಮುಗಿಕವಾಗಿ ಮನೆಗೆ ಸಹಾಯವನ್ನ ನೀಡಕ್ ಒಂದು ಅನುಕೂಲ ಅದ. ಕೆಲವರು ಈ ಡಿಪ್ಲೊಮಾ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೋತಾರೆ. ಇನ್ನು ಕೆಲವರು ಈ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮುಂತಾದ ವಿಷಯ ನಾನಾ ವಿಷಯಗಳದಾವ ಈಗಂತೂ ಸಾಕಷ್ಟು. ಇವುಗಳನ್ನ ಪ್ರಯೋಜನ ಪಡ್ಕೊಂಡು ಡಿಪ್ಲೊಮಾ ಮುಗಿದ ನಂತರ ನೇರವಾಗಿ ಎರಡನೇ ವರ್ಷಕ್ಕನ ಅವ್ರು ಏನ್ ಮಾಡ್ಬೋದು, ಇಂಜಿನಿಯರಿಂಗ್ ಸೇರ್ಬೋದು. ಎಲ್ಲಾ ಕೋರ್ಸ್ಗಳು ಅಂದ್ರೆ ಆಸಕ್ತಿ ಮೇಲೆ ಕೋರ್ಸ್ಗಳು ಅದಾವ ನೋಡಿ.
2: ಅದೇ ಅದೇ. ಆಮೇಲೆ ರಾಖಿ, ನಿನ್ನ ಮಗಳು ನಾ ನೋಡ್ದಂಗ ಈ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಬಹಳ ಆಸಕ್ತಿ ಅದ. ನಾನು ಏನಾರ ಡ್ರೆಸ್ ಹಾಕೊಂಡ್ ಬಂದಾಗ ಅಂಟಿ ಇದರದು ಕಲರ್ ಹಿಂಗಿರ್ಬಾರ್ದಿತ್ತು, ಇದರ ಲೆಂತ್ ಹಿಂಗಿರ್ಬಾರ್ದತ್ತ ಅಂತ ಹೇಳಿ ಇಷ್ಟು ಸಣ್ಣ ವಯಸ್ಸಿಗೆ ಹೇಳ್ತಾಳ. ನೀನು ಅಕ್ಕಿನ ಒಂದ್ ಸರಿ ಕುಂದ್ರಿಸ್ಕೊಂಡು ಕೇಳು, ನಿನಗ ಫ್ಯಾಷನ್ ಡಿಸೈನಿಂಗ್ ನಾಗ ಆಸಕ್ತಿ ಅದ ಏನು ಅಂತೇಳಿ. ಈಗ ಕೆಲವು ವೃತ್ತಿಪರ ಕೋರ್ಸ್ ಇರ್ತಾವ, ಜಾಬ್ ಓರಿಯೆಂಟೆಡ್ ಕೋರ್ಸ್, ಅದ್ರೊಳಗ ಈ PUC ಇಂದನ ಕೆಲವು ಮಕ್ಕಳು ಇಂಥ ವಿಷಯದೊಳಗ ಆಸಕ್ತಿ ಹೊಂದಿದ್ರ, ಫ್ಯಾಷನ್ ಡಿಸೈನಿಂಗು, ಆಮೇಲೆ ಈಗ ಆರ್ಟ್ಸ್ ಅಂದ್ರ ಬರೀ ಈ ಸಾಹಿತ್ಯದ ಬಗ್ಗೆ ಅಷ್ಟ ಅಲ್ಲ, ಈ ಚಿತ್ರಕಲೆಯೊಳಗ ಆಸಕ್ತಿ ಇದ್ದವರಿಗೆ ಆರ್ಟ್ ಸ್ಕೂಲ್ ಇರ್ತಾವ, ಪೇಂಟಿಂಗ್ ಮತ್ತ ಅವೆಲ್ಲ ಸ್ಕಲ್ಪ್ಚರ್ಸ್ ಅವೆಲ್ಲ ಮಾಡುವುದನ್ನ ಕಲಿಸು ಕೊಡುವಂತಹ ಕೋರ್ಸ್ಗಳು ಇರ್ತಾವ, ಅವನ್ನೆಲ್ಲ ಕಲಿತು ಅವನು ವೃತ್ತಿಯಾಗಿ ತಕ್ಕೋಬಹುದು ನೋಡುವ.
0: ಚಲೋ ಹೇಳಿದಿ ಮಾಲಕ, ನೀ ಹೇಳಿದ ಪ್ರಕಾರ ಅಕ್ಕಿಗೆ ಫ್ಯಾಷನ್ ಡಿಸೈನಿಂಗ್ ನಾಗೂ ಸ್ವಲ್ಪ ಆಸಕ್ತಿ ಅದ. ಆದ್ರ ನಾವು ಮನಿ ಒಳಗ ಅಕ್ಕಿನ ಕಂಡಂಗ ಅಕ್ಕಿ ಸಾಹಿತ್ಯದೊಳಗ ಬಹಳ ಅಕ್ಕಿಗೆ ಇಷ್ಟ ಬಹಳ ಐತ ಅನ್ಸತ್ತೆ. ಯಾಕಂದ್ರ ಅಕ್ಕಿ ಸಾಹಿತ್ಯದ ಹಲವಾರು ಪುಸ್ತಕಗಳನ್ನ ಈಗಾಗಲೇ ಓದಾಳ, ಅಕ್ಕಿ ದಿನಪತ್ರಿಕೆ ದಿನ ಓದ್ತಾಳ, ಮ್ಯಾಗಝೀನ್ಸ್ ಓದ್ತಾಳ, ಹಿಂಗಾಗಿ ಅಕ್ಕಿಗೆ ಸಾಹಿತ್ಯದೊಳಗ ಜಾಸ್ತಿ ಆಸಕ್ತಿ ಐತೆ ಅಂತ ಹೇಳಿ ನಾ ಅನ್ಕೊಂಡೇನಿ. ಏನೇ ಇರ್ಲಿ, ಕುಮಾರಣ್ಣ ಇಷ್ಟೋತನ ಇಷ್ಟೆಲ್ಲ ಕೋರ್ಸ್ ಬಗ್ಗೆ ಹೇಳಿದ, ನೀನು ಸೈತಕ್ ಹೇಳಿದಿ, ಅಕ್ಕಿನ ಜೊತೆ ಕುತ್ಕೊಂಡು ಏನ್ ಮಾಡೋದು ಅನ್ನೋದನ್ನ ಫೈನಲ್ ಮಾಡಿ ನಾ ಮುಂದಿನ ಸಲ ನಿಮ್ಗೆ ಡಿನ್ನರ್ ಟೈಮ್ನಾಗ ಹೇಳ್ತೇನಂತ.
1: ಅಲ್ಲ ರಾಕಿ, ನಾ ಒಂದ್ ಹೇಳೇನ್ ನಿನಗ. ಈಗ SSLC ನಂತರ ನಾವು ಮಕ್ಕಳು ಕೆಲವರು

0: ಐ ಟಿ ಐ ಅನ್ನು ಸೇರ್ತಾರ. ಇದೇನಪ್ಪಾ ಅಂದ್ರೆ ಒಂದ್ರಿಂದ ಎರಡು ವರ್ಷ ನಮ್ಗೆ ಟ್ರೈನಿಂಗ್ ಇರ್ತೈತೆ ಅಷ್ಟ ಮಕ್ಕಳಿಗೆ. ಇದ್ರಾಗ ಕೈಗಾರಿಕಾ ಕೌಶಲ್ಯಗಳನ್ನ ಕಲ್ಪಿಸುವಂತ ವೃತ್ತಿಪರ ಕೋರ್ಸ್ಗಳದಾವ ಇವು. ಇದ್ರಾಗ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ಬೋದು, ಫಿಟ್ಟರ್, ವೆಲ್ಡರ್, ಮೆಕ್ಯಾನಿಕ್, ಕಂಪ್ಯೂಟರ್ ಆಪರೇಟರ್ ಮುಂತಾದ ಇಂತ ಹಲವಾರು ಕೋರ್ಸ್ಗಳು ಈ ಐ ಟಿ ಐದಾಗ ಅದಾವು. ಮತ್ತೆ ಇವೆಲ್ಲ ಮುಗಿಸಿದ್ರೆ ಏನಕ್ಕೆ ಹೋಗುತ್ತಾನೆ, ಈ ಕೈಗಾರಿಕೆ ಒಳಗೆ ಮತ್ತು ಕಾರ್ಖಾನೆ ಒಳಗೆ ಬೇಗ ನೌಕರಿ ಸಿಗ್ತಾವನ್ನ, ಉದ್ಯೋಗ ಅವಕಾಶ ಸಿಗೋದ್ರಿಂದ ಸ್ವಲ್ಪ ಮನೆಗೆ ಆಸರೆ ಆಗುತ್ತೆ ಮತ್ತು ಅವರ ಆರ್ಥಿಕ ಸದೃಢತೆಯನ್ನು ಹೊಂತಾರೆ. ಇನ್ನು ಅದರೊಳಗಿನ ಅಲ್ಪಾವಧಿ ಮತ್ತು ಇತರೆ ವೃತ್ತಿಪರ ಕೋರ್ಸ್ಗಳಂದ್ರೆ ನಮಗೆ ಬೇಗ ಉದ್ಯೋಗ ಬೇಕಾದಲ್ಲಿ ನಾ ಹೇಳೋದು, ಈಗ ಮಕ್ಕಳು ಕೆಲವರು ಆಸಕ್ತಿ ಪಡ್ತಾರೆ ಚಿಕ್ಕ ವಯಸ್ಸಿನಾಗ ನೌಕರಿ ಮಾಡಬೇಕು, ಬೇಗ ಮನೆಗೆ ಆಸರೆ ಆಗಿ ನಿಲ್ಲಬೇಕು, ತಂದೆ ತಾಯಿಗೆ ಆಸರೆ ಆಗಿ ನಿಲ್ಬೇಕು ಅನ್ನೋದು ಮನೋಭಾವನೆ ಕೆಲವರಲ್ಲಿ ಇರ್ತೈತಿ. ಅಂಥವ್ರಿಗೆ ಪ್ಯಾರಾಮೆಡಿಕಲ್ ಮಾಡ್ಬೋದು, ನರ್ಸಿಂಗ್ ಕೋರ್ಸ್ ಮಾಡ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಬೋದು, ಆಮೇಲೆ ಕ್ಯಾಟ್ರಿಂಗ್ ಮಾಡ್ಬೋದು, ಅನಿಮೇಷನ್ ಮತ್ತು ಗ್ರಾಫಿಕ್ಸ್, ಫ್ಯಾಷನ್ ಡಿಸೈನಿಂಗ್, ಈಗ ಮಾಲಾ ಹೇಳ್ದಂಗೆ ಈ ಫ್ಯಾಷನ್ ಡಿಸೈನಿಂಗು ಮಾಡ್ಬೋದು. ಅಷ್ಟಲ್ದನ ಈ ಕೋರ್ಸ್ ಆಯ್ಕೆ ಮಾಡುವಾಗ ನೋಡು ಮಕ್ಕಳ ಆಸಕ್ತಿಗೆ ಬಿಡ್ಬೇಕು. ನಾ ಹೇಳೋದು ನೀವು ಒತ್ತಾಯ ಮಾಡಿ ಇದೇ ಕೋರ್ಸ್ ಮಾಡಂತಂದು ಏನು ನೀವು ಏನು ಮಕ್ಕಳಿಗೆ ತುಂಬ್ತೀರಿ ನೋಡು, ಅದು ತಪ್ಪು.
1: ಇಲ್ಲ ಇಲ್ಲ,
0: ಯಾವ ಮಕ್ಕಳಲ್ಲಿ ಈಗ ಹೇಳಾಕತ್ತೀನಿ ನನ್ನ ಮಗಳಿಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಐತಿ, ಸಾಹಿತ್ಯದ ಒಲವು ಕಡೆ ಇದ್ರೆ ಆರ್ಟ್ಸ್ ಹೋಗ್ಲಿ.
1: ಆದ್ರೂ ಸತಕ್ಕ ನಾನು ಅಕ್ಕಿನ ಮುಂದೆ ಎಲ್ಲ ಆಪ್ಷನ್ ಇಡ್ತೇನೆ, ಫೈನಲ್ ಡಿಸಿಷನ್ ತಗೊಳಕ್ಕೆ ಅದ ಹುಡುಗಿನ.
0: ಕೆಲವರಿಗೆ ಸಾಹಿತ್ಯ ಇಷ್ಟ ಇರ್ತೈತಿ, ಓದ್ಬೇಕು, ಅದನ್ನ ಹೆಚ್ಚು ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋದು. ಆದ್ರೆ ಅವರಲ್ಲಿ ಇರ್ತಕ್ಕಂತ ಕೌಶಲ್ಯಗಳು ಬೇರೆ ಬೇರೆ ಆಗಿರ್ತವೆ. ಈಗ ಸಾಹಿತ್ಯ ಗೊತ್ತಿದ್ದವರಿಗೆ ಕಂಪ್ಯೂಟರ್ ಜ್ಞಾನ ಇರಬಾರ್ದಂತ ಏನಿಲ್ಲ, ಸಂಗೀತ ಗೊತ್ತಿರಬಾರ್ದಂತ ಏನಿಲ್ಲ. ಹಿಂಗ ಬೇರೆ ಬೇರೆ ಅವರವ್ರ ಕೌಶಲ್ಯಗಳು ಅವರವ್ರ ಸ್ಕಿಲ್ ಮೇಲೆ ಅದು ಇರ್ತದೆ.
1: ನನಗೊಬ್ರು ಪರಿಚಯ ಇದ್ದಾರೆ, ಅವ್ರ ಮಗಳು ನೋಡು ಬಿ ಎ ಒಳಗ ಸಾಹಿತ್ಯದ ಅಧ್ಯಯನ ಮಾಡ್ಲಿಕ್ಕತ್ತಾಳ, ಜೊತೆ ಜೊತೆಗೆ ಅಕಿ ಸಂಗೀತದ ಅಭ್ಯಾಸ ಮಾಡಿ ಈಗಾಗಲೇ ಅಕಿ ಸಂಗೀತದೊಳಗೆ ಬರುವಂತಹ ಪ್ರಮುಖ ಕೆಲವೊಂದು ಪರೀಕ್ಷೆಗಳನ್ನ ಪಾಸ್ ಮಾಡಿ ಈಗಾಗಲೇ ಅವಕ್ಕೆ ಚಿಕ್ಕ ವಯಸ್ಸಿಗನ ಕೆಲವೊಂದು ಕಾರ್ಯಕ್ರಮಗಳನ್ನ ಸಂಗೀತ ಕಚೇರಿಗಳನ್ನ ನೀಡ್ಲಿಕ್ಕೆ.
0: ಅದು ಪ್ರತಿಭೆಗಳನ್ನ ನಾವು ಮಕ್ಕಳಲ್ಲಿ
1: ಗುರುತಿಸಬೇಕು.
0: ನಾವು ತಂದೆ ತಾಯಿಗಳು ಆದಂತವರು ಈ ಮಕ್ಕಳಲ್ಲಿ ಇರ್ತಕ್ಕಂತ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ನಾವು ಪ್ರೋತ್ಸಾಹ ಮಾಡಿದ್ರೆ ಬೆಳೀತಾರೆ.
1: ಹೌದು.
2: ಆಮೇಲೆ ಇನ್ನೊಂದು ವಿಷಯ ರಾಕಿ, ಕೆಲವು ಮಕ್ಕಳೊಳಗೆ ನಾವು ನೋಡ್ತೀವಿ ಅವರು ತಪ್ಪು ಕಾರಣಕ್ಕಾಗಿ ರಾಂಗ್ ರೀಸನ್ಸ್ ಗೆ ಕೆಲವು ಕೋರ್ಸ್ ಸೇರ್ಕೊಂಡ್ ಬಿಟ್ಟಿರ್ತಾರೆ. ಡಾಕ್ಟರ್ ಆಪ್ರನ್ ನೋಡ್ತಾರ ಕೆಲವು ಮಕ್ಕಳು, ಆಪ್ರನ್ ಮಾಡ್ಕೊಂಡು ಸ್ಟೆಥೋಸ್ಕೋಪ್ ಹಾಕೊಂಡು ಇವರು ಡಾಕ್ಟರ್ ಓಡಾಡ್ತಾರ ಅಂತಂದ್ರೆ ಅವ್ರಿಗೆ ಆ ವೃತ್ತಿ ಹಿಂದಿನ ತ್ಯಾಗ ಗೊತ್ತಿರಂಗಿಲ್ಲ, ಅವರು ಹೊತ್ತು ಗೊತ್ತಿಲ್ದಂಗ ಕೆಲಸ ಮಾಡ್ತಾರ. ಮತ್ತ ಈ ವೃತ್ತಿ ನಿಮ್ಮಲ್ಲಿ ಮಾನವೀಯ ಮೌಲ್ಯಗಳು ಇರಬೇಕಂತ ಬಯಸ್ತದೆ, ನಿಮ್ಮಲ್ಲಿ ಆ ಹೀಲಿಂಗ್ ಮಾಡೋದು, ನರ್ಚರಿಂಗ್ ಮಾಡೋದು, ಇನ್ನೊಬ್ಬರ ಬಗ್ಗೆ ಕಾಳಜಿ ತೋರಿಸಿ ಅವ್ರನ್ನ ಗುಣಪಡಿಸುವಂತ ಶಕ್ತಿ ವೈದ್ಯಕೀಯ ಕೌಶಲ್ಯದ ಜೊತೆ ಇರಬೇಕು. ನಿಮಗ ಅಂತಹ ಸಹನೆ ಇಲ್ಲ, ಆಸಕ್ತಿ ಇಲ್ಲ, ಸಮಾಜಕ್ಕೆ ಏನಾದ್ರು ಕೊಡಬೇಕು ಅನ್ನೋದು ಇಲ್ಲ ಅಂದಾಗ ಅಂತ ವೃತ್ತಿಗೆ ಹೋಗ್ಬಾರ್ದು. ಕೆಲವು ವೃತ್ತಿ ಎಲ್ಲಿ ನಿಮಗೆ ಸೇವೆಯನ್ನ ಬಯಸ್ತದೆ ಬಹಳಷ್ಟು, ಅಲ್ಲಿ ಹಣ ಮಾಡಬೇಕು ಅಂತ ಇದ್ರೆ ಅದಕ್ಕಾಗಿ ಬೇರೆ ಬೇರೆ ಮಾರ್ಗಗಳಿರ್ತಾವ, ಅದನ್ನ ಹುಡ್ಕೊಳ್ಬೇಕು. ಕೆಲವು ಸೇವಾ ವೃತ್ತಿಗಳಿರ್ತಾವ, ಅವುಗಳಲ್ಲಿ ನೀವು ಸೇವಾ ಮನೋಭಾವ ಬೇಕಾಗಿರ್ತದೆ. ಮಕ್ಕಳು ಮೊದಲು ವಿಚಾರ ಮಾಡಬೇಕು, ನನ್ನೊಳಗ ಇದ ಐತೋ ಇಲ್ಲೋ, ನಾ ಇದಕ್ಕ ಏನ್ ಬೇಕು ಅದಕ್ ಕೊಡೋ ಶಕ್ತಿ ನನ್ನೊಳಗ ಐತಿಲ್ಲೋ. ಆಮೇಲೆ ತಂದೆ ತಾಯಿಗೂ ಮಕ್ಕಳ ಗುಣ ಗೊತ್ತಿರ್ತದೆ, ಇವರಲ್ಲಿ ಎಷ್ಟು ಸಹನೆ ಎಷ್ಟು ತಾಳ್ಮೆ ಐತಿ, ನಮ್ಮ ಮಕ್ಕಳು ಎಂಥವ್ರು ಅಂತೇಳಿ ಅದಕ್ ತಕ್ಕಂಗ ವೃತ್ತಿ ಹುಡುಕಿ ಅವ್ರ ಜೀವನ ರೂಪಿಸ್ಬೇಕು. ನೋಡುವ
1: ಮಾಲಕ ಬಹಳ ಚಲೋ ಮಾತಂದಿ. ನೋಡು ನೀ ಹೇಳಿದ್ರಾಗ ಏನು ತಪ್ಪಿಲ್ಲ, ನಾ ತಪ್ಪನ್ನು ತಿಳಿಯೋದಿಲ್ಲ. ನೀ ಏನ್ ಹೇಳಾಕತ್ತಿ, ಹಣಕ್ಕಾಗಿ ಜೀವನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಹಣ ಅವಶ್ಯಕತೆ ಇದೆ ಇಲ್ಲ ಅಂತಲ್ಲ, ಆದ್ರೆ ಅದೇ ನಮ್ಮ ಜೀವನದ ಉದ್ದೇಶನೂ ಆಗ್ಬಾರ್ದು. ನಮ್ಮ ಮನಸ್ಸಿಗೆ ಏನ್ ಇಷ್ಟ ಐತಿ ಆ ಕೆಲಸದೊಳಗ ನಾವು ಸಾರ್ಥಕತೆ ಕಂಡ್ಕೋಬೇಕಂತ ಹೇಳಿ ಮಾಲಕ್ಕ ಹೇಳಾಕ.
0: ಈಗ ಮಾಲ ಹೇಳಿದ್ರಾಗ ಏನ್ ತಪ್ಪು ಇಲ್ಲ ಅದ್ರಾಗ, ಯಾಕಂದ್ರೆ ಮನುಷ್ಯ ಯಾವಾಗ್ಲಿ ವಿದ್ಯೆ ಬೆನ್ನೆ ಹತ್ಬೇಕು. ಯಾವಾಗ ವಿದ್ಯೆ ನಮ್ಮ ಹತ್ರ ಇರ್ತದೆ ಅದನ್ನ ಯಾರು ಕಸ್ಕನ
1: ಕಸ್ಕೊಳ್ಳೋದಿಲ್ಲ. ಆಮೇಲೆ ನಮ್ಮ ಕಡೆ ಇರೋ
0: ಮಾಡಿಟ್ರ ಹಣ ಮಾಡಿಟ್ರ ನಿಮ್ಮ ಹತ್ರ ಇದ್ರೆ ಹೊಡೆದು ಕಸ್ಕೊಂತ
1: ಅದು ಆತು. ಅದು ನಮ್ಮ ಕಡೆ ಇರೋ ಸಾಮರ್ಥ್ಯನ ಗುರುತಿಸ್ಕೊಂಡು
0: ಕಸ್ಕೊಳಕಾಗಲ್ಲ. ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ರೆ, ನಿಮ್ಮ ಹತ್ರ ವಿದ್ಯೆ ಇದ್ರೆ ಅದನ್ನ ಗೌರವಿಸ್ತಾರ, ಅದರಿಂದ ಸಂಪಾದನೆ ಮಾಡಬಹುದು.
1: ಮತ್ತ ನಮ್ಮ ಕಡೆ ಇರೋ ಸಾಮರ್ಥ್ಯದ ಮೇಲೆ ನಾವು ನಮ್ಮ ಜೀವನ ಕಟ್ಕೊಂಡ್ರೆ ಅದು ಒಂದ್ ರೀತಿಲೆ ನಮಗ್ ಮಾನಸಿಕ ನೆಮ್ಮದಿಯನ್ನು ಕೊಡುತ್ತೆ. ಆಮೇಲೆ ನಮ್ಮ ಜೀವನ ಬಹಳ ನೆಮ್ಮದಿಯಿಂದ ಒಂದು ಒಳ್ಳೆ ಖುಷಿಯಾಗಿ ನಾವು ಕಳಿಬಹುದು. ಸಮಾಜನೂ ಸಹ ಅದರಿಂದ ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗ್ಲಿಕ್ಕೂ

0: ಆಮೇಲೆ ರಾಖಿ ಕೆಲವು ಮಕ್ಳು ಏನ್ ಮಾಡ್ಬಿಡ್ತಾರ, ತಮ್ಮ ಸುತ್ತಮುತ್ತಲಿನವರನ್ನ ನೋಡಿ ನನಗೂ ಕೂಡ ಓದಿದ್ಮೇಲೆ ಕೆಲಸ ಸಿಗ್ಲಿಕ್ಕಿಲ್ಲ, ನಾನು ಕಷ್ಟ ಪಡ್ಬೋದು, ಇವ್ರಿಗೆ ಹಿಂಗಾಗ್ಯದ ನನಗೇನಾಗ್ತದ ಅಂತ ಹೇಳಿ ಒಂದ್ ಅರ್ಥಕೋಬೇಕು. ನಾವೆಲ್ಲಾರು ನಮ್ಮ ಅದೃಷ್ಟ ಕಟ್ಕೊಂಡು ಹುಟ್ಟಿರ್ತೀವಿ, ಬೇರೆದವ್ರಿಗೆ ಆದಂಗ ನಮಗಾಗ್ಬೇಕು ಅಂತಿಲ್ಲ. ನಮಗ್ ಕೆಲವರು ಕಡಿಮೆ ಪ್ರಯತ್ನಕ್ಕೂ ಉನ್ನತ ಹುದ್ದೆಗೆ ಹೋಗಿರ್ತಾರ, ಕೆಲವರು ಬಹಳಷ್ಟು ಸಾಮರ್ಥ್ಯ ಇಟ್ಕೊಂಡು ಅವರಿಗೆ ಎಲ್ಲಿ ಅನ್ಕೊಂಡಿದ್ರು ಅಲ್ಲಿ ಮುಟ್ಲಿಕ್ಕೆ ಆಗಿರೋದಿಲ್ಲ. ಆದ್ರೆ ನಮ್ ಒಂದು ಮಟ್ಟದ ಜೀವನ ಸಾಗಿಸ್ಲಿಕ್ಕೆ ಒಂದು ವೃತ್ತಿ ಅನ್ನೋದು ಎಲ್ಲರಿಗೂ ಬೇಕು. ಅದಕ್ಕಾಗಿ ಈಗನ್ಗಿ ಹೆಣ್ಣು ಗಂಡು ಅನ್ನುವಂತಹ ಭೇದ ಭಾವ ಏನು ಇಲ್ಲ. ಯಾವ್ಯಾವ ವೃತ್ತಿ ಯಾರಿಗೆ ಸೂಕ್ತ, ಎಲ್ಲೆಲ್ಲಿ ಅವಕಾಶ ಅದಾವು, ಏನ್ ಮಾಡ್ಬೇಕು ಅನ್ನೋದನ್ನ ಪಾಲಕರು ಮತ್ತು ಮಕ್ಕಳು ಕೂತು ನೋಡ್ಬೇಕು, ವಿಚಾರ ಮಾಡ್ಬೇಕು. ಎಲ್ಲಿ ಆಲ್ರೆಡಿ ಬಹಳ ಸ್ಪರ್ಧೆ ಅದ ಅಂತ ಅನಿಸದಲ್ಲಿ ನಾವ್ ಎಲ್ಲಿ ನಿಲ್ತೀವಿ ಅನ್ನೋದನ್ನ ಲೆಕ್ಕಾಚಾರ ಹಾಕಿ ಮುಂದಿನ ನಿರ್ಧಾರ ತಗೋಬೇಕು ನೋಡ.
1: ಅಲ್ಲ ಮಾಲಾ, ನೀ ಹೇಳದ್ರಾಗ ನೂರಕ್ ನೂರು ಕರೆಕ್ಟ್ ಅದ. ಈಗ ಇದು ಹೆಂಗಪ್ಪ ಅಂದ್ರೆ ನಮ್ಮ ಸಮಾಜ ಇವತ್ತಿನ ಜಗತ್ತು ಹೆಂಗದಂದ್ರೆ ಸ್ಪರ್ಧಾತ್ಮಕ ಜಗತ್ತಿದು. ಇಲ್ಲಿ ಯಾರು ಸ್ಪರ್ಧೆ ಒಳಗೆ ಗೆಲ್ತಾರ ಅವ್ರ ಮುಂದೆ ಬರ್ತಾರ, ಮತ್ತೆ ಅವಕಾಶಗಳು ಎಲ್ಲರಿಗೂ ಒದಗಿ ಬರ್ತವು. ಆ ಅವಕಾಶಗಳನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು. ಮೇಲಾಗಿ ನಾವೇನ್ ಮಾಡ್ತೀವಿ, ಒಂದು ಗುರಿ ಇರಬೇಕು ಜೀವನದಾಗ. ಆ ಗುರಿ ಇದ್ರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರ್ಬೇಕಂತ. ಅವಾಗ ನಾವು ಆ ಗುರಿಯನ್ನ ತಲುಪ್ತೇವೆ. ಗುರು ಮಾರ್ಗದರ್ಶನ ಮಾಡ್ತಾನ, ಗುರಿಯನ್ನು ತಲುಪಕ್ಕ ನಾವು ಸಹಾಯ ಆಗ್ತದೆ. ಮತ್ತೆ ಗುರಿಯನ್ನು ಯಾವಾಗ ನಾವು ತಲುಪ್ತೇವೆ ಅಂದ್ರೆ ಗುರುವಿನ ಮಾರ್ಗದರ್ಶನದಲ್ಲಿ ಯಾರು ಹೋಗ್ತಾರೋ, ತಂದೆ ತಾಯಿ ಮಾತು ಯಾರು ಕೇಳ್ತಾರೋ ಅವ್ರ ಗುರಿ ಮುಟ್ತಾರ. ನಾವು ಸಹವಾಸವನ್ನ ಒಳ್ಳೆಯವ್ರ ಜೊತೆಗೆ ಒಳ್ಳೆ ಸಂಘ ಮಾಡಿದ್ರೆ, ಈಗ ಓದೋ ಹುಡುಗರ ಜೊತೆಗೆ ನಾವು ಸಹವಾಸ ಮಾಡಿದ್ರೆ ಓದೋದನ್ನ ಕಲಿತೀವಿ.
0: ನಾನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಿದ್ದೆ, ಓದು ಬೇಕಾರ ಕೆಲವರು ಏನನ್ನೋರು ಒಂದಿಬ್ರು, ಇದ್ಯಾಕೆ ಓದ್ತಿ ಈ ಪರೀಕ್ಷೆಗಳಿಗೆ, ಏನು ಓದಿ ಉಪಯೋಗ ಇಲ್ಲ, ಇರೋ ಇಷ್ಟ ಪೋಸ್ಟ್ ಅದಾವ, ನಿಮಗ್ ಸಿಗ್ಲಿಕ್ಕಿಲ್ಲ, ನಿನಗ್ ಸಿಗ್ಲಿಕ್ಕಿಲ್ಲ, ನಿನ್ಕಿಂತ ಭಾರಿ ಶಾಣ್ಯರ ಅದಾರ, ಬಹಳ ಮಂದಿ ಶಾಣೆ ಅದಾರ, ಅವ್ರಿಗೆ ಸಿಕ್ಕಿಲ್ಲ, ನಿನಗೆಲ್ಲಿ ಸಿಗ್ತದ ಅಂತಿದ್ರು. ಆಗ್ಲಿ ಬಿಡು, ನಾನು ನನ್ನ ಪ್ರಯತ್ನ ಮಾಡ್ತೀನಿ, ನಮ್ಮ ಅದೃಷ್ಟ ಅಲ್ಲ ಅಂತ ಹೇಳಿ.
1: ಓದದ್ರಾಗಂತೂ
2: ನಂಬರ್ ಒನ್
1: ಹುಳ.
2: ಹೌದು,
1: ಏನು ಲೈಬ್ರರಿಗೆ ಹೋಗ್ತಿದ್ದಲ್ಲ ನಾ, ಬಾರ ಹೋಗನ್ ಟೀ ಕುಡಿಯಕ ಅಂದ್ರು ನಾವು ಓದೋದೈತೆ ಅನ್ನಕ್ಕೆ.
2: ಅಲ್ಲ ಕುಮಾರಣ್ಣ, ನೆನಪೈತೇನ, ನಾವಿಬ್ರು ಎಲ್ಲರೂ ಒಂಚೂರು ಸಂಜೆ ಕಡ್ಡಾಡಕರ ಹೋಗ್ತಿದ್ವಿ. ಹೌದಿಲ್ಲೋ, ಈಕಿ ನೋಡಿರ ಬಾ ಅಂದ್ರ ನಾವ್ ಅಲ್ಲಿ ಒಲ್ಲಂತೆ ಮತ್ ಲೈಬ್ರರಿಗೆ ಓಡ್ ಹೋಗ್ತಿದ್ಲು.
1: ಹಂಗ ಮಾಡಿ ಮಾಡಿ ಈ ಮಾಲನ್ ಸಹವಾಸ ಮಾಡೇವೆ ಅಂತಂದೇಳಿ
2: ಒಂಚೂರು ಓದಿದ್ವಿ ನೋಡ. ಇದು ಒಳ್ಳೆ ಸಹವಾಸ ಪರಿಣಾಮ.
0: ಈ ಮಕ್ಳು ಏನ್ ಮಾಡ್ಬೇಕು ಅಂತ ಹೇಳಿದ್ರ, ಒಂದು ಕೋರ್ಸಿಗೆ ತಂದಿ ತಾಯಿ ಕಷ್ಟಪಟ್ಟು ಅಡ್ಮಿಷನ್ ಕೊಡ್ಸಾರ ಅಂದಾಗ ಅಲ್ಲಿ ನಾವ್ ಏನ್ ಮಾಡ್ಬೇಕು, ಆ ಕೋರ್ಸ್ ಕಂಟೆಂಟ್ ಏನದ, ನಾವ್ ಏನ್ ಕಲಿತೀವಿ, ಅದ್ರ ಬಗ್ಗೆ ಸಿಲಾಬಸ್ ಸರಿಯಾಗಿ ತಿಳ್ಕೊಂಡು ಅದಕ್ಕೊಂದು ವೇಳಾಪಟ್ಟಿ ಹಾಕೊಂಡು ಆಸಕ್ತಿಯಿಂದ ಶ್ರದ್ಧೆಯಿಂದ ಓದಿದ್ರೆ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಅವರಿಗೆ ತಮ್ಮ ಜೀವನವನ್ನ ಕಟ್ಕೊಳ್ಳೋ ಅವಕಾಶ ಮುಂದೆ ಒದಗ್ ಬರ್ತದ ನೋಡುವ.
1: ಮತ್ತೆ ಇನ್ನೊಂದರ ಹಾಕಿ ಏನ್ ಮಾಡ್ತಾರಂದ್ರೆ, ಇರೋ ತಂದೆ ತಾಯಿಗಳಿಗೆ ಗೊತ್ತಿರಲ್ಲ ಮಕ್ಳು ಓದಾಕತ್ತಾರ ಬಿಡು ಅಂತ ಸುಮ್ ಕುಂದಿರ್ತಾರೆ. ಈಗ ಮಕ್ಳು ಬಹಳ ಚಾಣಾಕ್ಷದವು. ಈಗ ಮಕ್ಳು ಏನ್ ಮಾಡ್ತಾವು, ಕೆಲವೊಂದ್ ಸಂದರ್ಭ ಬುಕ್ ಹಿಡ್ಕೊಂಡ್ ಕುಂತಿರ್ತಾರ, ನಾಟಕೀಯವಾಗಿ ಓದ್ತವೆ ಅನ್ನಂಗ ಪ್ರದರ್ಶನ ಮಾಡ್ತಾರ. ಓದಂಗಿಲ್ಲ ಅವರು, ಬೇರೆ ಇನ್ನೇನೋ ಆಕ್ಟಿವಿಟೀಸ್ ಮಾಡ್ತಿರ್ತಾರ, ಅದನ್ನ ತಂದೆ
2: ತಾಯಿಬೇಕು. ಹೌದು ನೋಡು, ನಾವು ಈಗಿನ ಮಕ್ಳು ನಮ್ದು ನಿಮ್ದು ಕಾಲಕ್ಕೆ ನಮ್ಮನ್ನೊಂಚೂರು ಬೆದರಿಸಿದ್ರೆ ನಾವು ಬೆದರ್ಕೊಂಡ್ ಬಿಡ್ತಿದ್ವಿ, ಆಮೇಲೆ ಅದ್ರ ತಕ್ಕ ನಾವು ನಡ್ಕೊಂತಿದ್ವಿ. ಆದ್ರೆ ಈಗಿನ ಮಕ್ಕಳದ್ದು ಮಾನಸಿಕತೆ ಬಹಳ ಸೂಕ್ಷ್ಮದ. ಅವರಿಗೆ ನಾವು ಜಾಸ್ತಿ ಯಾವುದೇ ವಿಷಯಕ್ಕೆ ಫೋರ್ಸ್ ಮಾಡೋ ಹಂಗಿಲ್ಲ, ಆಮೇಲೆ ಯಾವ್ದನ್ನು ನಾವು ಅವರಿಗೆ ಇದನ್ನ ನೀವು ಮಾಡೇ ತೀರ್ಬೇಕು ಅನ್ನೋರ್ ಹಂಗ ಅವರಿಗೆ ನಾವು ಟ್ರೀಟ್ ಮಾಡೋ ಹಂಗಿಲ್ಲ. ಅವ್ರಿಗೆ ಏನೇ ಇದ್ರು ನಾವು ಅವರೊಡನೆ ಒಂದು ಒಳ್ಳೆ ಸ್ನೇಹದ ಸಂಬಂಧ ಇಟ್ಕೊಂಡು ಅವ್ರ ಮನಸ್ಸನ್ನ ಅರ್ತುಕೊಂಡು ನಾವು ಈಗಿನ ಅಪ್ಪ ಅಮ್ಮ ನಡಿಬೇಕಾದಂತ ಪರಿಸ್ಥಿತಿ ಬಂದೈತಿ, ಇರ್ಲಿ ಇದನ್ನು ನಿಭಾಯಿಸೋಣ ಅಂತ ಹಂಗ ನಾವು ಮಕ್ಕಳ ಜೊತೆ ಮಕ್ಕಳಾಗಿ ಮಕ್ಕಳ ಸ್ನೇಹಿತರಾಗಿ ಏನ್ ಮಾಡ್ಲಿಕ್ಕತ್ತಾರ, ಅವ್ರ ಕಷ್ಟ ಸುಖ ಏನು ಅಂದ್ರೆ ನಾ ಮಾನಸಿಕವಾಗಿ ಹೇಳಲಿಕ್ಕತ್ತೇನೆ. ನಾವು ಭೌತಿಕವಾಗಿ ಅಂತೂ ನಾವು ಅವ್ರಿಗೆಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡೇ ಬಿಡ್ತೇವೆ.
1: ಮತ್ತೆ ಮಕ್ಕಳನ್ನ ಅಲ್ಲ ರಾಕಿನಿ ಹೇಳದ್ ನೂರಕ್ ನೂರು ಸತ್ಯದ. ಈಗೇನಂದ್ರೆ ನಾವು ಮಕ್ಕಳನ್ನ ಗದರಿಸಬಾರ್ದು. ಎಲ್ಲಿ ಅವ್ರಿಗೆ ಏನ್ ಕಡಿಮೆ ಆಗ್ಯದ, ಏನ್ ಸಮಸ್ಯೆ ಅದ, ಇದನ್ನ ಅರ್ಥ ಮಾಡ್ಕೊಂಡು ನಾವು ಅವ್ರಿಗೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನ ತಿಳ್ಕೊಂಡು ನೆಡದ್ರೆ ಒಳ್ಳೇದ.
2: ನಾನು ಇದನ್ನ ಹೇಳಾಕತ್ತಿದ್ದೆ ಕುಮಾರಣ್ಣ.
0: ಆಮೇಲೆ ರಾಖಿ, ಈಗ ಅಕಾಡೆಮಿಕ್ ಇಯರ್ ನನ್ ಮಗಳ ಶುರು ಆಗ್ತದ, ಆಕಿ ಟೆಂತ್ ಅದಳ. ನಾನು ಆಕಿಗೆ ಏನ್ ಹೇಳೇನಂದ್ರ, ನಿನಗೆ ಎಷ್ಟಾಗ್ತದ ಅಷ್ಟು ಮಾಡು, ನಿನ್ನ ಪ್ರಯತ್ನ ಪೂರ್ತಿ ಇರ್ಲಿ, ಅವು ಎಷ್ಟು ಮಾರ್ಕ್ಸ್ ಬರ್ತಾವ ಅದು ನೀನು. ನಾನಕ್ಕಿಗೆ ಟಾರ್ಗೆಟ್ ಕೊಟ್ಟಿಲ್ಲ 95 ಮಾಡು 96 ಮಾಡು. ಈ ರೀತಿ ನಾವು ಒತ್ತಡ ಹಾಕೋದ್ರಿಂದ ಮಕ್ಕಳು ಒತ್ತಡಕ್ಕೊಳಗಾಗಿ ಅವರು ಎಷ್ಟು ಮಾರ್ಕ್ಸ್ ತೆಗಿಬೇಕಂತಾರ ಅಷ್ಟು ಮಾಡಂಗಿಲ್ಲ. ಹಿಂಗಾಗಿ ನಾವು ಪಾಲಕರಾಗಿ ಏನ್ ಹೇಳ್ಬೇಕಾಗ್ತದ ಅಂದ್ರ, ನಿನ್ನ ಪ್ರಯತ್ನ ಪೂರ್ತಿ ಇರ್ಲಿ, ಮಾರ್ಕ್ಸ್ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿಲ್ಲ. ಅದು ಎಷ್ಟು ಪರ್ಸೆಂಟೇಜ್ ಬರ್ತದ ಬರ್ಲಿ ಅಂದಾಗ ಮಕ್ಕಳಿಗೆ ಒಂದು ಜವಾಬ್ದಾರಿ ಬರ್ತದೆ. ನಮ್ ತಂದೆ ತಾಯಿ ಇಷ್ಟು ಪ್ರೀತಿಯಿಂದ ನಂಬಿಕೆ ಇಟ್ಟಾರ ಅಂದ್ಮೇಲೆ ನಾವು ಸರಿಯಾಗಿ ಓದಿ ಅವ್ರಿಗೆ ಹೆಮ್ಮೆ ತರಬೇಕು ಅಂತ ಹೇಳಿ ಅವರ ತಾವಾಗೆ ಸಾಧನೆ ಮಾಡಿ

0: ತೋರಿಸ್ತಾರ. ಆಮೇಲೆ ರಿಸಲ್ಟ್ ಬಂದ ತಕ್ಷಣ ಏ ನೀನ್ಗು ಬರೇ 70 ಮಾಡ್ದಿ, ಅವ್ರು 95 ಮಾಡ್ಯಾರ 96 ಮಾಡ್ಯಾರ ಅಂತ ಹೇಳಿ ಕಂಪೇರ್ ಮಾಡಿ ಅವ್ರಿಗೆ ಮನಸ್ಸಿಗೆ ನೋವಾಗುವಂಗ ಬೈದ್ ಬಿಟ್ರ, ಮಕ್ಕಳ ಮನಸ್ಸು ಸೂಕ್ಷ್ಮ, 22 ವಯಸ್ಸಾಗೋ ಮಟ ಅವ್ರಿಗೆ ಅಷ್ಟೊಂದು ತಿಳುವಳಿಕೆಗಳು ಇರೋದಿಲ್ಲ. ಹಿಂಗಾಗಿ ನಾವು ಬಹಳ ಹುಷಾರಿಂದ ಈ ಮಕ್ಕಳನ್ನ ಹ್ಯಾಂಡಲ್ ಮಾಡ್ಬೇಕಾಗ್ತದವ.
1: ನೋಡು, ಈ ಮಕ್ಕಳಲ್ಲೂ ಕೆಲವು ಸೂಕ್ಷ್ಮತೆ ಇರ್ತಾವ. ಈಗ ಏನಾಗತಿ, ಪೇರೆಂಟ್ಸ್ ಗಳು ಈ ತರ ಮಾತಾಡೋದ್ರಿಂದ, ಅವ್ರಿಗೆ ಹೀಯಾಳಿಸೋದ್ರಿಂದ, ಏ ನೀ ಬಹಳ ಸ್ಕೋರ್ ಕಡಿಮೆ ಮಾಡಿದೆ ಅನ್ನೋದ್ರ ಮಾನಸಿಕ ಆಗ್ತಾರ. ಮಾನಸಿಕವಾಗಿ ಮಕ್ಕಳಿಗೆ ತಿಳುವಳಿಕೆ ಇರಂಗಿಲ್ಲ, ಏನೇನಾರ ಕ್ರಮಗಳನ್ನು ತಗೋತಾರ. ಮತ್ತು ಸಾಮಾನ್ಯವಾಗಿ ಮಕ್ಕಳು ಈ ಕೆಟ್ಟ ಒಂದು ಆಲೋಚನೆಯನ್ನು ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ತಂದೆ ತಾಯಿಗಳಿಗೆ ಏನಾಗ್ತಾ ಐತೆ ಅದನ್ನು ಹೇಳಬೇಕು. ಈಗ ಕೆಲವು ಹುಡುಗರನ್ನ ನೋಡ್ತೇವೆ, ಮಾನಸಿಕ ಆಗಿಬಿಡ್ತಾವೆ, ಹೋಗಿ ಆತ್ಮಹತ್ಯೆ ಮಾಡ್ಕೊಂತಾವೆ, ಇಂಥವೆಲ್ಲ ಮಾಡಬಾರ್ದು. ನಮಗೆ ಭಾಳ ತಾತು ಮಲ ಊಟಕ್ಕೆ ಏನೇನು ಕೊಡ್ತೀವೋ ಮೇರೆ ಹಿಂಗ ಮಾತಲ್ಲೇ
2: ಇವತ್ತು ಡಿನ್ನರ್ ಟೈಮ್ ನಾಗ
0: ಡಿನ್ನರ್ ಟೈಮ್ ನೋಡುವ ನಾನ್ ಪ್ಲಾನಿಂಗ್ ಮಾಡ್ಕೊಂಡಿದ್ದು, ನಾ ಸಿಂಪಲ್ ಒಂದು ಅನ್ನ ಮಜ್ಜಿಗೆ ಸಾರು ರಾಗಿ ರೊಟ್ಟಿ ಆಮೇಲೆ ಹೆಸರು ಕಾಳು ಪಲ್ಯ ಇಷ್ಟು ಮಾಡಿಟ್ಟೇನಿ. ಆಮೇಲೆ ನೀವು ಬಂದಿರಿ ಅನ್ನೋ ಖುಷಿಗೆ ಮಗಳು ಒಳ್ಳೆ ಮಾರ್ಕ್ಸ್ ತೆಗ್ದಾಳ್ರಾಕಿದ್ದು, ಅದಕ್ಕೆ

0: ನಮಗ ಬಾಳತ್ತಾತು ಮಾಲ ಊಟಕ್ಕ ಏನೇನು ಕೊಡ್ತೀವೋ ಮೇರೆ ಹಿಂಗ ಮಾತಲ್ಲೇ
1: ಮಲಕ. ಏನ್ ಮಾಡಿ ಮಲಕ್ ಇವತ್ತು ಡಿನ್ನರ್ ಟೈಮ್ನಾಗ?
2: ಡಿನ್ನರ್ ಟೈಮ್ ನೋಡುವ, ನಾನ್ ಪ್ಲಾನಿಂಗ್ ಮಾಡ್ಕೊಂಡಿದ್ದು ನಾ ಸಿಂಪಲ್ ಒಂದು ಅನ್ನ, ಮಜ್ಜಿಗೆ ಸಾರು, ರಾಗಿ ರೊಟ್ಟಿ, ಆಮೇಲೆ ಹೆಸರು ಕಾಳು ಪಲ್ಯ ಇಷ್ಟು ಮಾಡಿಟ್ಟೇನಿ. ಆಮೇಲೆ ನೀವು ಬಂದಿರಿ ಅನ್ನೋ ಖುಷಿಗೆ ಮಗಳು ಒಳ್ಳೆ ಮಾರ್ಕ್ಸ್ ತೆಗ್ದಾಳ್ ರಾಕಿದು, ಅದಕ್ಕ ನಾ ಶಾವ್ಗಿ ಪಾಯ್ಸಾನು ಮಾಡ್ತೀನಿ, ಮಸ್ತ್ ಊಟ ಮಾಡೋಣ ಅಂತ.
0: ಲಾಡು
3: ಸಾಲು ಮಹದೇಣಿ ಹೋಳಿಗೆಗಳು ಭಲೇ ಜಿಲೇಬಿ ಮೊದಲು.
4: ಭಾಗವಹಿಸಿದ್ದವರು ಮಾಲಾ ಸಾಮ್ರಾಣಿ, ಕುಮಾರ್ ಅಗಡಿ ಹಾಗೂ ರಾಖಿ ಹಾನ್ಗಲ್. ಊಟದೊಂದಿಗೆ ಬದುಕಿನ ಮಾತು ಡಿನ್ನರ್ ಟೈಮ್ ಪ್ರಸಾರವಾಯಿತು. ಸಂಕಲನ ರಾಖಿ ಹಾನ್ಗಲ್. ಮತ್ತೆ ಮುಂದಿನ ವಾರ ರಾತ್ರಿ 9:30 ಡಿನ್ನರ್ ಟೈಮ್.

ಆಕಾಶವಾಣಿ ಧಾರವಾಡ ಈ ರಾತ್ರಿ 10:30 ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ. ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಧಾರವಾಡದ STD ಕೋಡ್ ಸಂಖ್ಯೆ 0836. ಈ ರಾತ್ರಿ 10:30 ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ. ಆಕಾಶವಾಣಿ ಧಾರವಾಡ, ಸಮಯ ಸರಿಯಾಗಿ 10:00. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: आकाशवाणी जनपद वैविध्य कार्यक्रम। ಇಂದಿನ ಜನಪದ ವೈವಿಧ್ಯ ಕಾರ್ಯಕ್ರಮದಲ್ಲಿ ಕಿನ್ನರಿ ಜೋಗಿ ಪದ, ಬುರ್ರಕಥಾಪದ ಹಾಗೂ ಕಥೆ, ಹಗಲು ವೇಷಗಾರರ ಕಲೆ ಕುರಿತು ಕಾರ್ಯಕ್ರಮ ಕೇಳಲಿರುವಿರಿ. ಪ್ರಸ್ತುತಿ ಚನ್ನಪ್ಪ ಬೆಂಗೇರಿ.
2: ಕರ್ನಾಟಕದಲ್ಲಿ ಜನಪದ ಕಲೆಗೆ ಕೊರತೆ ಇಲ್ಲ. ಹಾಡು ಆಗಿರಬಹುದು, ವಾದ್ಯ ಆಗಿರಬಹುದು, ಜನಪದ ಆಟವೇ ಆಗಿರಬಹುದು, ಆದರೆ ಅದಕ್ಕೆ ತಕ್ಕಂತೆ ಪ್ರೋತ್ಸಾಹವಿಲ್ಲದೆ ಆ ಜನಪದ ಕಲೆಗಳು ಸೊರಗುತ್ತಿವೆ. ಆರಾಧನಾ ಕಲೆ, ಧರ್ಮ ಪ್ರಸಾರದ ಕಲೆ, ವೃತ್ತಿಗಾಯಕರ ಕಲೆ, ಕೃಷಿಗೆ ಸಂಬಂಧಿಸಿದ ಕಲೆ, ನೀತಿ ರೂಪಕ ಕಲೆ, ಮನರಂಜನೆ ಕಲೆ, ರಂಗಭೂಮಿ ಕಲೆ, ಗಿರಿಜನ ಕಲೆ, ಕುಣಿತದ ಕಲೆ, ಇನ್ನೂ ಅವುಗಳನ್ನು ಹೆಸರಿಸುತ್ತಾ ಹೋದರೆ ಕೊನೆ ಮೊದಲಿಲ್ಲವಾಗುತ್ತದೆ. ಹಾಡು, ವಾದನ, ಕುಣಿತ, ಈ ಮೂರೂ ಸಮ್ಮಿಲನದ ಕಲೆಗಳೂ ಇವೆ. ಯಕ್ಷಗಾನ, ತಾಳಮದ್ದಳೆ, ಬಯಲಾಟ, ಸಣ್ಣಾಟ, ತೊಗಲು ಗೊಂಬೆ, ಸೂತ್ರದ ಗೊಂಬೆ ಮುಂತಾದ ವಿಶಿಷ್ಟ ಕಥೆಗಳೂ ಇವೆ.

ಆರಾಧನೆಯ ಕಲೆಗಳಲ್ಲಿ ಒಂದು ಕಿನ್ನರಿ ಜೋಗಿ ಪದಗಳ ಕಲೆ. ಮಲೆನಾಡು ಬಯಲುನಾಡಿನಲ್ಲಿ ಈ ಕಲೆ ಕಾಣಬರುತ್ತದೆ. ದೀಕ್ಷೆ ಪಡೆದು ಲಾಂಛನ ಧರಿಸಿ ಭಕ್ತರ ಮನೆಯ ಧಾರ್ಮಿಕ ಕ್ರಿಯೆಗಳಲ್ಲಿ ಭಾಗವಹಿಸಿ ದೇವರು ಹಾಗೂ ಭಕ್ತರ ನಡುವಿನ ದೇವರ ಮಕ್ಕಳಾಗಿ ಕಂಗೊಳಿಸುತ್ತಾರೆ. ಇತಿಹಾಸ ಕೆದಕಿದರೆ ಶರಣರ ಕಾಲ 12ನೇ ಶತಮಾನದ ಕಿನ್ನರಿ ಬೊಮ್ಮಯ್ಯನವರಿಗೆ ಸ್ಪಷ್ಟವಿದೆ. ಕಿನ್ನರಿ ವಾದ್ಯ ಒಂದು ತಂತಿವಾದ್ಯ. ಬಿದಿರಿನ ಗಳಕ್ಕೆ 3 ಸೋರೆ ಬುರುಡೆ, 2 ದೊಡ್ಡವು, 1 ಸಣ್ಣದು ಹಾಗೂ ಮುಳ್ಳುಹಂದಿಯ ಸಾರೆಗಳಿರುತ್ತವೆ. ಸಾರೆಗಳನ್ನು ಜೇನುನೊಣದ ಮೇಣದಿಂದ ಅಂಟಿಸುತ್ತಾರೆ. ಸಾರೆಗಳ ಮೇಲೆ ಹಾಯ್ದು ತಂತಿಗಳನ್ನು ಎರಡೂ ಬದಿಗೆ ಬಿಗಿದಿರುತ್ತಾರೆ. ಮೇಳಗಳು ಅರ್ಜುನ ಜೋಗಿಗೆ ಸೀಮಿತವಾಗದೆ ಶಿವ, ಪಾರ್ವತಿ, ಗಂಗೆ, ಗೌರಿ, ಭೈರವ ಮಾಳವ್ವ, ಭೈರವ ಕಾಳಿ ಮುಂತಾದ ಕಥನ ಗೀತೆ ಹಾಡುತ್ತಾರೆ. ಮಹಾಭಾರತ, ಶಿವಪುರಾಣ ಹಾಗೂ ಜನಪದ ಹೀಗೆ ಡಾಂಭಿಕತನವಿಲ್ಲದ ಸರಳ ಕಾವ್ಯಗಳನ್ನು ಹಾಡುತ್ತಾರೆ. ಈಗ ಕೇಳಿ ಬನವಾಸಿಯ ಗುಡ್ಡಪ್ಪ ಎನ್ ಜೋಗಿಯವರ ಕಿನ್ನರಿ ಜೋಗಿ ಪದಗಳನ್ನು.

ಕಥಾಮೇಳ ಕುರಿತು ಮಾತನಾಡುವುದಾದರೆ, ಇದು ಕರ್ನಾಟಕ ಹಾಗೂ ಆಂಧ್ರದ ಗಡಿ ಭಾಗದಲ್ಲಿ ಪ್ರಚಲಿತವಿದೆ. ಕರ್ನಾಟಕದ ಬಳ್ಳಾರಿ, ರಾಯಚೂರು, ತುಮಕೂರು, ಕೋಲಾರ ಭಾಗದಲ್ಲಿ ಕಾಣಸಿಗುತ್ತದೆ. ಇದರ ಮೂಲ ಕಲಾವಿದರು ಆಂಧ್ರದ ಉತ್ತರ ಭಾಗದವರೆಂದು ಹೇಳುವುದುಂಟು. ಬುರ್ರಕಥೆಯ ಮೂಲ ಕಲಾವಿದರು ಜಂಗಮರಲ್ಲಿ ಉಪಪಂಗಡ ಜಂಗಾಲಿಗರೆಂದು ಹೇಳಲಾಗುವುದು. ತಂಬೂರಿ ಹಾಗೂ ಗುಮ್ಮಟೆಗಳು ಪ್ರಧಾನ ವಾದ್ಯಗಳು. ಇವರಲ್ಲಿ ಸಾಮಾನ್ಯವಾಗಿ ಮೂರು ಜನ ಕಲಾವಿದರಿದ್ದು, ಗಾಯಕ ಕಥೆಯನ್ನು ಹಾಡುತ್ತಾ ತಂಬೂರಿ ನುಡಿಸಿದರೆ ಅಕ್ಕಪಕ್ಕದವರು ಗುಮ್ಮಟೆ ನುಡಿಸುತ್ತಾರೆ. ಹಿಮ್ಮೇಳದಲ್ಲಿ ಹಾಡಿ ಕಥಾನಿರೂಪಣೆ ಬೆಳೆಸುತ್ತಾರೆ. ಗಾಯಕನು ಗೆಜ್ಜೆ ಕಟ್ಟಿಕೊಂಡು ಬೆರಳುಗಳಿಗೆ ಗಗ್ಗುರಿ ಧರಿಸಿ ತಂಬೂರಿ ಮೀಟಿ ಕುಣಿಯುತ್ತಾನೆ. ಕಥೆ ನೆಪ ಮಾತ್ರವಾದರೆ ಸನ್ನಿವೇಶಕ್ಕೆ ತಕ್ಕಂತೆ ಹಾಡು, ಸಂಭಾಷಣೆ, ಹಾವಭಾವ, ಧ್ವನಿ ಏರಿಳಿತಗಳು ಮುಖ್ಯವಾಗುತ್ತವೆ. ಹಳೆ ದರೋಜಿಯ ಈರಮ್ಮ ಹಾಗೂ ಸಂಗಡಿಗರಿಂದ ಈ ಹಾಡನ್ನು ಕೇಳೋಣ.

ಅಂದ್ರೆ ಏನಂದಂಗ, ಆಗ ಪೈಸ ಅಂದ್ರೆ ಏನಂದಂಗ, ಇದ್ರಾವ್ ಅಂದ್ರೆ ಏನಂದಂಗ, ಅರೇ ಚಾವಲ್ ಅಂದ್ರೆ ಇನ್ನ ಜೋಳ, ಆದ್ರೆ ಕೊಂಗಲ್ ಅಂದ್ರೆ ನವ್ನಿ, ಅರೆ ಇದ್ರಾವ್.

0: ಸ್ವಾಮಿ,
1: ಏಳು
0: ಮಂದಿ ಅಣ್ಣ ತಮ್ಮರು ದಂಡ ಕೋಡಕ್ಕೆ ಆದ್ರೆ ಬಾದ್ರೆ ಗೆಳೆಯಕ್ಕೆ ಇದ್ದಕ್ಕೆ ಹೋಗ್ಯಾರ. ಊರಾಗ ಒಬ್ಬರು ಗಂಡು ಮಕ್ಕಳಿಲ್ಲ, ಏಳು ಸಾವಿರ ಮಂದಿನ ಕರ್ಕೊಂಡು ಹೋಗ್ಯಾರ. ನಾವೇ ಹೆಣ್ಣು ಮಕ್ಕಳೇ ಇದ್ವಿ ಸ್ವಾಮಿ. ಆಡದು ಒಂಬತ್ತು ದಿನ, ನಮ್ಮ ಕುಲ ಸೂರ್ಯ ಕುಲ. ಆಗ ಒಂಬತ್ತು ದಿನದ ತೊಟ್ಟ ಕಟ್ಟವರು, ಹದಿನೈದು ದಿನದಲ್ಲಿ ಗಂಗನ ಮಾಡವರು.

ಅರ್ಥ ಆಗೋದಲ್ಲ. ಚಾ ಚಾ ಬಂದ್ರೆ ಓಡಾಡು ಓಡಾಡಂದಂಗ ದುಃಖ ಮಾಡಿದ್ರೆ ಆ ತಾಯಿ ಏನಂತ ಮರ ಕೆಳಗಿಟ್ಟು.

ಸಾಕು ಒಟ್ಟಿನ ಇವೇಕ ಅವನಿನ ಇಲ್ಲಿ ಕಣ್ಣಾಸರಾಗಿ ಕರ್ಕೊಂಡ್ ಬಂದು ನಿನ್ನ ಕರೆಯನಾಯನ ಮಾಡಲಿಕ್ಕೆ ಬಂದನ. ಸಂತೆ ಅರ್ಥ ಆಗಬಲ್ದು, ಮಾತಾಡಕ ಬಾಯಿಲ್ಲ, ಹೇಳಕ ಒಂಬತ್ತು ದಿನ ಮಗ ನಾನು. ನಡೆಯಕ್ ಕಾಲಿದ್ರೆ ಅವನು ಸುಟ್ಟು ಮನೆ ಮುಂದೆ ಬೂದಿ ಮಾಡ್ತಿದ್ದ ಅಂದ್ರೆ ಅವನು ಕನ್ನಡಿ ಇಟ್ಟು ನೋಡ್ದ. ಇವನು ಒಂಬತ್ತು ದಿನ ಮಗ ಎಷ್ಟೊತ್ತಾಯ್ತು ನೋಡ್ದ, ತಾಯಿಗೆ ಎಷ್ಟು ಬುದ್ಧಿ ಹೇಳ್ತಾನ. ಪಾಮನ್ನೇ ಆಲೆ ಬಿಸಿಲು ಬಿಡುತ್ತೆ, ಕಳಗ ಕಾಲು ಸುಡುತ್ತವ, ನೀಡ್ತಾನ ಅಂದ್ರೆ ಎಷ್ಟು ಆಸೆ ಆಯ್ತು. ಆಗಿನವರ ಮಗ ಅಳೀತಾನ, ಅರೆ ಯಾಕೆ ಅಳೀತಾನ, ಮಲಯಾಳು ಬಾಯಾಗಿಡು, ಸ್ವಾಮಿ ಕುಡಿವಲ್ಲ. ಆಗ ಕನ್ನಡಿ ಇಟ್ಟು ನೋಡಿ ಇವನು ತೊಟ್ಲದಾಗ ನಾನು

ಬರಂಗಿಲ್ಲ, ಹೊರಗ ಬರಂಗಿಲ್ಲ ಅಂತ. ಆಗ ನಿನ್ನೆಣ್ಣೆ ತಗೊಂಡು ಇಡಕ್ಕೆ ಬೂದಿ ತಗೊಂಡು ಮಂತ್ರಿಸಿ ಹೋಗೋ ಹೊತ್ತಿಗೆ ಬಾಯಿ ಮುಚ್ಚಿಬಿಟ್ಟ.

ಜಾತ್ರೆ ಸೂರ್ಯಲೋಕ. ಅರೆ ಧರ್ಮ ಕೊಡೋರಿ ಹಂಗ ಕೊಡ್ತಾರ ಭೂಮಿ ಮೇಲೆ, ಅರೆ ಮನ್ಯಾಗ ಕರ್ಕೊಂಡು ದಾನ ಮಾಡ್ತಾರ, ಹೊರಗ ಬಂದು ಧರ್ಮ ಕೊಡ್ತಾರ. ಅರೆ ಹೊರಗ ಬಂದು ಧರ್ಮ ಕೊಡು ಸ್ವಾಮಿ, ನಾವು ಬರಬಾರ್ದು ಸ್ವಾಮಿ. ಸೂರ್ಯ ವಂಶ ಸೂರ್ಯ ಮಕ್ಕ ನೋಡ್ಬಾರ್ದು ನಾವು ಗಂಗನ ಮಾಡೋ ತನಕ. ಅರೆ ಗಂಗಾ ಎತ್ತಾಯ್ತಾ, ನಾನು ಕೊಟ್ಟಿ ದೇವ್ರಿ ಎತ್ತಾಯ್ತಾ ಅಂತ ಬಾಕಲಿ ಕಡಿಗೆ ನೋಡಿದ್ರೆ ಬೇತಾಳಿ ಭೂತಾಳಿ ಎರಡು ಮಂತ್ರ ಬರ್ದೋಗ್ಯಾನ. ತಾಳು ಕಟ್ಟಿದ ಗಂಗ ಜಬ್ಬನ ಕೋಲ್ ತಗೊಂಡು ಹೊಡೆದ ಹೊಡೆದ ಹೊತ್ತಿಗೆ ಆ

ಸ್ವಾಮಿ ಜೋಳಿಗೇರಿ ಧರ್ಮ ಕೊಡ್ತೇನೆ ಅಂದ. ಆಗ ಜೋಳಿಗೆ ಹಿಡ್ಕಂಡ ನಾಗಮ್ಮ ಮರ ಬಗ್ಸುವಾಗ ಜೋಳಿ ಮುಚ್ಕಂಡ ಮರದಾಗ ಅಕ್ಕಿ ಬ್ಯಾಳೆ ನಲಕಿಚೇಳ ಸ್ವಾಮಿ ನೀನು ಜೋಳಿಗೆ ಅದ್ದಿದ್ದಂಗಲ್ಲ ನನ್ನ ಮರದಾಗ ಉಳ್ಕಂಡಂಗಲ್ಲ ಕಳಗ ಚೇಲಿದಲ್ಲ ಸ್ವಾಮಿ ಅರೇ ಜೋಳಿಗೆ ಹುಡ್ಕೋವಾಗ ಮರ ಬಗ್ಸಿ ಬಿಟ್ಟೆ ಅರೇ ಕಳಗ ಚೆಲ್ಲು ಅದು ಅರೇ ಅದೇನೈತಿ

0: ದುಷ್ಟದವನು. ಆಗ ಕೊಳ್ಳ ಸರ್ಪನ ಹಾಕಿ ಬಿಟ್ಟ, ಹಾಕಿ ಅವನು ಮುಂದೆ ಹೋಗ್ತಾನ ನಾಯಿ ಬರ್ತಾನಂತ.
1: ಬಹುರೂಪಿ ವೇಷಗಾರರ ಬಗ್ಗೆ ಹೇಳಬೇಕೆಂದರೆ ಇವರನ್ನು ಹಗಲು ವೇಷಗಾರರು ಎಂದು ಕರೆಯುವುದುಂಟು. ಕರ್ನಾಟಕದ ಬೀದರ್, ಕಲಬುರಗಿ, ರಾಯಚೂರು, ಚಿತ್ರದುರ್ಗ, ತುಮಕೂರು ಕಡೆ ಹೆಚ್ಚಾಗಿ ಕಂಡುಬರುತ್ತಾರೆ. ಇವರು ವಿವಿಧ ವೇಷಗಳನ್ನು ಹಾಕುತ್ತಾರೆ. ಬೈರಾಗಿ, ಜಂಗಮ, ಸಿದ್ಧರು, ಬ್ಯಾಡರು, ಐನೂರು, ಬೋಡಮ್ಮಜ್ಜಿ, ಭಸ್ಮಾಸುರ ಮೋಹಿನಿ, ಲವಕುಶ, ಹೀಗೆ 33 ವೇಷ ಹಾಕುತ್ತೇವೆ ಎಂದು ಅವರು ಹೇಳುತ್ತಾರೆ. ಹಾಡುಗಾರಿಕೆಯಂತೂ ಇದ್ದೇ ಇರುತ್ತದೆ. ತಂಬೂರಿ, ಬುಡ್ಗ, ಹಾರ್ಮೋನಿಯಂ, ತಬಲಾ, ಖಡ್ಗ ಮುಂತಾದವನ್ನು ಉಪಯೋಗಿಸುತ್ತಾರೆ.
2: ಈಗ ಹಗಲು ವೇಷಗಾರರ ಪದಗಳನ್ನು ಕೇಳೋಣ. ಹಾಡುವವರು ಹಳೇದರೋಜಿಯ ಅಶ್ವರಾಮಣ್ಣ ಹಾಗೂ ಸಂಗಡಿಗರು.

0: ಇದುವರೆಗಿನ ಜನಪದ ವೈವಿಧ್ಯ ಕಾರ್ಯಕ್ರಮದಲ್ಲಿ ಕಿನ್ನರಿ ಜೋಗಿ ಪದ, ಬುರ್ರಕಥೆ ಹಾಗೂ ಹಗಲು ವೇಷಗಾರರ ಕಲೆ ಈ ಕುರಿತು ಕಾರ್ಯಕ್ರಮಗಳನ್ನ ಕೇಳಿದಿರಿ. ನಿರೂಪಣೆ ಮಾಯಾರಾಮನ್, ಪ್ರಸ್ತುತಿ ಚನ್ನಪ್ಪ ಬೆಂಗೇರಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಜನಪದ ವೈವಿಧ್ಯ ಕಾರ್ಯಕ್ರಮ ಕರ್ನಾಟಕದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ಆಕಾಶವಾಣಿ ಧಾರವಾಡ.

ಕಾರ್ಯಕ್ರಮ ಹಲೋ ಅಭಿಲಾಷ. ಹಲೋ ಅಭಿಲಾಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೂ ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕರ ನಮಸ್ಕಾರ. ಆತ್ಮೀಯ ಕೇಳುಗರೆ, ಹಲೋ ಅಭಿಲಾಷ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಧಾರವಾಡದ STD ಕೋಡ್ ಸಂಖ್ಯೆ 0836. ನೀವು ಕರೆಯನ್ನು ಮಾಡುವಾಗ ರೇಡಿಯೋ ಸೆಟ್

0: ಇಟ್ಟು ಕರೆ ಮಾಡ್ರಿ ಅಂದ್ರೆ ನಮಗೆ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತದೆ. ಬರೀ ಹಂಗಾರೆ ಇವತ್ತು ಮೊದಲ ಕರೆ ಯಾರ್ದು ಅಂತ ನೋಡೋಣ. ಹಲೋ ಅಭಿಲಾಷ, ಹಲೋ ಅಭಿಲಾಷ, ಹಲೋ ಅಭಿಲಾಷ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ಲಿಕ್ಕತ್ತೀರಿ? ತಮ್ಮ ಹೆಸರು?
1: ವಿಜಯಪುರ ಜಿಲ್ಲೆ ಬುರುಣಾಪುರದಿಂದ ಮುದುಕಪ್ಪ ಅಂತ ಮಾತಾಡ್ತಾರೆ ಸರ್.
0: ಮುದುಕಪ್ಪ ಅವರು. ಇವತ್ತು ಯಾವ ಗೀತೆಯನ್ನು ಪ್ರಸಾರ ಮಾಡೋಣ ಮುದುಕಪ್ಪ ಅವರೇ?
1: ನಮ್ಗೆ ಕೊಲ್ಲೂರು ಕಾಳಾವಳಿಯಿಂದ ಅಲ್ಲಿ ಸ್ವಚ್ಛ ಬಂದಾಗಿತ್ತು ಸರ್.
0: ಬಿಜಾಪುರದಿಂದ ಯಾವ ಊರು ಅಂದ್ರೆ? ಬಿಜಾಪುರದಿಂದ
1: ಕೊಲ್ಲೂರು ಕಾಳ ಸರ್.
0: ಕೇಳಿಸ್ಲಿಲ್ಲ, ಸರಿ ಕೇಳಿಸ್ಲಿಲ್ಲ.
1: ಕೊಲ್ಲೂರು ಕಾಳ ಸರ್. ಹಾಂ ಹಾಂ
0: ಹಾಂ ಹಾಂ ಸರಿ. ಯಾವ ಗೀತೆ ಅಂದ್ರೆ ಇವತ್ತು ಯಾವ ಗೀತೆ ಪ್ರಸಾರ ಮಾಡೋಣ?
1: ಅಲ್ಲಿ ಮುಟ್ಟೋಕೆ ಬಂದಾಗಾಯ್ತು ಸರ್.
0: ಅಲ್ಲ, ಚಿತ್ರದ ಹೆಸರು ಯಾವುದು?
1: ಕೊಲ್ಲೂರು ಕಾಳ.
0: ಕೊಲ್ಲೂರು ಕಾಳ, ಕೊಲ್ಲೂರು ಕಾಳ ನಮ್ಮಲ್ಲಿ ಲಭ್ಯ ಆಗ್ತಾ ಇಲ್ಲ ಬುದ್ಕಪ್ಪವ್ರ. ಹಾ, ಕೊಲ್ಲೂರು ಕಾಳ. ಓಕೆ, ಅದರೊಳಗೆ ಯಾವ್ದು ಅಂದ್ರಿ? ಯಾವ ಗೀತೆ?
1: ಅಲ್ಲಿ ಮುಟ್ಟೋಕೆ ಬಂದಾಗ. ಹಾ ಹಾ
0: ಹಾ ಹಾ, ನನ್ನ ಮುಟ್ಟೋಕೆ ಬಂದಾಗ.
1: ಹ್ಞೂ ಹ್ಞೂ.
0: ತುಂಬ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮುದುಕಪ್ಪ ಅವರೇ.
1: ಧನ್ಯವಾದ ಸರ್.

0: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಅಭಿಲಾಷ. ಹಲೋ ಅಭಿಲಾಷ, ಎಲ್ಲಿಂದ ಕರೆ ಮಾಡ್ಲಿಕತ್ತೀರಿ?
1: ಹಲೋ
0: ಹಲೋ ಅಭಿಲಾಷ ಹೇಳ್ರಿ, ತಮ್ಮ ಹೆಸರು?
1: ನಾವು ಅಂಜನಾ ಅಂತ ಹೇಳ್ರಿ, ಹುಬ್ಬಳ್ಳಿಯಿಂದ.
0: ಅಂಜನಾ ಅವರು ಹುಬ್ಬಳ್ಳಿ. ಯಾವ ಗೀತೆಯನ್ನ ಪ್ರಸಾರ ಮಾಡೋಣ ಅಂಜನಾ ಅವರೇ?
1: ಇದು ಧ್ರುವ ಸಂಜು ವ್ಯಕ್ತ ಗೀತಾದಿಂದ.
0: ಹಾಂ,
1: ಸಂಜು ಮತ್ತು ಗೀತಾ ಅಂತಿದೆಯಲ್ಲ,
0: ನಮ್ಮ ಕಾರ್ಯಕ್ರಮ ಎಲ್ಲ ಕೇಳ್ತೀರಿ, ಇದೇ ಮೊದಲೇ ಸರಿನಾ? ಮತ್ತೆ ಫೋನ್ ಮಾಡಿ
1: ಕಾರ್ಯಕ್ರಮ ಕೇಳ್ತೀರಿ, ಚೆನ್ನಾಗಿ ಮೂಡಿ ಬರ್ತಾವೆ ಎಲ್ಲ ಕಾರ್ಯಕ್ರಮ.
0: ಅಲ್ಲ, ನಮ್ಮ ಇದು ಕರೆ ಮಾಡಿದ್ದು ಇದೇ ಮೊದಲೇ ಸರಿನಾ ಅಥವಾ ಮಾಡಿರ್ತೀರ?
1: ಇಲ್ಲ ರೀ ಸರ್, ಮಾಡ್ತಿರ್ತೀನಿ ರೀ.
0: ಹಾಂ ಹಾಂ ಹಾಂ, ಅದರೊಳಗೆ ಯಾವ ಗೀತೆ ಅಂತಂದ್ರಿ ತಾವು?
1: ಸಂಜು ಮತ್ತು ಗೀತಾ.
0: ಸಂಜು ಮತ್ತು ಗೀತಾ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂಜನಾ ಅವರು. ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ.
1: ನಮಸ್ಕಾರ.

0: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಅಭಿಲಾಷ.
1: ನಮಸ್ತೆ ಸರ್.
0: ನಮಸ್ತೆ, ಎಲ್ಲಿಂದ ಕರೆ ಮಾಡಿಕತ್ತೀರಿ? ತಮ್ಮ ಹೆಸರು?
1: ಸರ್ ಹರಿಹರದಿಂದ.
0: ಹಾಂ,
1: ಹರಿಹರದಿಂದ. ಎನ್ ಪಿ ಚಂದ್ರಪ್ಪ ಅಂತ ನಿವೃತ್ತ ಶಿಕ್ಷಕರು.
0: ಎನ್ ಪಿ
1: ಚಂದ್ರಪ್ಪ ಅಂತ ನಿವೃತ್ತ ಶಿಕ್ಷಕರು.
0: ಹಾಂ ಹಾಂ ಹಾಂ, ಚಂದ್ರಪ್ಪ ಅವರು ಹೇಳ್ರಿ ಸರ್.
1: ಹಾಂ, ಅಭಿಲಾಷ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇಚ್ಛೆ ಆಯಿತು, ಹಾಗಾಗಿ ನಿಮಗೆ ಕರೆ ಮಾಡ್ತಾ ಇದ್ದೀವಿ.
0: ಮೊದಲೇ ಕರೆನ ಮಾಡ್ತಾ ಇದ್ರು ಸರ್ ತಾವು?
1: ಸರಿ, ತುಂಬಾ ಹಿಂದೆ ಒಂದ್ಸಲ ಮಾಡಿದ್ರು ಸರ್, ಈಗ ತಿಥಿ ಸಿಕ್ಕಿರಲಿಲ್ಲ ಲೈನು, ಈಗ ಸಿಕ್ಕಿದೆ, ಖುಷಿಯಾಗಿದೆ, ತುಂಬಾ ಸಂತೋಷ ಆಯ್ತು.
0: ಯಾವ ಗೀತೆಯನ್ನ ಕೇಳಿಕ್ಕೆ ಇಚ್ಛಾ ಮಾಡ್ತೀರಿ ಇವತ್ತು
1: ಸರ್? ನಮಗೆ ದೇವರ ದುಡ್ಡು ಸಿನಿಮಾದಲ್ಲಿ ಪಿ ವಿ ಸಿಂಧು ಹಾಡಿರ್ತಕ್ಕಂತ ನಾನು ಎಂಬ ಭಾವ ನಾಶವಾಯಿತು ಅನ್ನೋ ಹಾಡ್ಬೇಕಿತ್ತು ಸರ್ ನಮಗೆ.
0: ದೇವರ ದುಡ್ಡು?
1: ಹೌದು ಸರ್, ದೇವರ ದುಡ್ಡು.
0: ಯಾವ್ದು ಅದರೊಳಗೆ ಯಾವ್ದಂದ್ರಿ?
1: ನಾನೇ ಎಂಬ ಭಾವ ನಾಶವಾಯಿತು.
0: ಅದರಲ್ಲಿ ಎರಡು ಗೀತೆಗಳು ಲಭ್ಯ ಅವ ನಮ್ಮ ಕಡೆ.
1: ಹಾಂ ಸರ್.
0: ದೇವರ ದುಡ್ಡಿನಲ್ಲಿ
1: ಸರ್
0: ಯಾವುದೋ ಕೃಷ್ಣ ಶ್ರೀಕೃಷ್ಣ
1: ಸರ್, ಅದೇ ಹಾಡು.
0: ಅದೇ ಹಾಡಲ್ಲ?
1: ಹೌದು ಸರ್.
0: ಓಕೆ, ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ ಚಂದ್ರಪ್ಪ ಅವರೇ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ತಮಗೆ.
1: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.

0: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಅಭಿಲಾಷ.
1: ಹಲೋ
0: ಅಭಿಲಾಷ, ಎಲ್ಲಿಂದ ಕರೆ ಮಾಡಿಗತ್ತೀರಿ? ತಮ್ಮ ಹೆಸರು?
1: ನಾವು ಬಿಜಾಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಬಿಳೆಬಾಗ ಗ್ರಾಮದಿಂದ ಮಲ್ಲಿಕಾರ್ಜುನ್ ಅಂತೇಳಿ ಮಾತಾಡ್ತಾ ಇದ್ದೀನಿ ಸರ್.
0: ಯಾವ ಗ್ರಾಮ ಅಂದ್ರಿ ತಾವು?
1: ಸರ್, ಬೇಬಾಳು ಗ್ರಾಮ ಸರ್.
0: ಬೇಬಾಳೆ ಹೇಳಿ, ಇವತ್ತು ಯಾವ ಗೀತೆಯನ್ನು ಪ್ರಸಾರ ಮಾಡೋಣ?
1: ಸರ್, ನಮಗೆ ರೀ ಅಣ್ಣಯ್ಯದೊಳಗೆ ರೀ ಕಮಾನ್ ಡಾರ್ಲಿಂಗ್ ಆದ್ರೆ ಯಾರು ಕೊಡ್ಬೇಕಾಗಿತ್ತು ಸರ್?
0: ಅಣ್ಣಯ್ಯ ಒಳಗೆ?
1: ಹೌದು ಸರ್.
0: ನಮ್ಮ ಕಾರ್ಯಕ್ರಮ ಎಲ್ಲ ಕೇಳ್ತಿರ್ತೀರಿ?
1: ಹಾಂ, ಕಾರ್ಯಕ್ರಮಗಳು ಎಲ್ಲ ಕೇಳ್ತಿರ್ತೀವಿ ಸರ್. ಬೆಳಿಗ್ಗೆ ಭಕ್ತಿ ಗೀತೆಯಿಂದ ಸ್ಟಾರ್ಟ್ ಆದ್ರೆ ಸರ್, ಒಮ್ಮೆ 12:30 ಒಂದರ ತನಕ ಸ್ಟಾರ್ಟ್ ಆಗ್ತದೆ. ಆಮೇಲೆ ನ್ಯೂಸ್ ಕೇಳ್ತೀವಿ, ಚಿತ್ರಗೀತೆಗಳು ಕೇಳ್ತೀವಿ, ಎಲ್ಲಾನು ಕೇಳ್ತೀವಿ ಸರ್.
0: ಮೊಬೈಲ್ ಒಳಗೆ ಕೇಳ್ತೀರೋ ಅಥವಾ ಏನು, ಇದನ್ನ ಹೆಂಗೆ?
1: ರೇಡಿಯೋನೇ ಇದೆ ಸರ್. ಹಾಂ
0: ಹಾಂ ಹಾಂ
1: ರೇಡಿಯೋ ಇದೆ ಸರ್.
0: ಹಾಂ ಹಾಂ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ತಮಗೆ ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ.

0: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಅಭಿಲಾಷ.
1: ಹಲೋ
0: ಹಲೋ ಅಭಿಲಾಷ, ಎಲ್ಲಿಂದ ಕರೆ ಮಾಡಿದ್ರಿ? ತಮ್ಮ ಹೆಸರು?
1: ಬಾಗಲಕೋಟೆಯಿಂದ ಚಂದ್ರಕಾಂತ್ ಸಿಂತ್ರೆ ಅಂತ ರೀ.
0: ಚಂದ್ರಕಾಂತ್ ಸಿಂತ್ರೆ ಅವರ ಯಾವ ಗೀತೆ ಪ್ರಸಾರ ಮಾಡೋಣ ಹೇಳ್ಬಿಡ್ರಿ.
1: ಬಬ್ರವಾಹನದೊಳಗ ಕಣ್ಣ ನೋಟದೊಳಗೆ ಅಂತ ಹಾಡೈತೆ ನೋಡ್ರಿ.
0: ಬಬ್ರು ವಾಹನ.
1: ಹ್ಞೂ, ನಿಮ್ಮ ಕಾರ್ಯಕ್ರಮ ಎಲ್ಲ ಚಲೋ ಬರ್ತಾವ ರೀ ಸರ್.
0: ಹ್ಮ್, ಅದ್ರೊಳಗೆ ಯಾವ್ದಾದ್ರಿ ಗೀತೆ
1: ಕಾರ್ಯಕ್ರಮ ಇದು ನೋಡ್ರಿ? 9:10 ಹತ್ತುವರೆ ತನ.
0: ಗೀತೆ ಯಾವ್ದಂದ್ರಿ ತಾವು?
1: ನಿನ್ನ ಕಣ್ಣ ನೋಟದಾಗ ಅಂತ ಐತೆ ನೋಡ್ರಿ.
0: ಏನೇ ಹೇಳ್ತಾ ಇದ್ರಿ ನೀವು?
1: ಈಗ ಅದೇ 9:10 ತನ ಹಾಡಿದ್ದು ನೋಡ್ರಿ ಅವು.
0: ಹ್ಮ್
1: ಹ್ಮ್ ಹ್ಮ್ ಹಗಲು ವಾಸದಾರ ಅಂತ.
0: ಹೌದು ಹೌದು ಹೌದು,
1: ಬಹಳ ಚೆನ್ನಾಗಿ ಬಂದ್ರಿ ಅದು ಕಾರ್ಯಕ್ರಮ,
0: ಜನಪದ ವೈವಿಧ್ಯ ಕಾರ್ಯಕ್ರಮ.
1: ಜನಪದ? ಹ್ಞೂ ರೀ ಸರ್.
0: ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಈಗ ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ ಸಿಂಧ್ರಿ ಅವರ.
1: ಧನ್ಯವಾದ, ಶುಭರಾತ್ರಿ.

0: पर प्रतिबंध लगाने की मांग की है। आयोग ने महिलाओं और बच्चों के खिलाफ जघन्य अपराधों में शामिल दोषियों के लिए वर्तमान पेरोल व्यवस्था पर गंभीर चिंता व्यक्त की। आयोग की अध्यक्ष विजया राहटकर ने कहा कि आयोग शीघ्र ही केंद्र सरकार को सिफारिशें सौंपेगा। सरकार ने कहा है कि देश में घरेलू एलपीजी की सुचारू आपूर्ति जारी है और किसी भी वितरक पर आपूर्ति में कमी की कोई रिपोर्ट नहीं है। नई दिल्ली में अंतर मंत्रालय प्रेस वार्ता में पेट्रोलियम और प्राकृतिक गैस मंत्रालय की सचिव सुगाता शर्मा ने कहा कि सरकार का प्रयास है कि घरेलू उपभोक्ताओं को गैस की कमी का सामना न करना पड़े और कीमतें स्थिर बनी रहें। भारत की महिला फुटबॉल टीम एएफसी अंडर 17 एशिया कप के क्वार्टर फाइनल में पहुंच गई है। भारत ने 2025 के बाद इस टूर्नामेंट में अपनी पहली जीत दर्ज की। चीन के शंघाई में तीरंदाजी विश्व कप के दूसरे चरण में रिकर्व तीरंदाज सिमरनजीत कौर और कंपाउंड तीरंदाज साहिल जाधव व्यक्तिगत स्पर्धा के सेमीफाइनल में पहुंच गए हैं। इसके साथ ही ये समाचार बुलेटिन समाप्त हुआ।
1: आकाशवाणी धारवाड़ा। ಇಂದಿನ ನಮ್ಮ ನಿಲಯದ ಪ್ರಸಾರ ಕಾರ್ಯ ಮುಗಿಸುವ ಮುನ್ನ ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಪ್ರಮುಖ ಕಾರ್ಯಕ್ರಮಗಳು ಹೀಗಿವೆ. 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ. 6:25 ಶ್ರೀ ಜೋಶಿ ಅವರಿಂದ ಚಿಂತನ. 6:30 ರೈತರಿಗೆ ಸಲಹೆಗಳನ್ನು ಕೇಳುತ್ತೀರಿ. 6:35 ಸುಬೋಧ ಸಮಾಲೋಚನೆ. ವಿಷಯ ಸಂಸ್ಕಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಪಾಟೀಲ್, ಪ್ರಸ್ತುತಿ ಮಂಜುಳಾ ಪುರಾಣಿಕ್. 6:50 ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತೀರಿ, ಪ್ರಸ್ತುತಿ ಮಾಯಾ ರಾಮನ್. 7:15 ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಕಾರ್ಯಕ್ರಮ. 7:45 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 8:30 ಬಾನುಲಿ ಭಿತ್ತಿಯಿಂದ ಆಕಾಶವಾಣಿಗೆ 90 ವರ್ಷಗಳು ತುಂಬಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಆಕಾಶವಾಣಿ ನಿವೃತ್ತ ಹಿರಿಯ ಕಾರ್ಯಕ್ರಮ ಅಧಿಕಾರಿಗಳಾಗಿದ್ದ ರಾಮೇಶ್ವರ್ ಶಿರಬಡಿಗೆ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. 9:05 ಶ್ರುತಿ ಖಾನ್ ಅವರಿಂದ ಸುಗಮ ಸಂಗೀತ. 9:15 ಅರ್ಪಣಾ. 9:30 ನಂದನಾ ಕಾರ್ಯಕ್ರಮ. 10:30 ಅನುಮೋಲ್ ಗೀತ್. ಪ್ರಸ್ತುತಿ ರಾಖಿ ಹಾನ್ಗಲ್. ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ಸಹಕಾರ ಕೆ ಶಿವರಾಜ್. 11:00 ನಾಟಕ ಹೊಳೆಯ ತಂದು ಬೆಳಕಿನ ಕಿರಣ. ರಚನೆ ಮಾಲತಿ ಪಟ್ಟಣಶೆಟ್ಟಿ. ನಿರ್ಮಾಣ ಸ್ಮಿತಾ ಮೈಸೂರು. 11:30 ನಿರ್ಮಲಾ ದೇವಿ ಅವರಿಂದ ಲಘು ಶಾಸ್ತ್ರೀಯ ಗಾಯನ. ಇವು ಇಷ್ಟು ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಪ್ರಮುಖ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ಸಮಯ 11:06:53. 392.16 ಮೀಟರ್ಗಳು ಅಥವಾ 765 kHz ತರಂಗಾಂತರಗಳ ಮೇಲೆ ಹಾಗೂ FM 103 MHz ಕಂಪನಾಂಕಗಳಲ್ಲಿ ಇದುವರೆಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳನ್ನು ಆಲಿಸಿದಿರಿ. ನಾಳೆ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುವುದು. ಇನ್ನು ಮುಂದೆ FM 103 MHz ಕಂಪನಾಂಕಗಳಲ್ಲಿ FM ಗೋಲ್ಡ್ ಕಾರ್ಯಕ್ರಮಗಳನ್ನು ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ. ಇನ್ನು ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕನಿಗೆ ಅನುಮತಿಯನ್ನು ನೀಡಿ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭರಾತ್ರಿ. ಜೈ ಹಿಂದ್.